ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 18ನೆಯ ದಿನ, ಅಂದರೆ 2026ನೆಯ ಇಸವಿ ಮೇ ತಿಂಗಳ 8ನೇ ತಾರೀಖು. ಈಗ ಸಮಯ ಸರಿಯಾಗಿ 5:58:48. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯ್ಕ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಪ. ರಾಮಕೃಷ್ಣ ಶಾಸ್ತ್ರಿ ಅವರಿಂದ.
1: ಹಿಂದಿ ಭಾಷೆಯ ಕವಿ ಸೂರದಾಸ. ಅವನಿಗೆ ಎರಡು ಕಣ್ಣುಗಳು ಇಂಗಿ ಹೋಗಿದ್ದವು. ಆದರೆ ತಡರಾತ್ರಿಯ ತನಕ ತನ್ನ ಮನೆಯ ಬಳಿ ಹಾದು ಹೋದ ಕಾಲ್ದಾರಿಯ ಪಕ್ಕ ಎರಡು ಕಂದೀಲುಗಳನ್ನು ಉರಿಸಿಕೊಂಡು ನಿಲ್ಲುತ್ತಿದ್ದ. ಅವನ ಈ ವಿಧಿ ಒಂದು ದಿನವೂ ತಪ್ಪಿರಲಿಲ್ಲ. ಇದನ್ನು ಕಂಡ ಕೆಲವರು ಅವನನ್ನು ಲೇವಡಿ ಮಾಡಿ ನಕ್ಕರು. ಸೂರದಾಸ, ನಿನಗೆ ಕಣ್ಣುಗಳಿಲ್ಲ ಎಂಬುದು ಎಲ್ಲರಿಗೂ ಗೊತ್ತು, ಆದರೆ ಬುದ್ಧಿಯೂ ಇಲ್ಲ ಎನ್ನುವುದು ಈಗ ತಾನೇ ತಿಳಿಯಿತು ಎಂದರು. ಸೂರದಾಸ ಸಿಟ್ಟುಕೊಳ್ಳಲಿಲ್ಲ. ಯಾಕಣ್ಣ, ನಾನೇನಾದರೂ ಅವಿವೇಕದ ಕೆಲಸ ಮಾಡಿದ್ದೇನೆ? ಸಮಾಧಾನದಿಂದ ಕೇಳಿದ. ಅಲ್ಲದೆ ಮತ್ತೇನು, ಕಣ್ಣುಗಳೇ ಇಲ್ಲದವನಿಗೆ ಕಂದೀಲು ಯಾಕೆ? ಅದರ ಬೆಳಕು ನಿನಗೆ ದಾರಿ ತೋರಿಸುತ್ತದೆಯೇ? ಅವರು ಕೇಳಿದರು. ಅಣ್ಣ, ಈ ಬೆಳಕು ನನಗಾಗಿ ಅಲ್ಲ, ಈ ದಾರಿಯಲ್ಲಿ ನಡೆದು ಬರುತ್ತಿರುವ ಎಲ್ಲರಿಗಾಗಿ. ಓ, ಅಲ್ಲಿ ಎರಡು ದೊಡ್ಡ ಹೊಂಡಗಳಿವೆ, ಕತ್ತಲೆಯಲ್ಲಿ ಅದನ್ನು ಕಾಣದೆ ಯಾರಾದರೂ ಅದರೊಳಗೆ ಬೀಳದಿರಲಿ ಎಂದು ದಿನವೂ ಜನಸಂಚಾರ ನಿಲ್ಲುವವರೆಗೂ ಇಲ್ಲಿಯೇ ನಾನು ಬೆಳಕು ಹಿಡಿದುಕೊಂಡು ನಿಲ್ಲುತ್ತಿದ್ದೇನೆ ಎಂದು ಹೇಳಿದ ಸೂರದಾಸ. ನಾಗರಿಕ ಪ್ರಜ್ಞೆ ಎಂದರೆ ಏನು ಎಂಬ ಪ್ರಶ್ನೆಗೆ ಈ ಕತೆ ಒಂದು ಸೂಕ್ತ ಉದಾಹರಣೆ. ಮನುಷ್ಯನ ಬದುಕು ಅನಿರ್ದಿಷ್ಟ, ಮರಣ ಎಂಬುದು ಯಾವಾಗ ಬರುತ್ತದೋ ಹೇಳಲಾಗದು. ಆದರೆ ಅವನ ಬದುಕಿನ ಗಳಿಗೆಗಳು ಅವನ ಸುಖಕ್ಕಾಗಿಯೇ ಮೀಸಲಲ್ಲ. ಮನುಷ್ಯ ಧರ್ಮದ ಪ್ರಕಾರ ಬೇರೆಯವರಿಗಾಗಿಯೂ ಆತ ಯೋಚನೆ ಮಾಡಬೇಕಾಗುತ್ತದೆ. ಎಲ್ಲಿಗೋ ನಡೆದು ಹೋಗುತ್ತಿದ್ದೇವೆ. ಸಾರ್ವಜನಿಕ ನಲ್ಲಿಯ ನೀರು ಒಂದೇ ಸವನೆ ಕೆಳಗೆ ಬಿದ್ದು ಹೋಗುತ್ತದೆ. ನಾವು ಕಂಡರೂ ಅದನ್ನು ನಿಲ್ಲಿಸದೆ ಮುಂದೆ ಹೋಗುತ್ತೇವೆ. ಗ್ರಾಮ ಪಂಚಾಯತ್ ಹರಿಸುವ ನೀರು ನನ್ನದಲ್ಲವಲ್ಲ ಎಂಬ ನಿರಾಳ ಭಾವ ನಮ್ಮಲ್ಲಿರುತ್ತದೆ. ಆದರೆ ಹಾಗೆ ನಿರರ್ಥಕವಾಗಿ ಬಿದ್ದು ಹೋಗುವ ಪ್ರತಿ ಹನಿ ನೀರು ಬಾಯಾರಿದ ಜೀವಿಯೊಂದರ ಜೀವಿತ ಉಳಿಸುವ ಅಮೃತ ಬಿಂದುವಾಗಬಹುದು. ಒಂದೊಂದು ಹನಿ ನೀರಿಗೂ ಆಗುವ ಆರ್ಥಿಕ ವೆಚ್ಚವನ್ನು ಪರಿಗಣಿಸಿದಾಗ ಅದರ ಭಾರ ನಮ್ಮ ಮೇಲೂ ಬೀಳುತ್ತದೆ ಎನ್ನುವುದನ್ನು ಅರಿತು ಪೋಲಾಗುವ ನೀರನ್ನು ತಡೆಯುವುದು ನಮ್ಮಲ್ಲಿ ಅಂತರ್ಗತವಾದ ನಾಗರಿಕ ಪ್ರಜ್ಞೆಯ ಒಂದು ಹೆಗ್ಗುರುತು ಎನ್ನಬಹುದು. ಭಾಷಣ ಮಾಡುವಾಗ ಸಿಂಗಾಪುರದ ರಸ್ತೆಗಳು ಎಷ್ಟು ಶುಚಿಯಾಗಿವೆ ಎಂದು ವರ್ಣಿಸುತ್ತೇವೆ. ಕಸರಹಿತ ಬೀದಿಗಳ ಬಗೆಗೆ ಶ್ಲಾಘಿಸುತ್ತೇವೆ. ಅಲ್ಲಿ

0: ಚಿಕ್ಕ ಮಗುವೊಂದಕ್ಕೆ ಚಾಕೊಲೇಟ್ ನೀಡಿದರೆ ಮೊದಲು ಅದರ ರಕ್ಷಾ ಕವಚವನ್ನು ಬಿಡಿಸಿ ತೆಗೆದು ಕಸದ ಬುಟ್ಟಿಗೆ ಹಾಕಿ ಬಂದ ಬಳಿಕವೇ ಚಾಕೊಲೇಟು ತಿನ್ನುತ್ತದೆ ಎಂದು ಬಣ್ಣನೆ ಮಾಡುತ್ತೇವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಯಾಣ ಮಾಡುವಾಗ ರಸ್ತೆಯುದ್ದಕ್ಕೂ ನೀರಿನ ಬಾಟಲಿಗಳು, ತಿಂಡಿಯ ಪ್ಯಾಕೆಟು, ಚೀಲಗಳನ್ನು ಎಲ್ಲೆಂದರಲ್ಲಿ ಎಸೆಯುವಾಗ ನಮಗೆ ಸಿಂಗಾಪುರ ನೆನಪಾಗುವುದಿಲ್ಲ. ಶುಚಿತ್ವ ಪ್ರಜ್ಞೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಇದ್ದಾಗ ಪೇಟೆಯಲ್ಲಿ ಕಸಗುಡಿಸುವ ಕೆಲಸಗಾರರ ಅಗತ್ಯವೇ ಬೀಳದು. ನಮ್ಮ ತೀರ್ಥಕ್ಷೇತ್ರಗಳ, ಪ್ರವಾಸಿಧಾಮಗಳ ಅವ್ಯವಸ್ಥೆಗೆ ಆಡಳಿತದತ್ತ ಬೆಟ್ಟು ಮಾಡುವ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಉದ್ದೀಪ್ತಗೊಂಡರೆ ನಮ್ಮ ಬೀದಿಗಳು ಸಿಂಗಾಪುರವನ್ನು ನಾಚಿಸುವಂತಾಗಬಹುದು. ಈ ಸಾಧ್ಯತೆ ನಮ್ಮ ಅಂಗೈಯೊಳಗಿದೆ. ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಉಗುಳುವುದು, ಉಸಿರಾಡಲಾಗದಂತೆ ಎಲ್ಲವನ್ನೂ ವಿಸರ್ಜಿಸುವುದು ಕ್ಷಮಾರ್ಹ ಎನಿಸುವುದಿಲ್ಲ. ನಾವು ಭೇಟಿ ನೀಡಿದ ಪ್ರವಾಸಿ ಧಾಮಗಳಲ್ಲಿರುವ ಐತಿಹಾಸಿಕ ಸ್ಮಾರಕಗಳನ್ನು ಕೆಡಿಸುವುದು, ಗೋಡೆ ಬರಹಗಳನ್ನು ಗೀಚುವುದು ಕೂಡ ಸಭ್ಯತೆ ಎನಿಸದು. ಇತರರ ಹಕ್ಕುಗಳನ್ನು ಗೌರವಿಸುವುದು ಕೂಡ ಉತ್ತಮ ನಾಗರಿಕತೆಯ ಲಕ್ಷಣವಾಗುತ್ತದೆ. ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸುವಾಗ ಹಿರಿಯ ನಾಗರಿಕರಿಗೆ ಮೀಸಲಾದ ಆಸನದಲ್ಲಿ ಕುಳಿತು ಹಿರಿಯ ಜೀವಗಳ ಅವಕಾಶವನ್ನು ಕಿರಿಯರು ಬಾಚಿಕೊಳ್ಳಲಾಗದು. ಕಾನೂನಿನ ಪಾಲನೆಗೆ ನಾವು ತಲೆಬಾಗಬೇಕು. ಸ್ವಂತ ವಾಹನಗಳಲ್ಲಿ ಸಂಚರಿಸುವಾಗ ಅನೇಕರು ಅದರ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ. ಇದರಿಂದಾಗಿ ಬೇರೆಯವರಿಗೂ ತೊಂದರೆಯಾಗುತ್ತದೆ. ಬೇರೆಯವರು ರಸ್ತೆ ಅಪಘಾತಕ್ಕೆ ಒಳಗಾದಾಗ ಮೊದಲು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ನೆರವಾಗುವುದು ಉತ್ತಮ ನಾಗರಿಕತೆಯ ಸಲ್ಲಕ್ಷಣ. ಪ್ರತಿಭಟಿಸಲು ಅಶಕ್ತರಾದವರ ಮೇಲೆ ದಾಳಿ ನಡೆದಾಗಲೂ ಜನ ದೂರ ನಿಂತು ನೋಡುವುದು ಕೂಡ ನಾಗರಿಕ ಪ್ರಜ್ಞೆಯ ಕೊರತೆಯನ್ನು ಬೆಟ್ಟು ಮಾಡಿ ತೋರಿಸುತ್ತದೆ. ನಾಗರಿಕ ಪ್ರಜ್ಞೆ ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲೇ ಬೋಧನೆಯಾಗಬೇಕು. ಸಾಮಾಜಿಕ ಸೌಲಭ್ಯಗಳ ದುರುಪಯೋಗ ತಪ್ಪು ಎನ್ನುವ ಭಾವ ಉದ್ದೀಪ್ತವಾಗಬೇಕು. ಸಮಾಜವನ್ನು ಕಟ್ಟುವ ಕೆಲಸ ನಮ್ಮದು, ಉಳಿಸುವ ಹೊಣೆಯೂ ನಮ್ಮದು. ಒಂದು ಆಡಳಿತದ ವೈಫಲ್ಯಕ್ಕೆ ಪರೋಕ್ಷ ಕಾರಣ ನಾವು ಆಗುತ್ತೇವೆ ಎಂದರೆ ಅದು ನಮ್ಮೊಳಗಿನ ನಾಗರಿಕ ಪ್ರಜ್ಞೆಯ ಕೊರತೆ ಎಂಬ ಒಂದೇ ಕಾರಣದಿಂದ. ಹೀಗಾಗಲು ಬಿಡದೆ ಪ್ರಜ್ಞಾವಂತರಾಗೋಣ.
1: ಪ. ರಾಮಕೃಷ್ಣ ಶಾಸ್ತ್ರಿ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗುರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ, ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ. ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಎನೋಪಯ ಆರೋಗ್ಯ ಸಂಪದ, ಗರ್ಭಕಂಠದ ಕೊರಳಿನ ಕ್ಯಾನ್ಸರ್. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ನಿಶ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಎನಪಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ನಾರಾಯಣ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು, ಕೊಳ್ಚಪ್ಪೆ ಗೋವಿಂದ ಭಟ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರು ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಜೇಸನ್ ಲೋಬೋ. 9:40 ಗಾಂಧಿ ಸ್ಮೃತಿ. 9:50 ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಇಂದು ಬೆಳಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಹಲೋ ನಮ್ಮ ಪಾತಿರ್ಗ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಅಪ್ಪೆನ ಕೈಡ್ದು ತಿಂತಿನ ಪೆಟ್ಟದ ರುಚಿ. 11:00 ವನಿತಾ ವಾಣಿ, ಎಕ್ಕೂರು ಮಹಿಳಾ ವೃಂದದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ

ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 1:20 ಸ್ವರಮಾಧುರ್ಯದಲ್ಲಿ ಬಿವಿ ಶ್ರೀನಿವಾಸ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ಎಸ್ ಜಾನಕಿ ಕುರಿತಾದ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:30 ಅವಲೋಕನ. 6:50 ಕೃಷಿರಂಗ. ಸಾಲೆತ್ತೂರಿನ ಶ್ರೀನಿವಾಸ್ ರಾವ್ ಅವರೊಂದಿಗೆ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಚಿತ್ರಗೀತೆಗಳು. 8:00 ವಾರದ ಅತಿಥಿ. 8:30 ಕನ್ನಡದಲ್ಲಿ ಭಾಷಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಳೆ ಯಕ್ಷಸಿರಿ. ಶ್ರೀ ಶನೇಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ. ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಸಿ ಅಶ್ವಥ್ ಹಾಡಿದ ತತ್ವಪದವನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಪಕ್ಷವಾತಕ್ಕೆ ಕಾರಣಗಳು ಮತ್ತು ಪಂಚಕರ್ಮ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ.
2: ಸಾಮಾನ್ಯವಾಗಿ ನಮಗೆ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಅನ್ಕೋಬಹುದು. ಅಂದರೆ ಕೆಲವರಲ್ಲಿ ಅಧಿಕವಾದ ರಕ್ತ ಒತ್ತಡ ಇರಬಹುದು, ಅಥವಾ ಮಧುಮೇಹ ಅಂತ ಕಾಯಿಲೆ ಇರಬಹುದು, ಅಥವಾ ಕೊಲೆಸ್ಟ್ರಾಲ್ ಅಂತ ಜಾಸ್ತಿ ಇರುವವರಿರ್ಬೋದು, ಅಥವಾ ಬೊಜ್ಜುತನ, ಶರೀರ ಸ್ಥೂಲಕಾಯ ಇರುವವರಿರ್ಬೋದು. ಹಾಗೆ ಹಾರ್ಟಿನ ತೊಂದರೆ ಅಂದರೆ ಕಾರ್ಡಿಯಾಕ್ ಫಿಬ್ರಿಲೇಷನ್ ಅಥವಾ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಒಂದು ಸಮಸ್ಯೆ ಇರ್ಬೋದು. ಸೊ ಹಲವಾರು ಇಂಥ ಕಾರಣಗಳಿಂದನೂ ಬರ್ತದೆ. ಇವುಗಳು ರಿಸ್ಕ್ ಫ್ಯಾಕ್ಟರ್ ಆಗಿರ್ತದೆ. ಅಂದರೆ ಯಾರಿಗೆ ಅಧಿಕ ರಕ್ತ ಒತ್ತಡ ಇರ್ತದೆ ಮತ್ತು ಅವರಲ್ಲಿ ಏನು ಒತ್ತಡವನ್ನು ಕಂಟ್ರೋಲ್ ಮಾಡುವಂತಹ ಮೆಡಿಸಿನ್ಸ್ ಸರಿಯಾಗಿ ತಗೊಳ್ತಾ ಇರೋದಿಲ್ಲ, ಅಥವಾ ಅವರು ನೆಗ್ಲೆಕ್ಟ್ ಮಾಡಿರ್ಬೋದು. ಮತ್ತು ಇನ್ನೊಂದಂದರೆ ಈಗಿನ ಕಾಲದಲ್ಲಿರುವ ಒತ್ತಡ ಯುಕ್ತ ಯಾವ ಜೀವನ ಶೈಲಿ ಇದೆ, ಸೊ ಇದರಿಂದ ಕೂಡ ನಮಗೆ ಹೆಚ್ಚಾಗಿ ಸ್ಟ್ರೋಕ್ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನು ಮಾತ್ರ ಅಲ್ಲ, ನಮ್ಮದು ಕೆಟ್ಟ ವ್ಯಸನಗಳು ಅಂತಂದರೆ ತಂಬಾಕು ಸೇವನೆ ಇರ್ಬೋದು, ಅಥವಾ ಮದ್ಯಪಾನ ಇರ್ಬೋದು, ಅಥವಾ ಧೂಮಪಾನ ಇರ್ಬೋದು. ತಂಬಾಕು ಸೇವನೆ ಈಗ ಮೂಗಿಗೆ ಸ್ನಫಿಂಗ್ ಮಾಡ್ತಾರೆ, ಅಥವಾ ಬಾಯಲ್ಲಿ ಗುಟ್ಕಾ ತಿನ್ನುವಂಥದ್ದಿರ್ಬೋದು. ಇಂಥ ಎಲ್ಲ ಒಂದು ಕಾರಣಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ ಯಾವ ಥರ ಪಾರ್ಶ್ವವಾಯು ಹೊಡಿತಾ ಇದೆ ಅಂತ ರೋಗಿಗಳಲ್ಲಿ. ಒಮ್ಮೆ ರೋಗಿಯು ಸ್ಟೇಬಲ್ ಆಗಬೇಕು ಅಂತ ಹೇಳ್ತೇವೆ. ಸ್ಟೇಬಲ್ ಅಂತಂದರೆ ಎಲ್ಲ ಆಚಾರ ವಿಚಾರಗಳು ಆಗ್ಬೋದು, ಅಥವಾ ನಾವು ಹೇಳಿದ ಅರ್ಥ ಆಗುವಂಥದ್ದಿರ್ಬೋದು, ಅಥವಾ ಈ ಸಾಮ ಅವಸ್ಥೆ ನಿರಾಮ ಅವಸ್ಥೆ ಅಂಥೇಳಿ ನಮ್ಮ ಆಯುರ್ವೇದದಲ್ಲಿ ಎರಡು ರೀತಿಯ ಒಂದು ವ್ಯವಸ್ಥೆಗಳ ಅವಸ್ಥಾ ಆಫ್ ವ್ಯಾಧಿ ಅಂತ ಹೇಳ್ತೇವೆ. ಆ ವ್ಯಾಧಿಯ ಅವಸ್ಥವನ್ನು ನಾವು ನೋಡಿಕೊಂಡು ಈ ಸಾಮ ಅವಸ್ಥ ಇದೆ ಅಂತ ಅರ್ಥ ಆದ ಮೇಲೆ ಅಲ್ಲಿ ಲೇಪಾದಿ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಸೊ ಲೇಪಾದಿ ಚಿಕಿತ್ಸೆ ಅಂದರೆ ನಮ್ಮಲ್ಲಿ ಒಂದು ಹಳೇ ಒಂದು ಪದ್ಧತಿ, 20-25 ವರ್ಷ ಮುಂಚೆಯಿಂದನೇ ನಮ್ಮ ಆಸ್ಪತ್ರೆಯಲ್ಲಿ ಇದು ನಡ್ಕೊಂಡು ಬರ್ತಾ ಇರುವಂಥದ್ದು. ಆಸ್ಪತ್ರೆ ಶುರುವಾಗದಿಂದಾನೇ ನಮ್ಮ ಆಸ್ಪತ್ರೆಯಲ್ಲಿ ಬಂದಂಥ ಒಂದು ಚಿಕಿತ್ಸೆ, ಅದೊಂದು ಅಗ್ನಿ ಚಿಕಿತ್ಸಾ ಲೇಪ ಅಂತ ಇದೆ. ಈ ಅಗ್ನಿ ಚಿಕಿತ್ಸಾ ಲೇಪ ಅಥವಾ ಆಲೇಪ ಚಿಕಿತ್ಸೆ ನಮ್ಮಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಯಾಕೆ

ಹೇಳಿದರೆ ಈ ಪಾರ್ಶ್ವವಾಯು ಹೊಡೆದವರಿಗೆ ಈ ಚಿಕಿತ್ಸೆಯಿಂದಾಗಿ ಲೇಪನ ಅಂತಂದರೆ ಕೆಲವು ಆಯುರ್ವೇದ ಗಿಡಮೂಲಿಕೆಗಳ ಒಂದು ಸಸ್ಯಗಳಿರ್ಬೋದು ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಕೆಲವು ಔಷಧಿಗಳಿರ್ಬೋದು, ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ನಾವು ಒಂದು ಪೇಸ್ಟ್ ಥರ ಪ್ರಿಪೇರ್ ಮಾಡ್ತೇವೆ. ಈ ಪೇಸ್ಟನ್ನು ನಾವು ಶರೀರ ಸಂಪೂರ್ಣ ಶರೀರಕ್ಕೆ ನಾವು ಅಳವಡಿಸ್ತೇವೆ, ಅಪ್ಲೈ ಮಾಡ್ತೇವೆ. ಅಂದರೆ ನಾವು ನೆತ್ತಿಗೆನೂ ಕೂಡ ಹಾಕ್ತೇವೆ ಮತ್ತು ಸಂಪೂರ್ಣ ಶರೀರಕ್ಕೆ

0: ಬಿಳಿ ಹಗಲ. ಎಲ್ಲವೂ ಒಂದೇ ಥರದ ರುಚಿ ಹಾಗೂ ಔಷಧಿ ಗುಣಗಳನ್ನು ಹೊಂದಿದ್ದರೂ ಬಿಳಿ ಹಾಗಲಕಾಯಿಯನ್ನು ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ರುಚಿಗಳಿಗೆ ತಕ್ಕಂತೆ ಹಾಗಲಕಾಯಿಯನ್ನು ಬೆಲ್ಲದ ಜೊತೆ ಸೇರಿಸಿ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಮಾಡಲಾಗುತ್ತದೆ. ಹಾಗಲಕಾಯಿ ನೆಟ್ಟು 2 ತಿಂಗಳಿಗೆ ಕಾಯಿ ಶುರುವಾದರೂ ಕಾಯಿಗೆ ಹೆಚ್ಚು ಹುಳುಕಾಗುವುದರಿಂದ ಆಗಾಗ ಅದಕ್ಕೆ ಕೀಟನಾಶಕಗಳನ್ನು ಕೊಡಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿರುವುದರಿಂದ ಹಾಗಲಕಾಯಿಯಲ್ಲಿ ಇದನ್ನು ಶಮನಗೊಳಿಸುವ ಗುಣ ಇದೆ ಎಂದು ಹೇಳಲಾಗುತ್ತದೆ. ಹಾಗಲಕಾಯಿ ರಕ್ತ ಶುದ್ಧೀಕರಿಸುತ್ತದೆ, ಚರ್ಮ ಹಾಗೂ ಕರುಳಿನ ತೊಂದರೆಯನ್ನು ನಿವಾರಣೆ ಮಾಡುತ್ತದೆ. ಇದು ನಂಜು ನಿರೋಧಕ ಹಾಗೂ ಪಿತ್ತ ನಿವಾರಕ. ದೇಹದಲ್ಲಿನ ವಿಷಕಾರಕ ಕೀಟಗಳನ್ನು ನಿವಾರಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಲಕಾಯಿಯ ಎಲೆಗಳಿಂದ ತೆಗೆದ ರಸವನ್ನು ವಿಷ ಜಂತುಗಳು ಕಡಿದ ಭಾಗದಲ್ಲಿ ಲೇಪಿಸುವುದರಿಂದ ವಿಷ ಬೇಗ ಏರುವುದನ್ನು ತಡೆಯಬಹುದು, ಹಾಗೆಯೇ ಉರಿಯನ್ನು ಕೂಡ ಕಡಿಮೆ ಮಾಡಬಹುದು. ಹೀಗೆ ಹಲವಾರು ಔಷಧಿ ಗುಣಗಳನ್ನು ಈ ಹಾಗಲಕಾಯಿ ಹೊಂದಿದ್ದರೂ ಇದನ್ನು ಹೆಚ್ಚು ಸೇವಿಸುವುದು ಒಳ್ಳೆಯದಲ್ಲ. ಕಹಿಯಾದರೂ ದೇಹಕ್ಕೆ ಸಿಹಿ ನೀಡಿ ಆರೋಗ್ಯ ಕಾಪಾಡುವ ಹಾಗಲಕಾಯಿಯನ್ನು ಎಲ್ಲರೂ ಮನೆಯ ತೋಟದಲ್ಲಿ ಬೆಳೆದು ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಪ್ರಿಯ ಕೇಳುಗರೆ, ಜುಲೈಕಾ ಏನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ನಿಷ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕೊಲಜಿ, ದೇರಳಕಟ್ಟೆ, ಮಂಗಳೂರು.
2: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟೊನ್ಗ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಎಂಟ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ ಎಸ್ಟೇಡಿ ಕೋಡ್ 08244 ಮೊಬೈಲ್ 8272703800. ಅಪಗಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೇಕ್.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
1: ಸ್ವಾಮಿ, ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
2: ಹೌದು ದೇವ,
1: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ, ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

0: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ಕೇಂದ್ರೀಯ ಮಂತ್ರಿ

0: ಹತ್ತಿದವರು. ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು. ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
1: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಪ್ರಿಯ ಕೇಳುಗರೆ, ಜುಲೈಕಾ ಏನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ಇಂದು ಬೆಳಗ್ಗೆ 8:30 ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ನಿಷ್ಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
3: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶೀ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ವಿಶೇಷವಾಗಿ ಟೋಗೋ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ, ಇದು ಭಾರತದಲ್ಲಿ ವಿಶೇಷವಾಗಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇರತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ. ಇದು ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಆಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ. ಇದು ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು,

0: ಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೊ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೋ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಸ್ ಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತೀತಿಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನೇಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
1: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90

0: ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಹಾಡಿರುವ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಮೇಲೆ ನೀಲಿಯಾಗಸ ಕೆಳಗೆ ತಾಯಿ ಭೂಮಿ

ಹರಿವ ಹೊಳೆಯ ಹನಿಯದೊಂದು ಹಾರಿ ದೂರ ಸಿಡಿಯಿತು. ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಎಚ್ ಆರ್ ಲೀಲಾವತಿ ಅವರ ರಚನೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರೀತಿದ ಶ್ರೋತೃಲಿ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟೊನ್ಗ ಶ್ರೋತೃಲಿ. ಲೆಪ್ಪು ಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ ಎಸ್ಟೇಡಿ ಕೋಡ್ ಸೊನ್ನೆ ಎಂಡ್ಮ ರಡ್ಡು ನಾಲ್ ಮೊಬೈಲ್ ಎಂಡ್ಮ ರಡ್ಡು ಏಳು ಏಳು ಸೊನ್ನೆ ಮೂಜಿ ಎಂಡ್ಮ ಸೊನ್ನೆ ಸೊನ್ನೆ ಸೊನ್ನೆ. ಅಪಗಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲೆನೊಟ್ಟುಗು ಪಟ್ಟನ್ಲೆ ಇನಿ ಕಾಂಡೆ ಪತ್ತರೇಕ್.
2: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
2: ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
4: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
2: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಕೋಡ್ 0824 ಮೊಬೈಲ್ ಸಂಖ್ಯೆ 8277038000.
2: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
4: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: 100.3 FM ಫೋನ್ ಇನ್ ಟೆಲಿ ಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
0: ಕೇಳುಗರೆ, ಇಂದು ಸಂಜೆ 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:50 ಕೃಷಿ ರಂಗ. ಸಾಲತ್ತೂರಿನ ಶ್ರೀನಿವಾಸರಾವ್ ಅವರೊಂದಿಗಿನ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್. 8:30 ತುಳುನಾಡಿನ ಬೆರ್ಮೆರ್, ಈ ಕುರಿತು ಡಾಕ್ಟರ್ ಬಿ ಜಗನ್ನಾಥ್ ಜನಾರ್ದನ ಭಟ್ ಅವರೊಂದಿಗಿನ ಅವರಿಂದ ಕನ್ನಡದಲ್ಲಿ ಭಾಷಣ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ 1 ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10ನೇ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳು

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಬೆಂಕಿಯ ಬಲೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಬೆಂಕಿಯ ಬಲೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ಸ್ನೇಹನ ಪ್ರೀತಿನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ವಿ ಹರಿಕೃಷ್ಣ.

ರಾಗರಂಜನೆಯಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಸಮಾಚಾರ್ ಪ್ರಭಾತ್ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು. ಜುಲೇಖಾ ಯೆನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
1: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ.
2: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
1: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಗಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
2: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686985055.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕೊರಳಿನ ಕ್ಯಾನ್ಸರ್. ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ನಿಷ್ಮಾ, ರೇಡಿಯೇಷನ್ ಆಂಕಾಲಜಿಸ್ಟ್, ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಿಷ್ಮಾ, ರೇಡಿಯೇಷನ್ ಆಂಕಾಲಜಿಸ್ಟ್, ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅವರು ಇವತ್ತು ನಮಗೆ ಈ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರೇ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ
4: ಡಾಕ್ಟರ್. ಈಗ ಈ ಸರ್ವಿಕಲ್ ಕ್ಯಾನ್ಸರ್ ಅಂತ ಏನು ನಾವು ಕರೀತೇವೆ, ಇದು ಏನು, ಇದರ ಬಗ್ಗೆ ಮೊದಲಿಗೆ ನಮಗೆ ಮಾಹಿತಿಯನ್ನು ಕೊಡಿ.
5: ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರ್ ಅಂತ. ಅದು ಗರ್ಭಕೋಶದ ಕೆಲಭಾಗದ ಒಂದು ಭಾಗವಾಗಿದೆ. ಅಲ್ಲಿ ದುರ್ಮಾಂಸವನ್ನು ಬೆಳೆಯುವುದಕ್ಕೆ ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳ್ತೇವೆ. ಕಾಮನ್ ಆಗಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೇವೆ.
4: ಇದು ಈಗ ನಮ್ಮ ಭಾರತದಲ್ಲಿ ಆಗಿರಬಹುದು ಅಥವಾ ನಮ್ಮ ಪ್ರದೇಶದಲ್ಲಿ ಆಗಿರಬಹುದು, ಎಷ್ಟು ಸಾಮಾನ್ಯವಾಗಿ ಕಂಡುಬರುತ್ತೆ
5: ವಿಶ್ವದಲ್ಲಿ? ಇದು ಹೆಂಗಸರಲ್ಲಿ ಮೋಸ್ಟ್ ಒನ್ ಆಫ್ ದ 10 ಕ್ಯಾನ್ಸರ್ ಅಂತ ಹೇಳ್ಬೋದು, ಅಂದರೆ 10ರಲ್ಲಿ ಒಂದು. ನಮ್ಮ ಭಾರತದಲ್ಲಿ ಕಂಡು ಬಂದರೆ ಇದು 2ನೇ ಸ್ಥಾನದಲ್ಲಿದೆ, ನೆಕ್ಸ್ಟ್ ಸ್ತನ ಕ್ಯಾನ್ಸರ್. ಮೇನ್ಲಿ ಇದು ಕಂಡುಬರುವುದು ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಕಂಟ್ರೀಸ್ಗಳಲ್ಲಿ, ಮಿಡಲ್ ಲೋ ಟು ಮಿಡಲ್ ಇನ್ಕಮ್ ಕಂಟ್ರೀಸಲ್ಲಿ, ಅಂದರೆ ದೇಶದಲ್ಲಿ ಕಂಡುಬರ್ತದೆ. ಸೊ ಭಾರತದಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ. ಇದು ಒನ್ ಆಫ್ ದ ಟಾಪ್ 2 ಕ್ಯಾನ್ಸರ್ಸ್ ಇನ್ ಇಂಡಿಯಾ.
4: ಈಗ ಹೆಚ್ಚಾಗಿ ಯಾವ ವಯೋಮಾನದ ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇದು?
5: ಅಂದರೆ 30-60 ಇಯರ್ಸ್, ಅಂದರೆ 30-60 ವರ್ಷ ಹೆಂಗಸರಲ್ಲಿ ಕಾಮನ್. ಅದರಲ್ಲೂ ಮೋಸ್ಟ್ ಕಾಮನ್ ಅಂತ ಹೇಳೋದಕ್ಕೆ 40-50 ವರ್ಷದ ಹೆಂಗಸರಿಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ.
4: ಈಗ ಈ ಒಂದು ಕ್ಯಾನ್ಸರ್ ಯಾವ ಕಾರಣದಿಂದಾಗಿ ಉಂಟಾಗುತ್ತೆ ಡಾಕ್ಟ್ರೆ?
5: ಬೇರೆ ಎಲ್ಲ ಕ್ಯಾನ್ಸರ್ ಅನ್ನು ನೋಡಿದರೆ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ, ಅಂದರೆ ತುಂಬ ರೀಸನ್ಸ್ ಇರ್ತದೆ ಉತ್ಪತ್ತಿ ಆಗಲಿಕ್ಕೆ. ಬಟ್ ಈ ಗರ್ಭಕಂಠದ ಕ್ಯಾನ್ಸರ್ ನೋಡಿದರೆ ಇದರದ್ದು 90% HPV ಸೋಂಕು, ಅಂದರೆ HPV ಅಂತ ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಅದರ ಸೋಂಕು ಅಂದರೆ ಅದರ ಇನ್ಫೆಕ್ಷನಿಂದ ಕಂಡುಬರ್ತದೆ. ಈ HPV ಸೋಂಕು ಹೆಂಗಸರಲ್ಲಿ ಯೂಶ್ವಲಿ ಲೈಂಗಿಕ ಸಂಪರ್ಕದಿಂದ ಸೇರಿಕೊಳ್ತದೆ. ಅದು ಆ ರೀಸನ್ ಇಂದಾಗಿ ಬೇಗ, ಅತಿ ಸಣ್ಣ ವಯಸ್ಸಲ್ಲಿ ಲೈಂಗಿಕ ಸಂಪರ್ಕ ಇರುವುದು, ತುಂಬ ವ್ಯಕ್ತಿಗಳ ಜೊತೆ ಲೈಂಗಿಕ ಸಂಪರ್ಕ ಇರುವುದು, ಮತ್ತು ಹೈಜೀನ್ ಅಂತ ಹೇಳ್ತೇವೆ ಕ್ಲೀನ್ಲಿನೆಸ್, ಅದು ಅಂದರೆ ಇಮ್ಯುನಿಟಿ, ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ ಲೈಕ್ HIV ಆರ್ ಎನಿ ಕೀಮೊಥೆರಪಿ ಮೆಡಿಸಿನ್ಸ್, ಅದರಿಂದಾಗಿ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ ಈ ಇನ್ಫೆಕ್ಷನ್ ಸೋಂಕು ಜಾಸ್ತಿಯಾಗಿ ಕಂಡುಬರ್ತದೆ. ಸೊ HPV ಸೋಂಕು 90% ಜನರಲ್ಲಿ ಹೆಂಗಸರಲ್ಲಿ ಇರ್ತದೆ, ಬಟ್ ಅದು ಎಲ್ಲರಿಗೆ 80% ಅದು ವಾಸಿ ಆಗ್ತದೆ. ಕೆಲವರಲ್ಲಿ ಅದು ಪರ್ಸಿಸ್ಟೆಂಟ್, ಅಂದರೆ ಸೋಂಕು ಕಂಟಿನ್ಯೂ ಆಗಿ ಇರುವುದರಿಂದ ಅದು ಲೇಟರ್ ದುರ್ಮಾಂಸ ಅಲ್ಲಿ ಚೇಂಜಸ್ ಮಾಡಿ ದುರ್ಮಾಂಸವಾಗಿ ಪರಿವರ್ತನೆ ಆಗ್ತದೆ.
4: ಈಗ ಈ ವೈರಸ್ ಅನ್ನುವಂಥದ್ದು ಹೆಂಗಸರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾ ಅಥವಾ ಗಂಡಸರಲ್ಲೂ ಈ ವೈರಸ್ ಇರ್ತದ?
5: ಗಂಡಸರಲ್ಲೂ ವೈರಸ್ ಇರ್ತದೆ, ಅದಕ್ಕಾಗಿ ಲಸಿಕೆ ಅಂದರೆ ಪ್ರೊಟೆಕ್ಷನ್ ಕೊಡುತ್ತದೆ. ಸೊ ಗಂಡಸರಲ್ಲಿ ಅದು ಆನಲ್ ಕ್ಯಾನ್ಸರ್,

0: ಸರ್ಪಿನೈಲ್ ಕ್ಯಾನ್ಸರ್, ಓರೋಫ್ರೆಂಜಲ್ ಕ್ಯಾನ್ಸರ್ ಎಲ್ಲ ರೀಸನ್ ಅವರಲ್ಲೂ ಈ ಸೋಂಕು ಇರ್ತದೆ, ಇರುವುದಿಲ್ಲ ಅಂತ ಅಲ್ಲ, ಬಟ್ ಹೆಂಗಸರಲ್ಲಿ ಅದು ಜಾಸ್ತಿ ಎಕ್ಸ್ಪೋಜರ್ ಇರ್ತದೆ.
1: ಈಗ ಈ ಕ್ಯಾನ್ಸರ್ನ ಲಕ್ಷಣಗಳು ಏನೆಲ್ಲ ಇರ್ತದೆ?
0: ಯೂಶ್ವಲಿ ಅರ್ಲಿ ಅಂದರೆ ಬೇಗ ಸ್ಟೇಜ್ ಅಂತ ಹೇಳ್ತೇವೆ, ಕ್ಯಾನ್ಸರಲ್ಲಿ ಹಲವಾರು ಸ್ಟೇಜಸ್ಗಳಿದೆ, ಅದರಲ್ಲಿ ಬೇಗ ಸ್ಟೇಜಸ್ ಅರ್ಲಿ ಸ್ಟೇಜಸ್ ಅವರಿಗೆ ಯೂಶ್ವಲಿ ಯಾವ ಲಕ್ಷಣಗಳು ಇರುವುದಿಲ್ಲ. ಓಕೆ, ಸೊ ಅದಕ್ಕಾಗಿ ಸ್ಕ್ರೀನಿಂಗ್ ಅಂದರೆ ನಿಯಮಿತ ಪರಿಶೀಲನೆ ಮಾಡುವುದು ಅಗತ್ಯವಾಗ್ತದೆ. ಹೋಗಿ ಕ್ಯಾಂಪ್ಸಲ್ಲಿ ಹೋಗಿ ಅಥವಾ ಇಂಟೆನ್ಷನಲಿ ಹಾಸ್ಪಿಟಲ್ಗೆ ಹೋಗಿ ಎವ್ರಿ ಪರಿಶೀಲನೆ ಅಂದರೆ ಗೈನಕಾಲಜಿಸ್ಟನ್ನು ಮೀಟ್ ಮಾಡಿ, ಸೊ ಪರಿಶೀಲನೆ, ನಿಯಮಿತ ಪರಿಶೀಲನೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅದು 30 ವರ್ಷ ಆದಮೇಲೆ ಯೂಶ್ವಲಿ ಹೆಂಗಸರು ಶುರು ಮಾಡುವುದು ಒಳ್ಳೆಯದು. ಪ್ರತಿ 3 ವರ್ಷಕ್ಕೊಮ್ಮೆ ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡೋದು, ಮಾಡಿ ಒಂದು ಸಣ್ಣ ಪ್ಯಾಪ್ ಟೆಸ್ಟ್ ಅಂತ ಒಂದು ಸಣ್ಣ ಪರೀಕ್ಷೆ ಇದೆ, ಕೆಳಗಿನ HPV ಸೋಂಕು ಇದೆಯಾ, ಬೇರೆ ಏನಾದರೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆಯಾ ಅಂತ ಹೇಳಿ ಒಂದು ಸಣ್ಣ ಸ್ಟಿಕ್ ಮೂಲಕ ಅಂತರ ಒಂದು ಸ್ವಲ್ಪ ಕಣಗಳನ್ನು ಅಲ್ಲಿಂದ ತೆಗಿತಾರೆ, ಲ್ಯಾಬಲ್ಲಿ ಪರಿಶೀಲನೆ ಮಾಡ್ತಾರೆ, ಅದನ್ನು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅದು ಮಾಡುವುದು ಒಳ್ಳೆಯದು, 30 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿಕೊಳ್ಳೋದು ಒಳ್ಳೆಯದು ಮಾಡುವುದನ್ನು. ಅದು ಯೂಶ್ವಲಿ ಕ್ಯಾಂಪ್ಸಲ್ಲೂ ಮಾಡ್ತಾರೆ, ಸೊ ಯಾವ ಎಲ್ಲೆಲ್ಲ ಕ್ಯಾಂಪ್ಸಲ್ಲಿ ಆರ್ಗನೈಸ್ ಇದೆ ಬೆಟರ್ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳೋದು ಒಳ್ಳೆಯದು. ಇದು ಬಿಫೋರ್ ಸಿಂಪ್ಟಮ್ಸ್ ಅಂದರೆ ಸಿಂಪ್ಟಮ್ಸ್ ಬರುವುದಕ್ಕಿಂತ ಮುಂಚೆ ಪತ್ತೆ ಹಚ್ಚಲಿಕ್ಕೆ. ಒಮ್ಮೆ ಸಿಂಪ್ಟಮ್ಸ್ಗಳು ಲಕ್ಷಣಗಳು ಶುರು ಆದಮೇಲೆ ಇದು ಯೂಶ್ವಲಿ ಲೈಂಗಿಕ ಸಂಪರ್ಕದ ಆದಮೇಲೆ ರಕ್ತಸ್ರಾವ ಆಗುವುದು ಯೂಶ್ವಲಿ ಬರ್ತದೆ. ಅದಾದಮೇಲೆ ಮುಟ್ಟುವಿನ ಮಧ್ಯದಲ್ಲಿ ರಕ್ತಸ್ರಾವ ಆಗುವುದು, ಎರಡು ಮುಟ್ಟುವಿನ ಮಧ್ಯದಲ್ಲಿ ಮುಟ್ಟು ನಿಂತ ಮೇಲೆ ಅಂದರೆ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೇವೆ, ಪೋಸ್ಟ್ ಮೆನೋಪಾಸಲ್ ಆದಮೇಲೆ ರಕ್ತಸ್ರಾವ ಆಗುವುದು, ಅದು ಬೆನ್ನು ನೋವು, ಕೆಳ ಹೊಟ್ಟೆ ನೋವು, ಅದೆಲ್ಲ ಯೂಶ್ವಲಿ ಲಕ್ಷಣಗಳು. ಆದರೂ ಸ್ಟೇಜಸ್ ಅಡ್ವಾನ್ಸ್ ಆದ ಹೋದಂಗೆ ಯೂಶ್ವಲಿ ಮಲ ತೊಂದರೆ ಅಂದರೆ ಟಾಯ್ಲೆಟ್ ಮಾಡಲಿಕ್ಕೆ ತೊಂದರೆ ಆಗುವುದು, ಮೂತ್ರ ಮಾಡಲಿಕ್ಕೆ ತೊಂದರೆ, ಮೂತ್ರದಲ್ಲಿ ರಕ್ತ, ಕಾಲು ಊತ, ಕಿಡ್ನಿ ವೈಫಲ್ಯ ಅಂಥದ್ದೆಲ್ಲ ತೊಂದರೆಗಳು ಅದು ಸ್ಟೇಜಸ್ ಅಡ್ವಾನ್ಸ್ ಆದಂಗೆ ಬರ್ತದೆ.
1: ಈಗ ಈ ಕ್ಯಾನ್ಸರ್ ಏನಿದೆ, ಇದು ಮಾರಣಾಂತಿಕ ಕ್ಯಾನ್ಸರ ಅಥವಾ ಇದಕ್ಕೆ ಚಿಕಿತ್ಸೆ ತಗೊಂಡ್ರೆ ಇದು ಗುಣ ಆಗ್ತದ?
0: ಓ, ಫಸ್ಟ್ ಇದು ಕ್ಯಾನ್ಸರ್ಗಳಲ್ಲಿ ಒಂದು ಫುಲ್ ಅಂದರೆ ಪ್ರಿವೆನ್ಷನ್ ಅಂತ ಹೇಳಿದರೆ ಪ್ರಿವೆನ್ಷನ್ ಮಾಡುವಂಥ ಕ್ಯಾನ್ಸರ್ ಇದು, ಅಂದರೆ ಟೋಟಲಿ ಪ್ರಿವೆಂಟೇಬಲ್, ಯಾಕಂದರೆ ಲಸಿಕೆ ಇದೆ, ಸ್ಕ್ರೀನಿಂಗ್ ಇದೆ, ಸೊ ಟೋಟಲಿ ಪ್ರಿವೆಂಟೇಬಲ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅರ್ಲಿ ಸ್ಟೇಜಸ್ ಅಂದರೆ ಸ್ಟೇಜ್ 1, 2, 3, 4 ಅಂತ ಇರ್ತದೆ. ಸ್ಟೇಜ್ 1, 2, 3 ಪೂರ್ತಿ ಗುಣಮುಖರಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ಟೇಜ್ 4 ಗುಣಮುಖರಾದವರು ಇದ್ದಾರೆ ಅಂದರೆ, ಬಟ್ ನಾವು ಪರ್ಸೆಂಟೇಜ್ ಪ್ರಕಾರ ಹೇಳೋದಾದರೆ 20-30% ಜನರು ಗುಣಮುಖರಾಗ್ತಾರೆ. ಸೊ ಹೆದರಿಕೆ ಇಲ್ಲದೆ ಹಾಸ್ಪಿಟಲನ್ನು ಕನ್ಸಲ್ಟ್ ಮಾಡಿ ಚಿಕಿತ್ಸೆ ಮಾಡಿದರೆ, ಆದಷ್ಟು ಬೇಗ ಚಿಕಿತ್ಸೆ ಮಾಡಿದರೆ ಪೂರ್ತಿ ಗುಣಮುಖರಾದವರು ಇದ್ದಾರೆ.
1: ಈಗ ಇಲ್ಲಿ ಗುಣಮುಖರಾದ ನಂತರ ಕೂಡ ಮತ್ತೆ ಈ ಕ್ಯಾನ್ಸರ್ ಬರ್ತದೆ ಅಥವಾ ಬರಲ್ಲ ಅಂತ ಏನಾದರೂ ಇರ್ತದೆ?
0: ಕ್ಯಾನ್ಸರ್ ಅಂದರೆ ಟ್ರೀಟ್ಮೆಂಟ್ ಆದಮೇಲೆ ಫಸ್ಟ್ 2 ತುಂಬ ಕ್ರಿಟಿಕಲ್ ಸ್ಟೇಜ್, ಕ್ರಿಟಿಕಲ್ ಪೀರಿಯಡ್ ಅಂತ, ಅದು ವಾಪಸ್ ಬರುವುದು ಚಾನ್ಸಸ್ಗಳೆಲ್ಲ ಜಾಸ್ತಿ ಇರ್ತದೆ, ಪುನಃ ಬೆಳೆಯೋದು ಮತ್ತು ಪೂರ್ತಿ ಹೋಗದೆ ಅಲ್ಲೇ ಬಾಕಿ ಇರೋದು ಚಾನ್ಸಸ್ಗಳು ತುಂಬ ಜಾಸ್ತಿ. ಸೊ ಆವಾಗ ಏನು ಮಾಡ್ತೇವೆ, ಫಸ್ಟ್ 2 ಇಂಟೆನ್ಸ್ ಫಾಲೋಅಪ್ ಅಂದರೆ ಸ್ವಲ್ಪ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಹಾಸ್ಪಿಟಲ್ ವಿಸಿಟ್ ಹಾಸ್ಪಿಟಲ್ಗೆ ಬರಬೇಕಾಗ್ತದೆ. ಯೂಶ್ವಲಿ ನಾವು ಫಸ್ಟ್ 2 ಎವ್ರಿ 3 ಅವರನ್ನು ಹಾಸ್ಪಿಟಲ್ಗೆ ಕರಿತೇವೆ. ಏನು ಮೇಜರ್ ಬ್ಲಡ್ ಟೆಸ್ಟ್ ಅಂಥದ್ದೇನು ಮಾಡೋದಿಲ್ಲ, ಜಸ್ಟ್ ಪರೀಕ್ಷೆ, ಕೆಳಗಡೆ ಪರೀಕ್ಷೆ ಮಾಡ್ತೇವೆ, ಕೆಳಗಡೆ ಪರೀಕ್ಷೆ ಮಾಡಿ ಗೊತ್ತಾಗ್ತದೆ ಓಕೆ ಹೇಗಿದೆ, ಔಟ್ಕಮ್ ಹೇಗಿದೆ, ಟ್ರೀಟ್ಮೆಂಟ್ ಔಟ್ಕಮ್ ಹೇಗಿದೆ. 2 ಮೇಲೆ 2-5 ತನಕ ಎವ್ರಿ 6 ಅಂದರೆ 6 ನಾವು ಕರೆಯುತ್ತೇವೆ. ಅದಾದಮೇಲೆ ವರ್ಷಕ್ಕೊಮ್ಮೆ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟರೆ ಸಾಕಾಗ್ತದೆ.
1: ಈಗ ಈ ಸರ್ವೈಕಲ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥ ವಿಧಾನವನ್ನು ಸ್ವಲ್ಪ ವಿವರವಾಗಿ ಹೇಳೋದಾದರೆ,
0: ಫಸ್ಟ್ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ಇಂಪಾರ್ಟೆಂಟ್. ಯಾವುದೇ ಲಕ್ಷಣಗಳು ಬಂದರೆ ಹಾಸ್ಪಿಟಲನ್ನು ಭೇಟಿಯಾಗಿ ಗೈನಕಾಲಜಿಸ್ಟನ್ನು ಭೇಟಿಯಾಗುವುದು ಒಳ್ಳೆಯದು. ಮೊದಲನೇದಂದರೆ ಫಸ್ಟ್ ಕನ್ಫರ್ಮ್ ಮಾಡಬೇಕು ಡಯಾಗ್ನೋಸಿಸ್, ಓಕೆ ಪರೀಕ್ಷೆ ಆದಮೇಲೆ ಕನ್ಫರ್ಮ್ ಮಾಡಲಿಕ್ಕೆ ಬಯೋಪ್ಸಿ ಒಂದು ಪೀಸ್ ತೆಗೆದು ಅದನ್ನು ಲ್ಯಾಬಿಗೆ ಕಳಿಸ್ತೇವೆ. ಅದು ಲ್ಯಾಬ್ ಮೈಕ್ರೋಸ್ಕೋಪ್ ದುರ್ಬೀನ್ ಕೆಳಗೆ ನೋಡ್ತಾರೆ, ನೋಡಿ ಓಕೆ ಇದರಲ್ಲಿ ಕ್ಯಾನ್ಸರ್ ಅಂಶಗಳು ಇದೆ ಅಂತ ಗೊತ್ತಾಗ್ತದೆ. ಒಮ್ಮೆ ಪರೀಕ್ಷೆ ಗೊತ್ತಾದ್ಮೇಲೆ ಕ್ಯಾನ್ಸರ್ ಅಂಶ ಇದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಟೇಜ್ ಮಾಡುವಂಥದ್ದು, ಯಾವ ಸ್ಟೇಜಲ್ಲಿದೆ ಅಂತ. ಓಕೆ, ಸೊ ಸ್ಟೇಜ್ ಮಾಡಲಿಕ್ಕೆ ನಾವು ಯೂಶ್ವಲಿ MRI ಅಂತ ಹೇಳ್ತೇವೆ. MRI ಮಾಡಬೇಕು, ಹೊಟ್ಟೆದು MRI ಮಾಡಿ ಓಕೆ ಸ್ಟೇಜ್ 1, 2, 3 ಯಾವ ಸ್ಟೇಜ್

0: ಇದೆ, ಎಲ್ಲಿ ಗರ್ಭಚೀಲ ಅದು ಮೂತ್ರ ಚೀಲಕ್ಕೆ ಹೋಗಿದೆಯಾ, ಟಾಯ್ಲೆಟ್ ಚೀಲಕ್ಕೆ ಹೋಗಿದೆಯಾ ಅಂಕೆ ನೋಡಬೇಕಾಗ್ತದೆ. ಅದು ಬೇಸ್ಡ್ ಸ್ಟೇಜ್, ಯಾಕಂದರೆ ಟ್ರೀಟ್ಮೆಂಟ್ ಸ್ಟೇಜ್ ಮೇಲೆ ಬೇಸಿಸ್ ಆಗ್ತದೆ. ಅದಾದಮೇಲೆ ಸ್ವಲ್ಪ ಎಕ್ಸ್ರೇ ಮಾಡಬೇಕು ಲಂಗ್ಸಿದು, ಎಕ್ಸ್ರೇ ಕ್ಲಿಯರ್ ಇದೆಯಾ ನೋಡಬೇಕು. ಮತ್ತು ಬ್ಲಡ್ ಟೆಸ್ಟ್ ಕೆಲವುಗಳಿದೆ, ಓಕೆ ಹಿಮೋಗ್ಲೋಬಿನ್ ಹೇಗಿದೆ, ರಕ್ತ ಹೇಗಿದೆ, ಕಿಡ್ನಿ ಫಂಕ್ಷನ್ ಹೇಗಿದೆ, ಯಾಕಂದರೆ ಪೇಷಂಟ್ ಕೆಲವು ಪೇಷಂಟಿಗೆ ಇಲ್ಲಿ ಕೀಮೋಥೆರಪಿಯು ಬೇಕಾಗ್ತದೆ, ಕಿಡ್ನಿ ಫಂಕ್ಷನ್ ಹೇಗಿದೆ, ಇ ಸಿ ಜಿ, ಎಕೋ, ಹಾರ್ಟ್ ಫಂಕ್ಷನ್ ಹೇಗಿದೆ, ಅದೆಲ್ಲ ನೋಡ್ತೇವೆ ನಾವು.
1: ಈಗ ಒಂದ್ಸಲ ರೋಗ ಪತ್ತೆ ಆದ ನಂತರ ಈ ಚಿಕಿತ್ಸೆ ಅನ್ನುವಂಥದ್ದು ಅದರ ಸ್ಟೇಜ್ನ ಮೇಲೆ ಅವಲಂಬಿತ ಆಗಿರ್ತದೆ ಹೇಗೆ?
0: ಯಾವುದೇ ಕ್ಯಾನ್ಸರನ್ನು ತಗೊಂಡ್ರೆ ಯಾವಾಗಲೂ ಚಿಕಿತ್ಸೆ ಅದರ ಸ್ಟೇಜ್ ಮೇಲೇ ಡಿಪೆಂಡ್ ಆಗೋದು. ಫಾರ್ ಯೂಶ್ವಲಿ ಡಿಕ್ಟಮ್ ಹೇಗೆ ಅಂತ ಹೇಳಿದರೆ, ಸ್ಟೇಜ್ ಒಂದರಲ್ಲಿ ಎಲ್ಲ ಮೋಸ್ಟ್ ಆಫ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಹೇಳ್ತೇವೆ, ಅವರು ಸರ್ಜರಿ ಮುಖಾಂತರ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸ್ಟೇಜ್ 2-3 ಹೋದಾಗ ಸರ್ಜರಿ, ಗರ್ಭಕಂಠ ಕ್ಯಾನ್ಸರ್ದಲ್ಲಿ ರೇಡಿಯೋಥೆರಪಿ ಅಂತ ಹೇಳ್ತೇವೆ, ಅಂದರೆ ವಿಕಿರಣ ಚಿಕಿತ್ಸೆ, ಎಕ್ಸ್ರೇ ಟ್ರೀಟ್ಮೆಂಟ್. ಅದು ತುಂಬ ಅಗತ್ಯವಾಗ್ತದೆ, ಅಂದರೆ ಅದರಲ್ಲಿ ಪೂರ್ತಿ ಕಾಯಿಲೆಯನ್ನು ಗುಣಪಡಿಸ್ಬೋದು. ಓಕೆ, ಸ್ಟೇಜ್ 2, 3 ಮತ್ತು 4 ಅಂತ ಹೇಳ್ತೇವೆ. 4 ಎ ಬಿ ಅಂತ ಇದೆ, ಅಪ್ ಟು 4 ವಿಕಿರಣ ಚಿಕಿತ್ಸೆ ಮೂಲಕ, ಅಂದರೆ ನಮ್ಮ ಹತ್ರ ಎಕ್ಸ್ರೇ ಟ್ರೀಟ್ಮೆಂಟ್ ಇರ್ತದೆ, ರೇಡಿಯೇಷನ್, ಹೈ ಎನರ್ಜಿ ಎಕ್ಸ್ರೇಯನ್ನು ಅಲ್ಲಿಗೆ ಡೈರೆಕ್ಟ್ ಮಾಡುವಂಥದ್ದು, ಟ್ಯೂಮರ್ ಎಲ್ಲಿದೆ ಅಲ್ಲಿಗೆ ಡೈರೆಕ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಅದರ ಜೊತೆಗೆ ವಾರದಲ್ಲಿ ಒಂದು ಕೀಮೋಥೆರಪಿ, ರೇಡಿಯೇಷನ್ದು ಇಫೆಕ್ಟ್ ಜಾಸ್ತಿ ಮಾಡಲಿಕ್ಕೆ ಕೀಮೋಥೆರಪಿನೂ ಬೇಕಾಗ್ತದೆ. ಕೀಮೋಥೆರಪಿ ಕೊಟ್ಟರೆ ಕಾಯಿಲೆ ಆಲ್ಮೋಸ್ಟ್ 70-90% ವಾಸಿಯಾಗೋ ಚಾನ್ಸಸ್ ಇರ್ತದೆ ಸ್ಟೇಜ್ 2 ಮತ್ತು 3. ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದೆ, ಅಂದರೆ ಸುಲೇಖನಪಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಇದೆ. ಅದರ ಜೊತೆಗೆ ಬ್ರ್ಯಾಕಿಥೆರಪಿ ಅಂತ ಹೇಳ್ತೇವೆ, ದೊಡ್ಡ ರೇಡಿಯೇಷನ್ ಅಂತ ಕಾಮನ್ ಜನರಿಗೆ ಗೊತ್ತಿರುವ ಹಾಗೆ, ಅದು ಒಳಗೆ ಸ್ವಲ್ಪ ಟ್ಯೂಬ್ ಹಾಕಿ ರೇಡಿಯೇಷನನ್ನು ಸ್ವಲ್ಪ ಟ್ಯೂಮರ್ ಎಲ್ಲಿದೆ ಅದರ ಹತ್ತಿರ ಹೋಗಿ ಡೆಪಾಸಿಟ್ ಮಾಡ್ತೇವೆ ಈ ಡೋಸನ್ನು. ಸೊ ಅದರಿಂದಾಗ್ಲೂ ಕಾಯಿಲೆ ಅದು ಇಂಪಾರ್ಟೆಂಟ್, ಅಂದರೆ ಈ ಗರ್ಭಕಂಠ ಕ್ಯಾನ್ಸರ್ದಲ್ಲಿ ಬ್ರ್ಯಾಕಿಥೆರಪಿ ಇಂಟಿಗ್ರಲ್ ಪಾರ್ಟ್, ಅಂದರೆ ವೆರಿ ಇಂಪಾರ್ಟೆಂಟ್, ಅಗತ್ಯ. ಕ್ಯಾನ್ಸರ್ ಗುಣ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ, ಅಂದರೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಈ ಎಲ್ಲ ಸೌಲಭ್ಯಗಳು ಜುಲೇಖಾ ಏನಪ್ಪಾಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಟಾಟಾ ಟ್ರಸ್ಟ್ ಮುಖಾಂತರ ನಮಗೆ ಅವೈಲೇಬಲ್ ಇದೆ, ಆಟ್ ಅಫೋರ್ಡೆಬಲ್ ಆ್ಯಂಡ್ ಅಂಡರ್ ಆಯುಷ್ಮಾನ್ ಸ್ಕೀಮ್ಸ್.
1: ಈಗ ತಾವು ಹೇಳಿದ್ರಿ ಎಕ್ಸ್ರೇ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ವಿಕಿರಣ ಚಿಕಿತ್ಸೆ ಅಂತ. ಬಹಳಷ್ಟು ಜನರಿಗೆ ಒಂದು ಕಲ್ಪನೆ ಇರುತ್ತೆ, ಎಕ್ಸ್ರೇಗಳು ದೇಹಕ್ಕೆ ಸೈಡ್ ಇಫೆಕ್ಟ್ ಕೊಡಬಹುದು, ಅದರಿಂದ ಏನಾದರೂ ಅಡ್ಡ ಪರಿಣಾಮಗಳಿರ್ಬೋದು ಅಂತ. ಏನು ಹೇಳ್ತೀರಾ ಡಾಕ್ಟ್ರೆ ಇದಕ್ಕೆ?
0: ವಿಕಿರಣ ಚಿಕಿತ್ಸೆ, ಯಾವುದೇ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಅಡ್ಡ ಪರಿಣಾಮಗಳು ಇರುತ್ತದೆ. ನಾವು ಯೂಶ್ವಲಿ ನೋಡುವಂಥದ್ದು ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳ್ತೇವೆ, ಎಷ್ಟು ಬೆನಿಫಿಟ್ ಆಗ್ತದೆ, ಎಷ್ಟು ಅದರ ಸೈಡ್ ಇಫೆಕ್ಟ್ಸ್ ಇರ್ತದೆ ಅಂತ. ಮೇನ್ ಇಂಪಾರ್ಟೆಂಟ್ ಸ್ಟೇಜ್, ಅರ್ಲಿ ಸ್ಟೇಜ್ ಬಂದರೆ ಟ್ರೀಟ್ಮೆಂಟ್ ಇಂಟೆನ್ಸಿಟಿ, ಅಂದರೆ ಟ್ರೀಟ್ಮೆಂಟ್ ಇದು ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತದೆ, ಯಾಕಂದರೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ಯೂಶ್ವಲಿ ಬೇಸಿಕ್ ಟ್ರೀಟ್ಮೆಂಟ್ ಸಾಕಾಗ್ತದೆ. ಸೊ ಇಂಟೆನ್ಸ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಹೈ ಎಂಡ್ ಕೀಮೋಥೆರಪಿ ಬೇಕಾಗಿಲ್ಲ. ಸೊ ಅದರ ಡಿಪೆಂಡಲ್ಲಿ, ಸೊ ವಿಕಿರಣ ಚಿಕಿತ್ಸೆದು ಅಡ್ಡ ಪರಿಣಾಮಗಳಂತ ಹೇಳಿದರೆ ಸ್ವಲ್ಪ, ಅಂದರೆ ಬಿಕಾಸ್ ವಿಕಿರಣ ಚಿಕಿತ್ಸೆ ಕೊಡುವಾಗ ಅಲ್ಲಿ ಹತ್ರದಲ್ಲಿ ಮೂತ್ರಚೀಲ ಇರ್ತದೆ, ಟಾಯ್ಲೆಟ್ ರಸ್ತೆ ಇರ್ತದೆ, ಸ್ವಲ್ಪ ರೇಡಿಯೇಷನ್ ವಿಕಿರಣಗಳು ಅಲ್ಲಿಗೂ ಹೋಗ್ತದೆ. ಸೊ ಅದರಲ್ಲಿ ಮೂತ್ರ ಉರಿ ಸ್ವಲ್ಪ, ಮತ್ತು ಟಾಯ್ಲೆಟ್ ಮಾಡುವಾಗ ಸ್ವಲ್ಪ ಉರಿ ಅಂಥದ್ದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತದೆ. ಅದನ್ನು ನಾವು ಸಿಂಪ್ಟಮ್ಯಾಟಿಕಲ್ ಆಗಿ ಮೆಡಿಸಿನ್ಸ್ ಮೂಲಕ, ಆ್ಯಂಟಿಬಯೋಟಿಕ್ಸ್ ಮತ್ತು ಸ್ವಲ್ಪ ಪೇನ್ ಅನಾಲ್ಜಿಸಿ, ಪೇನ್ ಕಿಲ್ಲರ್ ಅಂತ ನೋವಿಗೆ ಅಂಥದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದರೆ ಸ್ವಲ್ಪ ಕೆಲವು ಜನರಿಗೆ ವಾಂತಿ ಇರ್ತದೆ, ಸೊ ಹೊಟ್ಟೆ ನೋವು ಬರ್ತದೆ ಅಂಥದ್ದೆಲ್ಲ ಇದ್ದರೆ ಮೆಡಿಸಿನ್ಸ್ ಮೂಲಕ ಅಡ್ಡ ಪರಿಣಾಮಗಳನ್ನು ಟಾಲರೇಟ್ ಮಾಡುವ ಶಕ್ತಿ ಸಿಗ್ತದೆ ಅವರಿಗೆ.
1: ಈಗ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯದೇ ಇದ್ದರೆ ಇದು ಯಾವ ಹಂತಕ್ಕೆ ಹೋಗ್ತದೆ, ಏನಾಗ್ತದೆ?
0: ಗರ್ಭಕಂಠ ಕ್ಯಾನ್ಸರ್ ಅಂದರೆ ಸ್ಟೇಜ್ 4 ಹೋದಂಗೆ ಅದು ಟಾಯ್ಲೆಟ್ ರಸ್ತೆಗೆ ಹೋಗುವಂಥದ್ದು, ಅಂಟ್ಕೊಳ್ಳುವಂಥದ್ದು, ಮೂತ್ರ ಚೀಲಕ್ಕೆ ಅಂಟ್ಕೊಳ್ಳುವುದು, ಯಾಕಂದರೆ ಅದರದ್ದು ಡಿಸ್ಟೆನ್ಸ್ ತುಂಬ ಹತ್ತಿರ ಇದೆ. ಓಕೆ, ಗರ್ಭಕೋಶ, ಮೂತ್ರಚೀಲ ಮತ್ತು ಟಾಯ್ಲೆಟ್ ರಸ್ತೆ ಮಧ್ಯದಲ್ಲಿರುವಂಥದ್ದು, ಸೊ ಅಲ್ಲಿಗೆ ಅದು ಅಂಟ್ಕೊಳ್ತದೆ. ಸೊ ಆವಾಗ ಟ್ರೀಟ್ಮೆಂಟ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಬೇಕಾಗ್ತದೆ, ಕಷ್ಟ ಆಗ್ತದೆ. ಅಲ್ಲಿಂದನೂ ಬಿಟ್ಟರೆ ಅದು ಕಿಡ್ನಿ ವೈಫಲ್ಯಕ್ಕೆ ಕಾರಣ ಆಗ್ತದೆ, ಯಾಕಂದರೆ ಟ್ಯೂಬನ್ನು ಬ್ಲಾಕ್ ಮಾಡ್ತದೆ, ಯೂರಿನ್ ಟ್ಯೂಬನ್ನು, ಕಿಡ್ನಿ ವೈಫಲ್ಯ ಆಗ್ಬೋದು, ರೀನಲ್ ಫೇಲ್ಯೂರ್ ಅಂತ ಹೇಳ್ತೇವೆ, ಮತ್ತು ಸ್ಪ್ರೆಡ್ ಆಗ್ಬೋದು ಲಿವರ್ಗೆ ಹೋಗುವಂಥದ್ದು, ಬೋನ್ಗೆ ಹೋಗುವಂಥದ್ದು, ಶ್ವಾಸಕೋಶಕ್ಕೆ, ಲಂಗ್ಸಿಗೆ ಹೋಗುವಂಥದ್ದು, ಬ್ರೈನ್ಗೆ ಹೋಗುವಂಥದ್ದು, ಇಂಥದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತದೆ ಬಿಟ್ಟರೆ. ಸೊ ಆದಷ್ಟು ಬೇಗ ಸಿಂಪ್ಟಮ್ಸ್, ಲಕ್ಷಣಗಳು ಕಂಡು ಬಂದರೆ ಡಾಕ್ಟರನ್ನು ಮೀಟ್ ಮಾಡಬೇಕು, ಅದರ ಅಗತ್ಯವಾದ ಸ್ಟೇಜಿಂಗ್ ಪ್ರೋಸೆಸ್ ಎಲ್ಲ ಮಾಡಿ ಸ್ಟೇಜ್ ಮಾಡಿ 1-3 ಸ್ಟೇಜಲ್ಲಿ ವಾಸಿ ಆಗುವ ಚಾನ್ಸಸ್

0: ತುಂಬ ಗುಣಪಡಿಸಬಹುದು.
1: ಈಗ ವಾಸಿ ಆಗುವಂತಹ ಚಾನ್ಸಸ್ ಎಷ್ಟಿರ್ತದೆ ಇದರಲ್ಲಿ, ಬದುಕುಳಿಯುವಂತಹ ಪ್ರಮಾಣ ಎಷ್ಟಿರ್ತದೆ?
0: ಅದು ಸ್ಟೇಜ್ ಮೇಲೆ ಡಿಪೆಂಡ್. ಸ್ಟೇಜ್ ಒಂದರಲ್ಲಿ ಬಂದರೆ ನಾವು ಹಿಂಗೆ ಇವರು ವಾಸಿ ಆಗ್ತದೆ ಹಿಂಗೆ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬುಕ್ ಪ್ರಕಾರ ಅಂದರೆ ಸಮೀಕ್ಷಾ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅಂತ ಹೇಳಿದ್ರೆ 100 ಜನರಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಸ್ಟೇಜ್ ಒಂದರವರು 90% ಜನರು, 95% ಜನರು ವಾಸಿ ಆಗ್ತದೆ. ಅಂದರೆ ಯೂಶ್ವಲಿ ಕ್ಯಾನ್ಸರಲ್ಲಿ 5 ಓವರ್ಆಲ್ ಸರ್ವೈವಲ್ ಅಂತ ಹೇಳೋದು, 5 ತನಕ ಎಷ್ಟು ಜನರು ಬದುಕುಳಿತಾರೆ ಅಂತ. ಅದರಲ್ಲಿ 100 ಜನರಲ್ಲಿ 90-95 ಜನರು ಸ್ಟೇಜ್ 1 ಟ್ರೀಟ್ಮೆಂಟ್ ಮಾಡಿದರೆ ಬದುಕುಳಿತಾರೆ. ಹಾಗೆ ಸ್ಟೇಜ್ 2 ಹೋದರೆ ಅರೌಂಡ್ 80%, ಅಂದರೆ 100 ಜನರಲ್ ಅಂತ ಹೇಳ್ಬೋದು. ಸ್ಟೇಜ್ 3 ಹೋದರೆ 50-60%. ಓಕೆ, ಸ್ಟೇಜ್ 4 ಹೋದರೆ ಸ್ಟೇಜ್ ಜಾಸ್ತಿ ಆದಂಗೆ ಬದುಕುಳುವ ಚಾನ್ಸಸ್ಗಳು ಕಡಿಮೆ ಆಗ್ತದೆ, ಟ್ರೀಟ್ಮೆಂಟ್ಗಳ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತದೆ, ಆಪ್ಷನ್ಸ್ ಕಡಿಮೆ ಇರ್ತದೆ. ಸೊ ಸ್ಟೇಜ್ 4 ಹೋದರೆ 20-30% ಜನರು 5 ತನಕ ಬದುಕೊಳ್ಳುವ ಚಾನ್ಸಸ್. ಬಟ್ ಹಿಂಗೆ ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಇವರು ಓಕೆನಾ, ಬಿಕಾಸ್ ಎಲ್ಲಾನು ತುಂಬ ಫ್ಯಾಕ್ಟರ್ಸ್ ಬರ್ತದೆ, ಟ್ಯೂಮರ್ ಫ್ಯಾಕ್ಟರ್ಸ್ ಬರ್ತದೆ ಮತ್ತು ಬಾಡಿ ಇಮ್ಯುನಿಟಿ ಫ್ಯಾಕ್ಟರ್ಸ್ ಬರ್ತದೆ.
1: ಈಗ ತಾವು ಆವಾಗಲೇ ಹೇಳಿದ್ರಿ ಇದು ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ, ಇದಕ್ಕೆ ಪ್ರಿವೆನ್ಷನ್ಗೋಸ್ಕರ ಲಸಿಕೆ ಅಂದರೆ ವ್ಯಾಕ್ಸಿನ್ಗಳು ಇದೆ ಅಂತೇಳಿ, ಈ ಒಂದು ವ್ಯಾಕ್ಸಿನನ್ನು ಯಾರು ತಗೋಬೇಕು, ಯಾವ ವಯಸ್ಸಿನಲ್ಲಿ ತಗೋಬೇಕಾಗುತ್ತೆ?
0: ಓಕೆ, ಸೊ ಈ ವ್ಯಾಕ್ಸಿನಲ್ಲಿ ಯೂಶ್ವಲಿ ಲೈಂಗಿಕ ಸಂಪರ್ಕ ಎಕ್ಸ್ಪೋಜರ್ ಮೊದಲು ತಗೊಳ್ಬೇಕಾಗ್ತದೆ. ಅದಕ್ಕಾಗಿ ಈಗ WHO ಎಲ್ಲರೂ ರೆಕಮೆಂಡ್ ಮಾಡೋದು 9-14 ವರ್ಷದ ಹುಡುಗಿಯರಿಗೆ ಯೂಶ್ವಲಿ ಸ್ಟಾರ್ಟ್ ಮಾಡಿದ್ದಾರೆ, ನ್ಯಾಷನಲ್ ಇಮ್ಯುನೈಸೇಷನ್ ಪಾಲಿಸಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು 2 ಡೋಸ್ ವ್ಯಾಕ್ಸಿನ್ ತಗೊಳ್ಬೇಕು 6 ಅಂತರದಲ್ಲಿ. ಅದು ಎಷ್ಟು ಇಫೆಕ್ಟಿವ್ ಅಂದರೆ 90-100% ಪ್ರಿವೆಂಟಿವ್ ಚಾನ್ಸಸ್ ಇರ್ತದೆ. ಬೇರೆ ಯಾವುದೇ ಕ್ಯಾನ್ಸರ್ಸ್ ಇಲ್ಲ ಇಲ್ಲಿ, ಇಷ್ಟು ಪ್ರಿವೆನ್ಷನ್ ಆಪರ್ಚುನಿಟಿ ಸಿಗುವಂಥ ಕ್ಯಾನ್ಸರ್ಗಳು ತುಂಬ ಕಡಿಮೆ. ಸೊ ಅದಕ್ಕಾಗಿ ಲಸಿಕೆಗಳು ತಗೊಳ್ಳೋದು, ಅದರದ್ದು ಅಡ್ಡ ಪರಿಣಾಮಗಳು ಏನೂ ಇಲ್ಲ. ಸೊ ಇಟ್ ಈಸ್ ವೆರಿ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯೂಶ್ವಲಿ 9-14 ವರ್ಷದ ಹುಡುಗಿಯರಿಗೆ 2 ಡೋಸ್ ವ್ಯಾಕ್ಸಿನ್ ಕೊಡ್ತಾರೆ. ಅದಾದಮೇಲೆ 15-45 ವರ್ಷ ಹುಡುಗಿಯರು ಹೆಂಗಸರು ತಗೊಳ್ಬೋದು. ಯೂಶ್ವಲಿ 3 ಡೋಸಸ್ ಕೊಡ್ತಾರೆ 6 ಅಂತರದಲ್ಲಿ. ಈಗ ನಮ್ಮದು ಗೌರ್ಮೆಂಟು ಲಸಿಕೆಗಳು ಸ್ಟಾರ್ಟ್ ಮಾಡಿದ್ದೇವೆ 2026 ಸ್ಟಾರ್ಟ್ ಮಾಡಿದ್ದಾರೆ. ಸಿಂಗಲ್ ಡೋಸ್ ವ್ಯಾಕ್ಸಿನ್ 14 ವರ್ಷದ ಹುಡುಗಿಯರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಗ್ರೇಟ್ ಇನಿಷಿಯೇಟಿವ್, ಯಾಕಂದರೆ ಅವರ ಏಮ್ ಇರುವುದು ಕ್ಯಾನ್ಸರ್ ಮುಕ್ತ ಗರ್ಭಕಂಠ ಕ್ಯಾನ್ಸರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥದ್ದು, ಅಂದರೆ ಎಲಿಮಿನೇಷನ್ ಅಂತ ಹೇಳ್ತೇವೆ. ಹೇಗೆ ನಾವು ಮುಂಚೆ ಸ್ಮಾಲ್ ಪಾಕ್ಸ್ ಮತ್ತು ಪೋಲಿಯೋವನ್ನು ಎಲಿಮಿನೇಟ್ ಮಾಡಿದ್ದೇವೆ ಲಸಿಕೆಗಳ ಮೂಲಕ, ಆ ಆಪರ್ಚುನಿಟಿ ಆ ಮೈಂಡ್ ಸೆಟ್ಟಲ್ಲಿ ಇದರಲ್ಲಿ ಅವರು ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ. ಸೊ ಈ ಒಂದು ಕ್ಯಾನ್ಸರನ್ನು ಎಲಿಮಿನೇಟ್ ಅಂದರೆ ನಿರ್ಮೂಲನೆ ಮಾಡುವ ಅವಕಾಶ ನಮಗಿದೆ.
1: ಇದನ್ನು ಈ ವ್ಯಾಕ್ಸಿನನ್ನು ಹುಡುಗರು ಕೂಡ ತಗೋಬಹುದಾ?
0: ನೆಕ್ಸ್ಟ್ ಬರ್ಬೋದು, ಯಾಕಂದರೆ ಈ ಸೋಂಕು ಗರ್ಭಕಂಠ ಕ್ಯಾನ್ಸರ್ ಅಲ್ಲದೆ ಆನಲ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್, ಓರೊಫರೆಂಜಲ್ ಕ್ಯಾನ್ಸರ್ಗಳಲ್ಲೂ ರೆಸ್ಪಾನ್ಸಿಬಿಲಿಟಿ ಇದೆ. ಇನ್ನು ಮುಂದೆ ಬರ್ಬೋದು ಹುಡುಗರಿಗೂ, 9-15 ವರ್ಷದ ಹುಡುಗರಿಗೂ ಈ ವ್ಯಾಕ್ಸಿನ್ಸ್ ಬಂದಿದೆ, ಬಟ್ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಫಾಲೋ ಆಗಲಿಲ್ಲ, ಬಟ್ ಮುಂದೆ ಬರ್ಬೋದು.
1: ಈಗ ಈ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಏನಾದರೂ ಪ್ರಗತಿಗಳು ಆಗ್ತಾ ಇದೆಯಾ?
0: ಮೇನ್ ಇಂಪಾರ್ಟೆಂಟ್ ಒಂದು ಸ್ಕ್ರೀನಿಂಗ್ ಅಂದರೆ ಪರಿಶೀಲನೆ ಮಾಡುವಂಥದ್ದು, ಕ್ಯಾಂಪ್ಸ್. ಸೊ ಗೌರ್ಮೆಂಟ್ ಸ್ಕೀಮ್ಸ್ ಕ್ಯಾಂಪ್ಸ್ ಎಲ್ಲ ಗೌರ್ಮೆಂಟ್ ಕ್ಯಾಂಪ್ಸ್ ಇದೆ, ಗೌರ್ಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಎನಪೋಯ್ ಅಜುಲೇಕ ಇಸ್ ಆಲ್ಸೋ ಮೇಜರ್ ಪಾರ್ಟ್ ಅದರಲ್ಲಿ. ಸೊ ವ್ಯಾಕ್ಸಿನ್ ಲಸಿಕೆಗಳು ಇದೆ, ದಟ್ ಈಸ್ ಅ ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ವಿಚ್ ಈಸ್ ಲೈಕ್ 90-100% ಎಫೆಕ್ಟಿವ್ ಆಗಿರ್ತದೆ. ಅದು ಬಿಟ್ಟರೆ ಟೆಕ್ನಾಲಜಿ, ವಿಕಿರಣಗಳ ಟೆಕ್ನಾಲಜಿ ಅಂತ ಹೇಳ್ಬೋದು. ಟೆಕ್ನಾಲಜಿ ಅಂದರೆ ಮೆಷಿನ್ಗಳು. ಓಕೆ, ಸೊ ಅಡ್ಡ ಪರಿಣಾಮಗಳು, ಮುಂಚೆ ಅಡ್ಡ ಪರಿಣಾಮಗಳು ಟೆಕ್ನಾಲಜಿಯಿಂದ ಜಾಸ್ತಿ ಇತ್ತು. ಸೊ ಈಗ ಟೆಕ್ನಾಲಜಿಗಳು ಅಡ್ವಾನ್ಸ್ ಆಗಿದೆ. ಸೊ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಿ ಟ್ಯೂಮರ್ ಡೋಸ್ ಅಂತ ಹೇಳ್ತೇವೆ, ರೇಡಿಯೇಷನ್ ಎಷ್ಟು ಟ್ಯೂಮರ್ಗೆ ಹೋಗ್ತದೆ ಆ ಡೋಸನ್ನು ಜಾಸ್ತಿ ಮಾಡ್ಬೋದು. ಅದು ಬಿಟ್ಟರೆ ಬ್ರ್ಯಾಕಿಥೆರಪಿ ಅಂತ ಹೇಳ್ತೇವೆ, ಬ್ರ್ಯಾಕಿಥೆರಪಿದು ಅಡ್ವಾನ್ಸ್ಮೆಂಟೂ ಆಗಿದೆ. ವಿಕಿರಣ ಚಿಕಿತ್ಸೆನೆ ಅದು, ದೊಡ್ಡ ರೇಡಿಯೇಷನ್ ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೇವೆ. ಅದು ಅದರಲ್ಲಿ ಅಡ್ವಾನ್ಸ್ಮೆಂಟ್ ಇದೆ. ನಾವು ಇಮೇಜ್ ಗೈಡೆಡ್ ಅಂತ ಮಾಡ್ತೇವೆ, ಯಾಕಂದರೆ ನೋಡಿ ಎಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ಡೋಸ್ ಜಾಸ್ತಿ ಮಾಡಿ. ಸೊ ಆವಾಗ ಏನಾಗ್ತದೆ, ಮೂತ್ರ ಚೀಲಕ್ಕೆ ಟಾಯ್ಲೆಟ್ ಚೀಲಕ್ಕೆಲ್ಲ ರೇಡಿಯೇಷನ್ ಡೋಸ್, ವಿಕಿರಣ ಡೋಸ್ ಕಡಿಮೆ ಹೋಗ್ತದೆ. ಸೊ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತದೆ. ನೆಕ್ಸ್ಟ್ ಇಮ್ಯುನೋಥೆರಪಿ ಬಂದಿದೆ,

0: ಎಲ್ಲಿ ಕ್ಯಾನ್ಸರ್ ವಾಸಿ ಆಗದವರಿಗೆ, ಕ್ಯಾನ್ಸರ್ ತಿರುಗಿ ಮರು ಬಂದರೆ ಮತ್ತೆ ವಾಸಿ ಆಗದವರಿಗೆ, ಮತ್ತೆ Stage 4 ಮೆಟಾಸ್ಟಾಸಿಸ್ ಅವರಿಗೆ ಇಮ್ಯುನೋಥೆರಪಿನೂ ಬಂದಿದೆ. ಸೊ ಇದೆಲ್ಲ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ.
1: ಈಗ ಈ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ರೋಗಿಗಳು ಏನಾದರೂ ಯಾವುದಾದ್ರೂ ವಿಷಯಗಳ ಬಗ್ಗೆ ಗಮನ ವಹಿಸಬೇಕಾಗುತ್ತಾ, ಏನಾದರೂ ಮುನ್ನೆಚ್ಚರಿಕೆಗಳನ್ನು ತಗೋಬೇಕಾಗುತ್ತಾ ಹೇಗೆ?
0: ಚಿಕಿತ್ಸೆ ತಗೊಳ್ಳುವಾಗ ಒಂದು ಹೈಜೀನ್ ಇಂಪಾರ್ಟೆಂಟ್. ಹೈಜೀನ್ ಅಂದರೆ ಎವ್ರಿಡೇ ಬಾತ್, ಅದಾದಮೇಲೆ ನ್ಯೂಟ್ರಿಷನ್ ಎಲ್ಲನೂ ಗೊತ್ತು. ಹೈ ಪ್ರೋಟೀನ್ ಡಯಟ್ ಇಂಪಾರ್ಟೆಂಟ್, ಎಕ್ಸಸೈಸ್ ಇಂಪಾರ್ಟೆಂಟ್, ಮೆಂಟಲ್ ಸ್ಟೇಟಸ್ ಅಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಇರಬೇಕಾಗ್ತದೆ. ಸೊ ಮೆಂಟಲ್ ಸ್ಟೇಟಸ್ ಇಂಪಾರ್ಟೆಂಟ್. ಸೊ ಮತ್ತು ನಾವು ಡಾಕ್ಟರ್ಗಳ ತಂಡ ಯಾವಾಗಲೂ ಇದ್ದೇ ಇರ್ತೇವೆ ಎಲ್ಲ ಹೆಲ್ಪಿಗೆ. ಸೊ ಅಪ್ರೋಚ್ ಆಗಿ ಬರಬೇಕು. ಸೊ ಅಪ್ರೋಚಬಿಲಿಟಿ ಇರಬೇಕಷ್ಟೆ.
1: ಚಿಕಿತ್ಸೆ ನಂತರ ಹೇಗಿರಬೇಕಾಗುತ್ತೆ?
0: ಚಿಕಿತ್ಸೆ ನಂತರ ಅದೇ ಲೈಕ್ ಇಂಪಾರ್ಟೆಂಟ್ ಈಸ್ ಸೇಫ್ ರೆಗ್ಯುಲರ್ ಹಾಸ್ಪಿಟಲ್ ವಿಸಿಟ್ಗಳು. ಯಾವಾಗ ನಾವು ಫಾಲೋಅಪ್ಗೆ ಕರಿತೇವೆ ಆವಾಗ ಫಾಲೋಅಪ್ಗೆ

0: ಹೆಲ್ತ್ ಇಂಪಾರ್ಟೆಂಟ್, ಮತ್ತು ನ್ಯೂಟ್ರಿಷನ್ ಅಂದರೆ ಒಳ್ಳೆ ಫುಡ್, ಹೈ ಪ್ರೋಟೀನ್ ಇರುವಂಥ ಫುಡ್ಡು ಇರ್ಬೋದು, ಮತ್ತು ಇದು ಹೆಲ್ತ್ ಎಜುಕೇಷನ್, ಬೇರೆಯವರಿಗೆ ಬಗ್ಗೆ ಅದರ ಬಗ್ಗೆ ನಾಲೆಜ್ ಕೊಡುವಂಥದ್ದು, ತಿಳಿದುಕೊಳ್ಳುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಆಗಿರ್ತದೆ.
1: ಇದು ಗರ್ಭಧಾರಣೆಯ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಡಾಕ್ಟ್ರೇ?
0: ಕನ್ಸಿವಿಂಗ್ ಯೂಶ್ವಲಿ ಇದು ಮೋಸ್ಟ್ ಕಾಮನ್, ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಬರುವಂಥ ಮೋಸ್ಟ್ಲಿ ಕಾಯಿಲೆ, ಅಂದರೆ 40 ಇಯರ್ಸ್ ಮೇಲೆ. ಓಕೆ, ಅಕಸ್ಮಾತ್ ಅದು ಫ್ಯಾಮಿಲಿ ಕಂಪ್ಲೀಟ್ ಆಗೋ ಮೊದಲು ಬಂದರೆ ಆಪರ್ಚುನಿಟೀಸ್ ಇದೆ, ಅಂದರೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳಿದೆ, ಗರ್ಭ ಇದು ಆಪರ್ಚುನಿಟೀಸ್ ಇದೆ, ಪ್ರೊವೈಡೆಡ್ ಅದು ಅರ್ಲಿ ಸ್ಟೇಜ್, ಅಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಬೇಕು. ಆವಾಗ ನಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ, ಅಂದರೆ ಕೋನೈಸೇಷನ್ ಅಂತ ಹೇಳ್ತೇವೆ, ರ್ಯಾಡಿಕಲ್ ಟ್ರಾಕಿಲೆಕ್ಟಮಿ ಅಂದರೆ ಖಾಲಿ ಗರ್ಭಕಂಠವನ್ನು ಮಾತ್ರ ತೆಗೆಯುವಂಥದ್ದು ಮಾಡ್ತಾರೆ, ಯೂಟ್ರಸನ್ನು ಪ್ರಿಸರ್ವ್ ಮಾಡುವಂಥದ್ದು, ಗರ್ಭಕೋಶವನ್ನು ಮತ್ತು ಅಂಡಾನವನ್ನು ಪ್ರಿಸರ್ವ್ ಮಾಡಿ. ಬಟ್ ಅದಕ್ಕೆಲ್ಲ ಕ್ರೈಟೀರಿಯಾ ಅಂದರೆ ಸ್ಟೇಜ್ ಕಡಿಮೆ ಸ್ಟೇಜಲ್ಲಿರಬೇಕು, ಸ್ಟೇಜ್ 1 ಅಂಥದ್ರಲ್ಲಿ ಇದ್ದರೆ ಆಪರ್ಚುನಿಟಿ ಇದೆ.
1: ಈಗ ಇದರ ಚಿಕಿತ್ಸೆಯ ವೆಚ್ಚದ ಬಗ್ಗೆ ಬಹಳಷ್ಟು ಮಂದಿಗೆ ಒಂದು ಕಾಳಜಿ ಇರ್ತದೆ. ಈಗ ಸರ್ಕಾರದಿಂದ ಏನಾದರೂ ಯೋಜನೆಗಳಿವೆಯಾ ಅಥವಾ ತಮ್ಮ ಒಂದು ಸಂಸ್ಥೆಯಿಂದ ಏನಾದರೂ ಯೋಜನೆಗಳಿದ್ದಾವ?
0: ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಅಂದರೆ BPL ಕಾರ್ಡ್ ಹೋಲ್ಡರ್ಸ್, ಆಧಾರ್ ಕಾರ್ಡ್ ಪ್ರಾಪರ್ ಇದ್ದವರಿಗೆ ಗೌರ್ಮೆಂಟ್ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂಡರಲ್ಲಿ ಇದೆ. ನಮ್ಮ ಜುಲೇಖನಪ್ಪಯ್ಯ ಆಲ್ಸೋ ಎಂಪ್ಯಾನಲ್ಡ್ ಇದೆ, ಸೊ ನಾವು ಆಲ್ಮೋಸ್ಟ್ ಎಲ್ಲ ಪೇಷಂಟನ್ನು BPL ಹೋಲ್ಡರ್ಸನ್ನು ಆಯುಷ್ಮಾನ್ ಸ್ಕೀಮ್ ಮುಖಾಂತರ ಟ್ರೀಟ್ಮೆಂಟ್, ಅದು ಗೌರ್ಮೆಂಟ್ ಸ್ಕೀಮ್ ಆಗಿದೆ. ಅದು ಬಿಟ್ಟರೆ ಸಂಪೂರ್ಣ ಸುರಕ್ಷಾ ಇದೆ, ESI ಇದೆ, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿನೂ ಇದಕ್ಕೆ ಸಹಕಾರ ಕೊಡ್ತದೆ. ನಮ್ಮ ಜುಲೇಖನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಮೆಜಾರಿಟಿ ತುಂಬ ಪೇಷಂಟ್ಸ್ಗಳು BPL ಪೇಷಂಟ್ಸ್ಗಳು, ಸೊ ನಾವು ಈ ಪೇಷಂಟ್ಸ್ಗಳನ್ನು ಯೂಶ್ವಲಿ ಆಯುಷ್ಮಾನ್ ಸ್ಕೀಮ್ ಮುಖಾಂತರನೇ ಟ್ರೀಟ್ಮೆಂಟ್ ಮಾಡೋದು. ಈವನ್ ಇನ್ ಪೇಷಂಟ್ ಆಗಿ ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರ ಮೆಡಿಕೇಷನ್ಸ್ ಯೂಶ್ವಲಿ ಸ್ಕೀಮ್ ಅಂಡರ್ ಕವರ್ ಮಾಡ್ತೇವೆ. ಸೊ ಅದ ಆಪರ್ಚುನಿಟಿಯನ್ನು ನಮಗೆ ಡಾಕ್ಟರ್ ಅಬ್ದುಲ್ಲಾ ಕುನ್ಯ ಅವರು ಹಾಗೂ ಡಾಕ್ಟರ್ ವಿಜಯಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ನಾವು.
1: ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಕೆಲವೊಮ್ಮೆ ಕಾಳಜಿ ವಹಿಸೋದಿಲ್ಲ ಅಥವಾ ತಮ್ಮ ಆರೋಗ್ಯ ಸಮಸ್ಯೆಯನ್ನು ದೊಡ್ಡದು ಅಂತ ಅಂದ್ಕೊಳ್ಳೋದಿಲ್ಲ, ಅದಕ್ಕೆ ಏನು ಹೇಳ್ತೀರಾ ಮತ್ತು ಅವ್ರಿಗೇನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಫಸ್ಟ್ ಸೆಲ್ಫ್ ಕೇರ್ ಇಸ್ ಇಂಪಾರ್ಟೆಂಟ್. ಯಾವುದೇ ಪ್ರಾಬ್ಲಮ್ಸ್ ಅಂದರೆ ಯಾವುದೇ ಲಕ್ಷಣಗಳು ಕಂಡು ಬಂದರೆ ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಬೇಕು. ಮಕ್ಕಳಿಗೆ ಲಸಿಕೆ ಹಾಕುವ ಅಂದರೆ ಹಾಕಿಸ್ಕೊಳ್ಬೋದು, ಹಂಗೆ ಪ್ರೋತ್ಸಾಹ ನೀಡಬೇಕು ಮಕ್ಕಳಿಗೆ. ಮತ್ತು ಕ್ಯಾಂಪ್ಸ್ ಎಲ್ಲ ಇದ್ದರೆ ಅಟೆಂಡ್ ಮಾಡಬೇಕಾಗ್ತದೆ. ಮತ್ತು ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಕನ್ಸಲ್ಟ್ ಮಾಡಿ, ಡಯಾಗ್ನೋಸ್ ಆದಮೇಲೆ ಪ್ಯಾನಿಕ್ ಅಂದರೆ ಟೆನ್ಷನ್ ಮಾಡುವ ಅಗತ್ಯ ಇರುವುದಿಲ್ಲ, ಯಾಕಂದರೆ ಎಲ್ಲ ಸ್ಟೇಜಲ್ಲೂ ಟ್ರೀಟ್ಮೆಂಟ್ ಮಾಡುವ ಚಿಕಿತ್ಸೆ ಕೊಡುವ ಅವಕಾಶ ಇರ್ತದೆ, ಗುಣಪಡಿಸುವ ಅವಕಾಶ ಇರ್ತದೆ, ಅದು ಎಲ್ಲ ಹೆಲ್ಪ್ ಮಾಡುವ ಅಂದರೆ ಹೆಲ್ಪ್ ಮಾಡುವ ಅವಕಾಶ ಇದೆ.
1: ಈಗ ಕುಟುಂಬದವರ ಪಾತ್ರ ಹೇಗಿರಬೇಕಾಗುತ್ತೆ, ಅವರ ಒಂದು ಸಪೋರ್ಟ್ ಹೇಗಿರಬೇಕಾಗುತ್ತೆ ಅಂತ ತಾವು ಹೇಳ್ತೀರಾ?
0: ಕುಟುಂಬದವರು ಅಂದರೆ ಯೂಶ್ವಲಿ ನಾನು ನೋಡಿದಂಗೆ ಇಂಡಿಯಾದಲ್ಲಿ ಕುಟುಂಬ ತುಂಬ ಮಾನ್ಯತೆ ಇದೆ, ಸೊ ಯೂಶ್ವಲಿ ನಮ್ಮ ಪೇಷಂಟ್ಸ್ಗಳು ಪಾಪ ಅಷ್ಟು ದೂರ ದೂರದಿಂದ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅವ್ರ ಜೊತೆ ಅಟೆಂಡರ್ಸ್ ಎಲ್ಲ ಇದ್ದಾರೆ ನೋಡ್ಕೊಳ್ತಾ. ಕುಟುಂಬದವರು ಮೆಂಟಲಿ ಪೇಷಂಟನ್ನು ಪ್ರೋತ್ಸಾಹ ಮಾಡಬೇಕು, ಇನ್ನೊಂದು ಅವರಿಗೆ ಹೆಲ್ದಿ ನ್ಯೂಟ್ರಿಷನ್ ಕೊಡಬೇಕು, ಮತ್ತು ಮನೆಯಲ್ಲಿರುವ ಮಕ್ಕಳಿಗೆ ಬೇರೆ ಹೆಂಗಸರಿಗೆ ಸ್ವಲ್ಪ ಲಸಿಕೆ ಬಗ್ಗೆ ಮತ್ತು ಸ್ಕ್ರೀನಿಂಗ್ ಬಗ್ಗೆ ಹೋಗಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ಬೋದು ಅದು ಮಾಡ್ಬೋದು. ಮತ್ತು ಫ್ರೀಕ್ವೆಂಟ್ ಹಾಸ್ಪಿಟಲ್ ವಿಸಿಟ್ಗೆ ಸ್ವಲ್ಪ ಹೆಲ್ಪ್ ಮಾಡಿ, ಟೈಮ್ ಲೈಕ್ ಕ್ಲಾಕ್ ಅಂತ ಹೇಳ್ತೇವೆ ಏನು ಅಲಾರ್ಮ್ ಇಟ್ಕೊಂಡು ಫಾಲೋಅಪ್ ವಿಸಿಟ್ಗೆ ಕರ್ಕೊಂಡು ಬರುವಂಥದ್ದು, ಬಟ್ ಮಾಡ್ತಾ ಇದ್ದಾರೆ ನಮ್ಮ ಪೇಷಂಟ್ಸ್ಗಳು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಅಂದರೆ ಫ್ಯಾಮಿಲಿ ರೋಲ್ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ಜುಲೇಖನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅದು ಟಾಟಾ ಟ್ರಸ್ಟ್ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ನಮ್ಮ ಡಾಕ್ಟರ್ MVijayakumar ಸರ್ ಅವರು ನೇತೃತ್ವದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ಲಾ ಕುನ್ಯ ಅವರು ಏನಪ್ಪಯ್ಯ ಹೆಡ್ ಅಂತ ಹೇಳ್ಬೋದು, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡಾಕ್ಟರ್ಗಳ ತಂಡ ಎಲ್ಲ ಡಿಪಾರ್ಟ್ಮೆಂಟು ಫುಲ್ ಫ್ಲೆಜ್ಡ್ ಇದೆ, ವಿತ್ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಎಲ್ಲದಕ್ಕೂ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಅವಕಾಶ ಇದೆ ನಮ್ಮ ಹತ್ರ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಜುಲೇಖಾ ಎನಪೋಯ ಆರೋಗ್ಯ ಸಂಪದ.

0: ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕೊರಳಿನ ಕ್ಯಾನ್ಸರ್, ಈ ಕುರಿತು ಜುಲೇಖಾ ಎನೋಪಯಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು, ಇಲ್ಲಿನ ಡಾಕ್ಟರ್ ನಿಶ್ಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಎನೋಪಯಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
2: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಎನೋಪಯಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ.
3: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
2: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಘಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ, ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
3: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686985055.
4: ಆಕಾಶವಾಣಿ ಮಂಗಳೂರು, ಸಮಯ 8:58:03.
5: ಹಲೋ
6: ಪ್ರೀತಿದ ಶ್ರೋತೃಲಿ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲಿ. ಲೆಪ್ಪ ಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ, ಎಸ್ಟಿಡಿ ಕೋಡ್ 08244, ಮೊಬೈಲ್ 8272703800. ಅಪಗಾಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೇಕ್.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
1: ಸ್ವಾಮಿ ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
2: ಹೌದು ದೇವ,
1: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
4: 100.3 FM ಫೋನ್ ಇನ್ ಟೆಲಿಕ್ವಿಜ್.
3: May 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
5: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
4: ಕರೆ ಮಾಡಿ ಸರಿಯುತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
3: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
5: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
4: 100.3 FM ಫೋನ್ ಇನ್ ಟೆಲಿ ಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ 3 ವರ್ಷಗಳ ಅವಧಿಯ ವಿವಿಧ ಡಿಪ್ಲೊಮಾ ಕೋರ್ಸುಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅನುದಾನಿತ ಕೋರ್ಸುಗಳು, ಜ್ಯುವೆಲ್ರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫಾರ್ ವಿಜುವಲಿ ಇಂಪೇರ್ಡ್, ಅಪ್ಯಾರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅನುದಾನರಹಿತ ಕೋರ್ಸುಗಳು. ಕರ್ನಾಟಕ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮತ್ತು ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ₹200 ಹಾಗೂ SC/ST/C1 ವರ್ಗದವರಿಗೆ ₹100 ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿ ಪಡೆಯಬಹುದು ಅಥವಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.jsspda.org, ಮೊಬೈಲ್ ಸಂಖ್ಯೆ 9844449937 ಈ ಮೂಲಕ ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ June 5, 2026. ಪ್ರಕಟಣೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ ಮಧುರವೀ
3: ಆಕಾಶವಾಣಿ ಮಂಗಳೂರು. ಸಮಯ 9:05 ಆಗಲಿದೆ. ಇನ್ನು ಮುಂದೆ ವಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮೇಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
2: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯಕ್ ನಾರಾಯಣ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ನಮಸ್ಕಾರ. ಜೈನ್ ಮೇಡಮ್.
1: ನಾಯಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು ಯುದ್ಧಕ್ಕೆ, ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ ನೀವು
2: ಫೀಲ್ಡಲ್ಲಿ ಇದ್ರೆ ಒಂದು ಜಾಗದಲ್ಲಿ ಒಂದು ಪರ್ಮನೆಂಟ್ ಗೆಲ್ಲುವಿರಲ್ಲ, ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಇರ್ತೀವಿ. ನಮ್ಮ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ, ಸಿಗ್ನಲ್ ಅನ್ನೋರು ಮತ್ತೆ ಇಂಟೆಲಿಜೆಂಟ್ ಅವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ. ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಲೆಫ್ಟ್ಗೆ ಹೋಗಿದ್ರೆ ಲೆಫ್ಟ್ಗೂ, ರೈಟ್ಗೆ ಹೋಗಿದ್ರೆ ರೈಟು, ಬೇಸ್ ಮನಿ ಅಂದ್ರೆ ಬೇಸು, ಎಲ್ಲ ಇಂಪ್ರೂವೇಷನ್ ಅವ್ರು ಸಿಗುತ್ತೆ. ನಮ್ಗೇನು ಸಿಗುತ್ತೆ, ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ, ಆಮ್ಸ್ ಡಾಮಿನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಾರೋ ಫ್ಲೈಟ್ಗಳು ಇವೇ ಕೊಡ್ತೀವಿ. ಬಟ್ ಎಲ್ಲ ಇಂಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ. ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜ್ ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ ನಮ್ಗೇನು ತೊಂದರೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ಆರ್ಡರ್.
1: ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನು ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ?
2: ಹಾಗೆ ನಮ್ಗೆ ಆ ಫ್ರಂಟಲ್ ನಡೆಯೋದು ಕಾಣಿಸೋದಿಲ್ಲ, ಫ್ರಂಟಲ್ ನಡೆದು ಏನು ಕಾಣಿಸೋದಿಲ್ಲ. ಆರ್ಟಿಲರಿ ಫೈರ್ ಆಗ್ತದಲ್ಲ, ಅವು ನಮ್ ಕೇಳಿಸ್ತಿರ್ತದೆ.
1: ಅಂದ್ರೆ 1 ಕಿಲೋಮೀಟರ್ ದೂರ ಈ ತರ ಇರುತ್ತೆ
2: ದೂರ. ಅದು ನಮ್ ಇನ್ಫೆಂಟ್ರಿ ಹಿಂಗಿರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ನ ದಾಟ್ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಸೈನಿಕರು ಶತ್ರುಗಳಿದ್ರೆ ಮಾತ್ರ ಫೈರ್ ಮಾಡೋ, ಸುಮ್ ಸುಮ್ಗೆ ಫೈರ್ ಮಾಡಲ್ಲ. ಅವ್ರಗಳಿಂದ ಸಿಗ್ನಲ್ ಬರುತ್ತೆ ಶತ್ರು ಪಡೆ ಇಲ್ಲಿದೆ ಅಂತ, ಅವಾಗ ಟಾರ್ಗೆಟ್ ಅಲ್ಲಿ ಫೈರ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ, ಆಮೇಲೆ ಇನ್ಫೆಂಟ್ರಿ ಮೂವ್ ಮಾಡಿ
1: ಹೋಗ್ತಾರೆ.
2: ಹಿಂಗೆ ಒಂದು ಕವರಿಂಗ್ ಫೈರ್ ಅಂತ ಹೇಳ್ತಾರೆ, ಅದಕ್ಕೆ ದಿಸ್ ಕಾಲ್ ಕವರಿಂಗ್ ಫೈರ್. ಈಗ ಹಳೆ ಕಾಲದಲ್ಲಿ ಫೈರ್ ಫಾರ್ಮೇಷನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಯುದ್ಧದ ಫಾರ್ಮೇಷನ್ಸು ಯಾವ ರೀತಿ ಫಾರ್ಮೇಷನ್ ಮಾಡಬೇಕು ಅಂತ, ಆ ರೀತಿ ಫಾರ್ಮೇಷನ್ ಇಂಡಿಯನ್ ಟೆಕ್ನಿಕಲಜಿ ಮಾಡಿರ್ತಾರೆ. ಗೋರಿಲಾ ವಾರ್ಫೇರ್ ಕೂಡ ಐತೆ ಇಂಡಿಯನ್ ಆರ್ಮಿ ಒಳಗೆ, ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಮಾಡೋದು, ನೀವು ಫಿಲಮ್ ಎಲ್ಲ ನೋಡಿರ್ಬೇಕು, ನೀರೊಳಗಡೆ ಬಚ್ಚಿಕೊಂಡಿರ್ತಾರೆ.
1: ಹೀಗೆ ನೀವಲ್ಲಿ ಎಷ್ಟು ದಿವಸ ಇದ್ರಿ
2: ಮೇಡಮ್? ವಾರ್ ನಡೆದಿದೆ 18 ದಿವಸ, ನನಗೆ 8 ದಿವಸ ಅವಕಾಶ ಸಿಕ್ಕಿತ್ತು. ಅದಾದ್ಮೇಲೆ ಮುಂದುವರೆದ ಮೇಲೆ ಅಲ್ಲಿರೋ ಫ್ರೆಂಟ್ ಇವನ್ನೆಲ್ಲ ಮುಂದಕ್ಕೆ ಕಳಿಸಿದ್ರು. ನಮಗೆ ಬೇಸ್ನಲ್ಲಿ ಆಮ್ಸ್ ಡಾಮಿನೇಷನ್ ಬೇರೆ ಕೆಲಸಗಳಿದ್ದವಲ್ಲ, ಅದಕ್ಕೆ ಸ್ಟಾಕ್ನ ರೆಡಿ ಮಾಡ್ಕೊಳ್ಳೋಕೆ ಮತ್ತೆ ವಾಪಸ್ ಕರ್ಸ್ಕೊಂಡ್ರು. ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂಡು ಮುಂದೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವಾರೆ ಮುಗಿದೋಯ್ತು, ನಾವು ಅಲ್ಲೇ ಉಳ್ಕೊಂಬಿಟ್ಟು ವಾರನ ಗೆದ್ದು ಖುಷಿ ಆಯಿತು, ಸಂಭ್ರಮಿಸ್ತು, ಈಗಲೂ ನೆನೆಸ್ಕೋತಾ ಇರ್ತೀವಿ. ಪ್ರತಿ ವರ್ಷವೂ 1917 ವಾರು, ಕಾರ್ಗಿಲ್ ವಿಜಯೋತ್ಸವ, ಇವೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿರೋ
1: ಮನೆಗಳಲ್ಲಿ ಮಾಡ್ತೀರಿ?
2: ನಾವು ಸಂಘ ಮಾಡ್ಕೊಂಡಿರ್ತೀವಿ, ಸಮಾಜಿ ಸೈನಿಕರ ಸಂಘ ಇದೆ, ಸೈನಿಕರು ಮಾಡ್ತಿರ್ತಾರೆ. ರಾಜಭವನದಲ್ಲಿ ಪ್ರತಿ ವರ್ಷ ಕರೀತಾರೆ ನಮಗೆ ಉತ್ಸವ ಮಾಡೋಕ್ಕೆ. ಪ್ರತಿ ಸೋಲ್ಜರ್ಗೂ ಕರೆದಿಲ್ಲಿ ನಮಗೆ ಊಟ ಕೊಡ್ತಾರೆ, ಭಾಷಣ ಮಾಡ್ತಾರೆ, ವಿಜಯೋತ್ಸವ ಮಾಡ್ತವೆ. ಕಾರ್ಗಿಲ್ ವಿಜಯೋತ್ಸವ ಅಂತೂ ಮರೀದಿ ಮಾಡ್ತೀವಿ.
1: ಹೀಗೆ ಒಂದು ವಾರ ನೀವಲ್ಲೇನು ಟೊಂಗ್ಲಾದಲ್ಲಿ ಇದ್ದು ವಾಪಸ್ ಬಂದ್ರಲ್ಲ, ಬೇಸಿಗೆ ಬಂದ್ರಿ, ಅಲ್ಲಿಂದ ಮತ್ತೆ ಮುಂದಕ್ಕೆ ಎಲ್ಲಿಗೆ ಪೋಸ್ಟಿಂಗ್ ಆಯ್ತು?
2: ಅಲ್ಲಿಂದ ಬಂದೆ, ವಾರದೆಲ್ಲ ನಮ್ದು ಮುಗೀತು. ಇಂಡಿಯನ್ ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, 2 ವರ್ಷ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನು 3 ವರ್ಷ ಫೀಸ್ಗೆ ಬರಬೇಕು. ವಾರದೆಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗಿದು ಎಲ್ಲ ಶಾಂತವಾದ ಮೇಲೆ ನಮ್ಮನ್ನ ಅಲ್ಲಿಂದ ಪೂನಾ ಕಳ್ಸಿದ್ರು. ನಾನ್ ತಿಳ್ಕೊಂಡಿದ್ದೆ ನಿಯರೆಸ್ಟ್ ಕೊಡ್ತಾರೆ ಮನೆಗೆ ಅಂತ.
1: ನಿಯರೆಸ್ಟ್ ಅಂದ್ರೆ ಬೆಂಗಳೂರು,
2: ಅದು ಬಿಟ್ರೆ ಚೆನ್ನೈ, ಅದು ಬಿಟ್ಟರೆ ಹೈದರಾಬಾದ್, ಇವು ಮೂರೇ ಇದ್ದಿದ್ದು. ಈ ಮೂರ್ ಕಡೆ ಎಲ್ಲಾರ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಅಲ್ಲೆಲ್ಲೂ ವೇಕೆನ್ಸಿ ಇಲ್ಲ, ಪೂನಾಗ ಹೋಗೋಪ್ಪ ಅಂತ ಪೂನಾಗ ಕೊಟ್ರು. ಆ ಪೂನಾದಲ್ಲಿ ನಾನು ಪೀಸ್ಫುಲ್ ಆಗಿ ಚೆನ್ನಾಗಿರೋ ಯೂನಿಟ್ ಸಿಕ್ ನಮ್ಗೆ. ನಮ್ಮ ಕಮಾಂಡರ್ ತುಂಬಾ ಚೆನ್ನಾಗಿದ್ರು, ನಂದು ಮಿಕ್ಕಿದ ಎಜುಕೇಶನ್ಗೆಲ್ಲ ಅವರು ಹೆಲ್ಪ್ ಮಾಡಿದ್ರು. ಸರ್, ನಾನು ನಿಮಗೆ ವಾರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಂದು ಎಜುಕೇಷನ್ ಫಿಲ್ ಆಗಿಲ್ಲ, ನನಗೆ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅವ್ರು ನನಗೆ ಪರ್ಮಿಷನ್ ಕೊಟ್ಟು ಡಿಗ್ರಿವರೆಗೂ ನಾನು ಪೂನಾದಲ್ಲಿ ಮುಗಿಸ್ಕೊಂಡೆ.
1: ಅದು ಆರ್ಮಿ
2: ದೆಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಪೂನಾದಲ್ಲಿ ನಡೀತದೆ, ಅಫಿಲಿಯೇಷನ್ ಟು ದೆಲ್ಲಿ, ದೆಲ್ಲಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ನಾನು ಮಿಕ್ಕಿದ ಏನೇನು ಆಸೆ ಇತ್ತು ಎಜುಕೇಶನ್ದು ಅದನ್ನೆಲ್ಲ ಮುಗಿಸ್ಕೊಂಡೆ.
1: ಈಗ ಸಿಕ್ಕಿಮಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅದು ನೀವು ಹೇಳಿದ ಹಾಗೆ ನವೆಂಬರ್ ಸಮಯ, ತುಂಬಾ ಚಳಿ ಇರುತ್ತೆ,
2: ಚಳಿಗಾಲ,
1: ಹಿಮನೂ ಇರುತ್ತೆ.
2: ಅಯ್ಯೋ, ಇಲ್ಲಿ ಚಳಿಗೂ ಅಲ್ಲಿ ಚಳಿಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚಳಿ. ಅದರಲ್ಲೂ ನೀವು ಸಿಯಾಚಿನ್ ಕಡೆ ಹೋಗ್ಬಿಟ್ರಂತೂ -0

0: ಫಿಫ್ಟಿ ಡಿಗ್ರಿ ಮೈನಸ್ ಜೀರೋ 60 ಡಿಗ್ರಿ ಕೆಲಸ ಮಾಡಬೇಕು. ಅಂಥ ಒಂದು ಕೋಲ್ಡ್ ಚಳಿ, ಗ್ಲೌಸ್ ಹಾಕೊಂಡಿರ್ತೀವಿ, ಶೂ ಹಾಕೊಂಡಿರ್ತೀವಿ, ಅಷ್ಟು ಹಾಕೊಂಡ್ರೂ ಸಿಕ್ಕಾಪಟ್ಟೆ ಚಳಿ ಇರೋದು. ಯಾಕೆ ನೀವು ಕುಡಿಯೋ ನೀರನ್ನ ತೆಗೆದುಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಟ್ರೆ ಕುಡಿಯೋಕ್ಕೆ ನೀರೇ ಐಸ್ ಆಗ್ಬಿಡೋದು. ಅಷ್ಟೊಂದು ಭಯಂಕರವಾದ ಇದು. ನಮ್ಗೊಂದು ಪರವಾಗಿರಲಿಲ್ಲ, ಆ ಜಾಗದಲ್ಲಿ ನೀರು ಕೋಲ್ಡ್ ಆಯ್ತಿದ್ ಐಸ್ ಆಯ್ತಿರಲಿಲ್ಲ. ಸಿಯಾಚಿನಲ್ಲಿ ಕೆಲಸ ಮಾಡೋರಿಗೆ ನೀರೇನು ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ಒಂದ್ ಸೆಕೆಂಡ್ ಕಣ್ಣ ನೀರು ಮಂಜೆ ಆಗ್ಬಿಡೋದು. ಅಂತ ಅದ್ಭುತವಾದ ಒಂದು ಇದ್ರಲ್ಲಿ ನಮ್ ಸೋಲ್ಜರ್ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ನಮ್ ಇಂಡಿಯನ್ ಸೋಲ್ಜರ್ ಗ್ರೇಟ್. ಬೇರೆ ಯಾರು ಆ ರೀತಿ ಸಿಯಾಚಿನಲ್ಲಿ ಮಾಡುವಂತ ಕಷ್ಟವಾದ ಕೆಲಸ ಬೇರೆ ಯಾರು ಎಲ್ಲೂ ಮಾಡಲ್ಲ. ಸಿಯಾಚಿನ್ ಬರ್ಲಿಲ್ಲ, ನನಗೆ ಬರುತ್ತೆ ಅಂತ ಇದ್ ಮಾಡ್ಕೊಂಡಿದ್ದೆ, ಏನು ಐಸ್ ಬರ್ಬೋದು ನನಗೆ ನೆಕ್ಸ್ಟ್ ಅಂದ್ಬಿಟ್ಟು ಸಿಯಾಚಿನ್ ಬರಲಿಲ್ಲ. ಕಾರ್ಗಿಲ್ಗೆ ಬಂತು. ಕಾರ್ಗಿಲ್ಗೆ ಹೋಗೋ ದಾರಿ ಒಳಗೆ ನಮ್ದೊಂದು ಯೂನಿಟ್ ಬರುತ್ತೆ, ಆ ಜಾಗದಲ್ಲಿ ಇದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪೂನಾಗ್ ಬಂದೆ. ಪೂನಾ ಆದ್ಮೇಲೆ ತಿರ್ಗಾ ಮತ್ತೆ ದೆಲ್ಲಿಗೆ ಹೋಯ್ತು, ತಿರ್ಗಾ ಮತ್ತೆ ಜಮ್ಮು ಕಾಶ್ಮೀರ್ಗೆ ಹೋಗಿ ಆಮೇಲೆ ರಿಟೈರ್ಡ್ ಆದೆ. ಆಮೇಲೆ ನನಗೆ ಇನ್ನೊಂದಿತ್ತು, ನನ್ನ ಬ್ಯಾಚುಲರ್ ಆಗಿದೆ, ಮದುವೆ ಆಗಿರಲಿಲ್ಲ ಆರ್ಮಿನಲ್ಲಿ. ನನಗೆ ಇಡೀ ಇಂಡಿಯಾನೇ ಸುತ್ಕೊ ಬರಬೇಕು ಅಂತ ಆಸೆ ಇತ್ತು. ಅಲ್ಲಿ ನಮ್ಮದು ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, ಯಾರಾದರೂ ಟೆಂಪ್ರರಿ ಡ್ಯೂಟಿಗೆ ಹೋಗೋಗಿದ್ರೆ ವಾಲಂಟ್ರಿ ನಿಮ್ಮ ಹೆಸರು ಕೊಡಿ ಅಂತ ಕೇಳ್ಕೊಡೋರು. ನಾನು ನನ್ನ ಹೆಸರು ಕೊಟ್ಬಿಡುತ್ತೆ ಟೆಂಪ್ರರಿ ಡ್ಯೂಟಿ. ಎಲ್ಲೇ ಇದ್ರು ಯಾವ್ದಾರ ಫೀಲ್ಡ್ಗೆ ಅದಕ್ಕೆ ಆಫೀಸರ್ ಜೊತೆ ಹೋಗ್ಲಿಕ್ಕೆ ಯಾವ್ದಾರ ಮೆಟೀರಿಯಲ್ ತಗೊಂಡೋಗಿ ತಲುಪಿಸ್ಲಿಕ್ಕೆ ನಾನು ಇಮಿಡಿಯೇಟ್ ಕಳಿಸ್ಬಿಡೋರು ಯಾರು ವಾಲಂಟ್ರಿ ಬರ್ಸಿದ್ದಾರೆ. ನಾನು ಹಿಂಗೆ ಟೆಂಪ್ರರಿ ಡ್ಯೂಟಿಯಿಂದನೇ ಇಡೀ ಇಂಡಿಯಾನ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸುತ್ಕೊ ಬಂದ್ಬಿಟ್ಟಿದ್ದೀನಿ. ಜಮ್ಮು ಕಾಶ್ಮೀರ, ಅಂಬಾಲು, ಗಂಗಾನಗರ, ಕಲ್ಕಟ್ಟಾ, ಅಸ್ಸಾಮು, ಮುಂಬೈ ಎಲ್ಲ ಸುತ್ಕೊ ಬಂದ್ಬಿಟ್ಟಿದ್ದೀನಿ. ಥ್ರೂ ಔಟ್ ಇಂಡಿಯಾ ಸುತ್ಕೊ ಬಂದ್ಬಿಟ್ಟೆ.
1: ಪುಣಾಕ್ ಬಂದ್ರಲ್ಲ, ಪುಣಾದಲ್ಲಿ 3 ವರ್ಷ ಪೀಸ್ ಡ್ಯೂಟಿ ನಿಮಗೆ, ಅಲ್ಲಿ ಏನು ಕೆಲಸ ಇರ್ತಿತ್ತು?
0: ಅಲ್ಲಿ ಮೇಡಮ್ ನಮ್ದು ಆರ್ಮಿ ಆರ್ಡಿನೆನ್ಸ್ ದೊಡ್ಡ ಟ್ಯಾಂಕ್ ಡಿಪೋ ಇದೆ, ವಿಡಿ ವೆಹಿಕಲ್ ಡಿಪೋ ಅಂತ ಇದೆ. ಎಲ್ಲ ಟ್ಯಾಂಕ್ಗಳೇ, ಯಾವುದು ಅಟ್ಲರಿ ಟ್ಯಾಂಕ್ಗಳು, ಅವು ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಹತ್ರ ಬರ್ತವೆ. ಅವನ್ನ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು
1: ಟೆಸ್ಟ್ ಮಾಡ್ಬೇಕು.
0: ಅಲ್ಲ, ಅವ್ರು ಟೆಸ್ಟ್ ಮಾಡಿ ಎಲ್ಲ ಕಳಿಸ್ಬಿಟ್ಟಿರ್ತಾರೆ, ನಮ್ ಬರೀ ಸಪ್ಲೈ ಮಾಡೋದು. ಸಪ್ಲೈ ಮಾಡೋದು ನಮ್ಮ ಹತ್ರ ಟ್ಯಾಂಕ್ಗಳು ಬರ್ತದೆ, ಅದಕ್ಕೆ ಯೂಸ್ ದೊಡ್ಡ ಡಿಪೋ ಬೇಕು. ಈ ಕಾರ್ ಪಾರ್ಕ್ ಮಾಡದಂಗೆ ಸಿಕ್ಕ ಒಂದ್ ಕಡೆ ಮಾಡೋಕ್ಕಾಗಲ್ಲ, ಅದಕ್ಕೆ 1,000 ಎಕರೆ ಜಾಗ ಇದೆ ನಮಗೆ ಪುನರ್ ಕ್ಯಾಂಟಲ್ಲಿ. ಅಲ್ಲಿ ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಶೆಡ್ನಲ್ಲಿ ಕ್ಲೀನಾಗಿ ಇಡ್ತಿದ್ವಿ. ಆ ಇಟ್ಬಿಟ್ಟು ಅದಕ್ಕೆ ಮೆಕ್ಯಾನಿಕಲ್ಸ್ ಎಲ್ಲ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಅದನ್ನ ಹಂಗೆ ಇಟ್ಬಿಟ್ರೆ ತುಕ್ಕಿಡಿದ್ಬಿಡ್ತಾರೆ, ಮೇಂಟೈನ್ ಮಾಡ್ತಾರೆ. ಡೈಲಿ ಓಡಿಸ್ಬೇಕು, ಸ್ಟಾರ್ಟ್ ಮಾಡಬೇಕು, ಓಡಿಸ್ಬೇಕು, ಗ್ರೀಸಿಂಗ್ ಹಾಕ್ಬೇಕು, ವರ್ಕಿಂಗ್ ಕಂಡೀಷನ್ ಇಟ್ಕೊಂಡಿರ್ಬೇಕು. ಆ ಜವಾಬ್ದಾರಿ ನಮ್ದು, ರಿಸೀವ್ ಮಾಡೋದು, ಸ್ಟಾಕ್ ಮಾಡೋದು, ಮೇಂಟೈನ್ ಮಾಡೋದು, ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋದು. ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಫೀಲ್ಡ್ ಇಂದ ಬರುತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಅವ್ರು ನಾವು ಬೈ ರೋಡ್ ಅಲ್ಲೇ ಕಳಿಸ್ಬೇಕು, ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರ್ ಅಲ್ಲಿ 3-4 ಟ್ಯಾಂಕ್ ಇಡಿಸ್ತವೆ, ಅದನ್ನ ಬೈ ರೋಡ್ ಎತ್ಕೊಂಡು ಹೋಗ್ತಾರೆ, ಕೆಲವು ಸಾರಿ ಬೈ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಾಡ್ಬೋದು. ಆ ಡ್ಯೂಟಿ ನಮ್ಗೆ ಪೂನಾದಲ್ಲಿ ಇತ್ತು. ಓಡಿಸ್ತೀವಿ ನಾವು, ಅಲ್ಲಿರುವಾಗ ಓಡಿಸ್ತಿದ್ವಿ. ನಮ್ಗೆ ಟ್ರೈನಿಂಗ್ ಕೊಡೋರು, ಟ್ಯಾಂಕ್ಗೆ ಸ್ಟಾಕ್ ಮಾಡೋದು, ಹೋಲ್ಡ್ ಮಾಡೋದೇ ಅಲ್ಲ, ಅದನ್ನ ಓಡಿಸೋದು ಕಲ್ತ್ಕೋಬೇಕು ಅಂತ ನಮ್ಗೆ ತೋರಿಸೋರು. ನಾವು ಅಲ್ಲಿ ಓಡಿಸ್ತಿದ್ದೋ ಅದನ್ನ ಟ್ಯಾಂಕ್ ಓಡಿಸ್ತಿದ್ದೋ, ಅದನ್ನ ಸ್ಟಾಕ್ ಮಾಡಿಕೊಂಡು ಓಡಿಸಿ ವಾಪಸ್ ಬಂದು ಇದು ಮಾಡಿಕೊಂಡು ಅದನ್ನ ಸಪ್ಲೈ ಮಾಡಿಕೊಂಡು ಈ ರೀತಿ ಮೇಂಟೈನ್ ಮಾಡೋ ಡ್ಯೂಟಿ ನಮ್ದು. ಆಮ್ನೇಷನ್ ಟೆಕ್ನಿಷಿಯನ್ ಇದೇನೆ, ಆಮ್ನೇಷನ್ ಎಲ್ಲ ಬರ್ತೈತೆ, ಸೂಜಿಯಿಂದ ಹಿಡಿದು ಟ್ಯಾಂಕ್ವರೆಗೂ ನಮ್ದು AOC ನಮ್ಮ ಕೋರು, ಆರ್ಮಿ ಆರ್ಡಿನೆನ್ಸ್ ಕೋರು, ಇದನ್ನ ನಾವು ಸ್ಟಾಕ್ ಮಾಡ್ಕೋತಿದ್ದೋ.
1: ಈಗ ನೀವು ಈ ಟ್ಯಾಂಕ್ ಅನ್ನ ಓಡಿಸ್ತೀರಾ, ಅದನ್ನ ರಿಪೇರಿ ಮಾಡೋದನ್ನ ಕಲ್ತ್ಕೋತೀರಾ, ಅದೆಲ್ಲ ನಿಮ್ ಕೆಲಸಗಳು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಅಲ್ಲಿ ಫೀಲ್ಡ್ ಅಲ್ಲೂ ಓಡಿಸೋ ಅಂತ ಒಂದು ಆರ್ಡರ್ ನಿಮ್ಗೆ ಬರ್ಬೋದಾ?
0: ಅಲ್ಲ, ನಮ್ಗೆ ಅದಕ್ಕಿಂತ ಸಪರೇಟ್ ಆಗಿ ಟ್ಯಾಂಕ್ ಓಡಿಸೋ ಡ್ರೈವರ್ ಇದಾರೆ, ಟ್ಯಾಂಕ್ ಆಪರೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತರ ಇದೆ, ಒಂದೇ ತರ ಟ್ಯಾಂಕ್ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಂಕ್ ಗಳಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದಿಂದ ಬರ್ತಿದ್ ನಮ್ಗೆ RS-54, RS-72. 72 ಅನ್ನೋ ಟ್ಯಾಂಕ್ ಹೆಂಗಿದೆ, ಅದಕ್ಕೆ ಆಂಪಿಬಿಎಸ್ ಅಂತ ಹೇಳೋರು. ಅದು ಹೆಂಗೆ ಅಂದ್ರೆ ರೋಡಲ್ಲೂ ಹೋಗುತ್ತೆ, ನೀರಲ್ಲೂ ಹೋಗುತ್ತೆ. ನೀರ್ಗಿಳಿದ್ರೆ ಬೋಟ್ ಆಗ್ಬಿಡುತ್ತೆ, ರೋಡಕ್ಕೆ ಬಂದ್ರೆ ಟ್ಯಾಂಕ್ ಆಗ್ಬಿಡ್ತದೆ. ದಟ್ ಇಸ್ ಕಾಲ್ಡ್ ಆಂಪಿಬಿಎಸ್ ಟ್ಯಾಂಕ್.
1: ಕಪ್ಪೆ ಇದ್ದಾಗೆ,
0: ಕಪ್ಪೆ ಇದ್ದಾಗೆ ಆಂಪಿಬಿಎಸ್ ಟ್ಯಾಂಕ್ ಅಂತ ಹೇಳೋರು. ಅದು ರಷ್ಯಾದಿಂದ ಬಂದಿದ್ದು ಆ ಟ್ಯಾಂಕು, ನಮ್ಮ ಹತ್ರ ಸ್ಟಾಕ್ ಇದ್ದು ಟ್ಯಾಂಕ್ 54, T-55, T-72 ಈ ತರ ಟ್ಯಾಂಕ್ ಗಳಿದ್ವು. ಈಗ ಇನ್ನೂ ಚೇಂಜಸ್ ಆಗಿದೆ, ಈಗ ಎಕ್ಸ್ಟ್ರಾಡಿನರಿ ಇಕ್ವಿಪ್ಮೆಂಟ್ ಬಂದಿದೆ, ಅವೆಲ್ಲ ರಿಪ್ಲೇಸ್ಮೆಂಟ್
1: ಆಗೋಗ್ಬಿಟ್ಟಿದೆ.
0: ಬಫೋರ್ಸ್ ಇದೆ, ಈಗ F-47 ಬಂತಲ್ಲ, ಇದ್ರ ಸಿಂಧೂರಲ್ಲಿ ಆಪರೇಷನ್ ಆಯ್ತಲ್ಲ, ಎಕ್ಸ್ಟ್ರಾಡಿನರಿ. ಮೊದಲು ನಾವು ವಾರ್ಗೆ ಹೋದಾಗ ಕ್ಯಾಸುಯಾಲ್ಟಿ ಜಾಸ್ತಿ ಇರ್ತಿತ್ತು, ಈಗ ಕ್ಯಾಸುಯಾಲ್ಟಿ ಇಲ್ಲ, ಎಲೆಕ್ಟ್ರಿಕ್ ಡಿಜಿಟಲ್ ಡಿಜಿಟಲ್ ಬಾರು. ಈಗಿನ ಸೋಲ್ಜರ್ ಎದ್ರಕೊಡೋದೇ ಬೇಕಾಗಿಲ್ಲ, ಅಗ್ನಿವೀರ್ಗಳು ಹೋಗಿರ್ತಾರಲ್ಲ, ಒಂದು ಸಾವಾಗಿಲ್ಲ, ಬರೀ ಟೆಕ್ನಿಕಲ್ ಎಲ್ಲ ಡಿಜಿಟಲ್ ಬಾರೆ. ಎಷ್ಟೋ 1,000 ಕಿಲೋಮೀಟರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಫೈರ್ ಮಾಡೋದು, ನಾವು ಅವ್ರು ನೋಡಲ್ಲ, ಅವ್ರು ನಮ್ಮನ್ನು ನೋಡಲ್ಲ. ಆ ರೀತಿ ವಾರ್ ಬಂದಿದೆ. ಈಗಿನ ಯುವಕರು ಇದ್ದಕ್ಕೆ ಹೋಗೋಕೆ ಎದರಲೇ ಬರಬಾರ್ದು, ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು, ನೀವು ಸಾಯ್ದೇನೆ ವಾಪಸ್ ಬರ್ತೀರಾ. ನಾನು ಆರ್ಮಿಯಿಂದ ವಾಪಸ್ ಬಂದು ಇದೇ ಟ್ರೈನಿಂಗ್ ಕೊಡ್ತಾ ಇರೋದು, ನಾನು ಆರ್ಮಿ ಬಂದ್ಬಿಟ್ಟು

0: ಆರ್ಮಿ ಸೋಲ್ಜರ್ಗೆ ಸೆಲೆಕ್ಟ್ ಆಗಲಿಕ್ಕೆ ಏನ್ ಬೇಕೋ ಅಂತ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಕೊಟ್ಟು ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡೋ ಟ್ರೈನಿಂಗ್ ನಂದು. ಅದಕ್ಕೊಂದು ಸ್ಪರ್ಧಾ ವಿವೇಕ್ ಅಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆರ್ಮಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿಸೋದು. ಅವ್ರಿಗೆ ಪ್ರಿಪೇರ್ ಆಗ್ಬಿಡೋದು ಮುಂಚೆನೆ, ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಗೋದು ಮುಂಚೆ ರಿಜೆಕ್ಟ್ ಆಗದಂಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೆ.
1: ರಿಟೈರ್ಮೆಂಟ್ ಆದ್ಮೇಲೆ
0: ಆದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಆರ್ಮಿಲಿ ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಿದ್ದೆ, ಅಲ್ಲಿಂದ ರಿಜೆಕ್ಟ್ ಆಗಿದ್ರೆ ಪಿ ಎಸ್ ಐ ಕಳಿಸಿದೆ. ಹಿಂಗೆ ಮಾಡಿ ಮಾಡಿ ಒಂದು ಸುಮಾರು 1000 ಜನ ಒಂದು ಹೆಲ್ಪ್ ಮಾಡಿದ್ದೀನಿ ಆರ್ಮಿಗೆ ಸೇರಕ್ಕೆ. ಈಗಂತೂ ತುಂಬಾ ಈಸಿ ಆರ್ಮಿಗೆ, ಭಯ ಸಾವನ್ನು ಭಯನೇ ಇಲ್ಲ. ನಾನು ಟ್ರೈನಿಂಗ್ ಮಾಡುವಾಗ ಸ್ಟೂಡೆಂಟ್ಗೆ ಹೇಳ್ತಾ ಇದೆ, ಯಾಕೆ ನೀವು ಆರ್ಮಿಗೆ ಸೇರ್ಬಾರ್ದು ಅಂದರೆ, ಸರ್ ನನಗೆ ಒಬ್ಬನೇ ಮಗ ಸರ್ ನಾನು ಅಂತ ಹೇಳೋರು. ಒಬ್ಬನೇ ಮಗ ಆದ್ರೆ ಏನು, ವಾರದಲ್ಲಿ ಸೊತ್ತೋಗ್ಬಿಟ್ರೆ ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನೋಡಿ ಮಕ್ಕಳ, ವಾರಲ್ಲಿ ಯಾವತ್ತೂ ಜನ ಸಾಯೋದೇ ಇಲ್ಲ. ನಾನು ನನ್ನ ತಮ್ಮ ಇಬ್ಬರು ಸರ್ವಿಸ್ ಮಾಡಿದ್ದೀವಿ, ಜೀವಂತ ವಾಪಸ್ ಬಂದೀವಿ, ಬೆಸ್ಟ್ ಉದಾಹರಣೆ. ವಾರಲ್ಲಿ ಯಾಕೆ ಸಾಯಲ್ಲ ಅಂದರೆ, ವಾರ ದಿನ ಆಗಲ್ಲ, ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾವತ್ತೂ ಆಗೋ ವಾರ್ಗೆ ಯಾಕೆ ನೀವು ಹೆದರ್ಕೊಂಡು ಸಾಯಬೇಕು? ನೀವು ಅದಕ್ಕಿಂತ ವಾರ್ಗಿಂತ ತುಂಬ ಡೇಂಜರು ನೀವು ಜೀವನದಲ್ಲಿ, ಸಿವಿಲಲ್ಲಿ ಮಾಡ್ತಾರೆ ಆ ಜೀವನ. ಅಂದರೆ ಮನೆಯಿಂದ ಆಚೆ ಹೋದ್ರೆ ಎಲ್ಲಿಗೆ ಬರ್ತೀವಿ? ರೋಡಿಗೆ ಬರ್ತೀವಿ. ರೋಡ್ ಇಸ್ ದ ಬಿಗ್ಗೆಸ್ಟ್ ವಾರ್, ಬಿಗ್ಗೆಸ್ಟ್ ವಾರ್ ಗ್ರೌಂಡ್
1: ಬೆಂಗಳೂರು ಅಂತ ಊರು.
0: ಬೆಂಗಳೂರು ಅಂತ ಊರಲ್ಲಿ ರೋಡ್ ಇರುವಂತ ವಾರ್ ಫೀಲ್ಡ್ ಬೇರೆ ಏನೂ ಇಲ್ಲ. ಎಕ್ಸಾಂಪಲ್, 71 ವಾರು, 62 ವಾರು, 99 ವಾರಲ್ಲಿ ಎಷ್ಟು ಜನ ಸತ್ತಿದಾರೋ ಅದ್ರ 10 ಪಟ್ಟು ರೋಡಲ್ಲಿ ಸತ್ತಿದ್ದಾರೆ. ನೀವು ಟ್ರಾಫಿಕ್ ಡೆತ್ ತಗೊಂಡ್ರೆ ರೋಡಲ್ಲಿ ಸತ್ತಿರೋ ಜಾಸ್ತಿ, ವಾರಲ್ಲಿ ಸತ್ತಿರೋ ಕಮ್ಮಿ. ವಾರೇ ಸೇಫೆಸ್ಟ್ ಜಾಗ, ರೋಡೇ ಡೇಂಜರಸ್ ಜಾಗ. ಅದಕ್ಕೆ ರೋಡ್ ಬಿಟ್ಬಿಟ್ಟು ವಾರಕ್ಕೆ ಬನ್ನಿ, ಅಲ್ಲಿಗೆ ಹೋಗಿ ಅಂತ ಮೋಟಿವೇಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೇನೆ.
1: ತುಂಬಾ ಚೆನ್ನಾಗಿದೆ ನೀವು ಹೇಳಿ. ರೋಡೇ
0: ಡೇಂಜರು. ನೀವು ಬೆಳಗ್ಗೆ ಹೋದನ್ ರೋಡಿಂದ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ, ವಾರ್ಗೆ ಹೋದನ್ ಗ್ಯಾರಂಟಿ ವಾಪಸ್ ಬರ್ತಾನೆ. ಆರ್ಮಿಗೆ ಹೋದನು ಒಂದಲ್ಲ ಒಂದಿನ ನನ್ನ ಮಗ ಬಂದೇ ಬರ್ತಾನೆ, ನಂಬಿಕೆ ಇರ್ತದೆ, ಅವ್ರು ಬಂದೇ ಬರ್ತಾರೆ. ಹಂಗಾಗಿ ಈ ರೋಡ್ಗಿಂತ ಆರ್ಮಿನೇ ಬೆಸ್ಟ್, ಡಿಫೆನ್ಸೇ ಬೆಸ್ಟ್, ಡಿಫೆನ್ಸೇ ಸೇಫೆಸ್ಟ್.
1: ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀರಾ?
0: ಹೇಳ್ತಾರೆ ಕ್ಲಾಸ್, ಈಗಲೂ ಕ್ಲಾಸ್ ಅದೇ ಹೇಳೋದು. ಹೆದರಬೇಡಿ, ನಿಮ್ಗೆ ವಾರ್ ಏನು ಡೇಂಜರ್ ಇಲ್ಲ, ನೀನು ಒಬ್ಬರೇ ಮಗ ಅಂತ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ನೀವು ವಾರಿಗೆ ಹೋದ್ರಲ್ಲ, ನೀವು ಸೈನ್ಯಕ್ಕೆ ಸೇರಿದ್ರಿ, ಆನಂತರ ಯುದ್ಧವನ್ನ ನೋಡಿದ್ರಿ, ಅವಾಗ ಹೇಗಿತ್ತು? ನಿಮ್ಮ ಮನೆಯಲ್ಲಿ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು ಅಂತ ಕಳಿಸಿದ್ರ? ಅಥವಾ
0: ನಮ್ಗೆ ತಂದೆ ತಾಯಿ ರೈತಾಪಿ ಜನಗಳು, ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ನನ್ನ ಮಗ ಏನೋ ಒಂದು ಕೆಲಸ ತಗೋತಾರೆ ಅಂತ ಆಸೆ ಇತ್ತು ಅಷ್ಟೇ. ನಾವು ಅವ್ರು ತೃಪ್ತಿ ಮಾಡೋಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸಿಕ್ತಲ್ಲ, ಹೆಂಗಾದ್ರೂ ನೋಡ್ಕೊಬಿಡೋಣ ಅಂತ ನಾವು ಆರ್ಮಿಗೆ ಹೋದ. ಅವರು ಇದೇ ಥರ ಆರ್ಮಿಗೆ ಹೋದರೆ ಸೊತ್ತೋಗ್ಬಿಡ್ತಾರೆ, ವಾರ್ಗೆ ಹೋಗ್ತಾರೆ, ನಮ್ಮ ತಂದೆ ತಾಯಿ ಭಯ ಆಗಬಾರ್ದು ಅಂತ ನಾನು ಆರ್ಮಿಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಡಿಫೆನ್ಸ್ ಜಾಬಲ್ಲಿ ಇದ್ದೀನಿ, ಟ್ರೈನಿಂಗ್ ತಗೋತಾ ಇದ್ದೀನಿ, ನಾನು ಬಂದ ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಸಮಾಧಾನ ಪಟ್ಟಿದೆ.
1: ಹೌದಾ?
0: ಆಮೇಲೆ ನಿಧಾನದಲ್ಲಿ ಗ್ರ್ಯಾಜುಯಲ್ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಆರ್ಮಿನೇ, ಅದರಲ್ಲೊಂದು ಯೂನಿಫಾರ್ಮ್ ಹಾಕೊಂಡು ಮಾಡೋದು ಒಳ್ಳೆ ಸರ್ವಿಸು, ಒಳ್ಳೆ ಜಾಬು. ಬೇರೆ ಸರ್ವಿಸ್ಗೆ ಹೋದರೆ ನಿಮಗೆ ಫುಡ್ಡು, ಅಕಮಡೇಷನು, ಮೆಡಿಸಿನ್ ಸಿಗಲ್ಲ. ಈ ಸರ್ವಿಸಲ್ಲಿ ಫುಡ್ಡು, ಅಕಮಡೇಷನ್, ಮೆಡಿಸಿನ್ ಪ್ಲಸ್ ಪೆನ್ಷನ್ ಸಿಗುತ್ತೆ. ಹಂಗಾಗಿ ಈ ಚೂಸ್ ಮಾಡ್ಕೊಂಡಿದ್ದಾಗ ಅವ್ರು ಖುಷಿ ಆಯಿತು, ಯಾವುದೋ ಒಂದು ಸೇವೆ ಮಾಡಪ್ಪ, ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡೋರು. ಆವಾಗ ನಾನು ಆರ್ಮಿಗೆ ಹೋದಾಗ ನಮ್ಮ ತಂದೆ ತಾಯಿನ ಸ್ವಲ್ಪ ಕಷ್ಟದಿಂದ ಮೇಲ್ಕೆತ್ತಿ ಅವ್ರ ಬಡಸ್ತನ ನಿಭಾಯಿಸಿ ನನ್ನನ್ನು ನೋಡಿಕೊಂಡು, ನನ್ನ ತಮ್ಮನ ಸುಮ್ಮನೆ ಇರೋದು ಬೇಡವಾ, ಅವನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬಿಟ್ಟು. ಅವನಿಗೂ ಡೈರೆಕ್ಟ್ ಜೆಸಿ ಓದು, ನಾನೇ ಎಲ್ಲ ಅವನಿಗೆ ಗೈಡ್ ಮಾಡಿದ, ಇಂಜಿನಿಯರ್ ಮಾಡಿದ, ಅವನು ಬಿ ಇ ಮಾಡಿದ. ಬಿ ಇ ಮಾಡಿದ ತಕ್ಕನಾಗೆ ನೀನು ಇದನ್ನ ಜಾಯ್ನ್ ಮಾಡ್ಕೊಂಡು ಇದು ಮಾಡು ಅಂತ ಹೇಳಿದ್ಕೆ ಅವನು ಅದೇ ಥರ ಸೆಲೆಕ್ಟ್
1: ಆಫೀಸರ್ ಗ್ರೇಡಿಗೆ
0: ಸೇರ್ಕೊಂಡ, ಚೆನ್ನಾಗಿ ಸರ್ವಿಸ್, ನನಗಿಂತ ಚೆನ್ನಾಗಿ 30 ಇಯರ್ ಸರ್ವಿಸ್ ಮಾಡ್ದ. ಅವನು ಎಲ್ಲ ಬಾರ್ಡ್ರಲ್ಲೂ ಟೆರರಿಸ್ಟ್ ಇರೋ ಜಾಗದಲ್ಲಿ ಯೂನಿಫಾರ್ಮ್ ಕಳಿಸ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಜಾಬ್, ಸಿವಿಲಿಯನ್ ಆಗಿ. ನಾನು ಆರ್ಮಿ ವಿರುದ್ಧ ಹೇಳ್ಕೊಂಡಿಲ್ಲ, ಯೂನಿಫಾರ್ಮ್ ಇಲ್ಲ, ಸಿವಿಲ್ ಕಾಂಟ್ರಾಕ್ಟ್ ತರ ರೋಡ್ ಮಾಡಿಸ್ತಾರಲ್ಲ, ಈ ಆರ್ಮಿ ರೋಡ್ಗಳು ಮಾಡಿಸ್ಬೇಕು ಬಾರ್ಡರ್ನಲ್ಲಿ, ಆ ರೋಡ್ ಎಲ್ಲ ಮಾಡಿಸ್ ಬಂದಿದ್ದಾನೆ, ಅಂತ ಜಾಗದಲ್ಲೂ ಸರ್ವಿಸ್ ಮಾಡಿ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಆನರಿ ಕ್ಯಾಪ್ಟನ್ ಪದವಿ ಸಿಕ್ಕಿದೆ.
1: ತುಂಬಾ ಸಂತೋಷ. ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪರೋಕ್ಷವಾಗಿ ನಿಮ್ಮ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸಿದ್ರು.
0: ನಿಜವಾಗ್ಲೂ
1: ಕೃಷಿ ಕೂಡ ಬಹಳ ದೊಡ್ಡ ಸೇವೆ.
0: ಅದಕ್ಕೆ ನಾವು ಜೈ ಜವಾನ್ ಜೈ ಕಿಶನ್ ಲಾಲ್
1: ಬಹದ್ದೂರ್ ಇದೆ,
0: ಅದಕ್ಕೆ ನಮ್ಗೆ ಖುಷಿ ಆಯ್ತು. ನಾನು ಜೈ ಜವಾನ್ ಹೌದು, ಜೈ ಕಿಶನ್ ಹೌದು ಅಂತ ಹೇಳಿ ತುಂಬಾ ಖುಷಿ.
1: ಅಪರೂಪದ ಕುಟುಂಬ ನಿಮ್ದು. ಈಗ ನೀವು ಅಲ್ಲಿಗೆ ಸೇರಿದಾಗ ಬಹಳ ಚಿಕ್ಕ ವಯಸ್ಸು, 18 ವರ್ಷ, ಅವಾಗ ಏನು ಗೊತ್ತಾಗದೆ ಇರುವಂತ ವಯಸ್ಸಿನಲ್ಲಿ ಹೋಗಿ ಸೇರಿದ್ರಿ. ಮತ್ತೆ ಕೃಷಿ ಹಿನ್ನೆಲೆ ಇದ್ದಿದ್ರಿಂದ ಯಾವುದೇ ಒಂದು ರೀತಿಯ ತರಬೇತಿ ಆಗ್ಲಿ
0: ಇರಲಿಲ್ಲ,
1: ಅಥವಾ ಹೇಗಿರುತ್ತೆ ಒಂದು ಸೈನ್ಯ ಅನ್ನೋದು ಹೇಗಿರುತ್ತೆ, ಅಲ್ಲಿ ಏನ್ ಕೆಲಸ ಏನು ಗೊತ್ತಿರಲಿಲ್ಲ. ಅಲ್ಲಿ ಸುಮಾರಷ್ಟು 16 ವರ್ಷ ಕೆಲಸ ಮಾಡಿದ್ರಿ. ಮತ್ತೆ ವಾಪಸ್ ಬಂದು ನೀವು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ರು. ಆರ್ಮಿಯಲ್ಲಿ ಇದ್ದಂತ ಒಂದು ಶಿಸ್ತು ನಿಮಗೆ ಈ ಸಮಾಜಕ್ಕೆ ಸಿವಿಲಿಯನ್ ಲೈಫ್

0: ಲೈಫಿಗೆ ಬಂದ್ಮೇಲೆ ಅಲ್ಲಿ ಅಷ್ಟು ಇರಲ್ಲ, ಸ್ವಲ್ಪ ಕಷ್ಟ ಆಗಲ್ವಾ ಅಲ್ಲಿ ಹೊಂದ್ಕೊಳ್ಳೋಕೆ?
1: ಯಾವುದಕ್ಕೂ ಅಷ್ಟೇ, ನಾವು ಇಲ್ಲಿಂದ ಸಿವಿಲ್ ಇಂದ ಇಂಡಿಯನ್ ಆರ್ಮಿಗೆ ಹೋದಾಗಲೂ ಆ ಡಿಸಿಪ್ಲಿನ್ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬಂತು. ಆರ್ಮಿಯಿಂದ ವಾಪಸ್ ಸಿವಿಲ್ಗೆ ಬಂದಾಗಲೂ ಇವ್ರ ಜೊತೆ ಹೊಂದ್ಕೊಳ್ಳೋಕು ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಅದೇ ಡಿಸಿಪ್ಲಿನ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಇವ್ರ ಜೊತೆ ಹೊಂದ್ಕೊಂಡು ಬಾಳ್ಬೇಕು, ಅದನ್ನು ಇಟ್ಕೊಂಡಿರ್ಬೇಕು. ಹಂಗಂತ ಆ ಡಿಸಿಪ್ಲಿನ್ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಸಿವಿಲ್ ಡಿಸಿಪ್ಲಿನ್ ಕಂಪ್ಲೀಟ್ ತೊರೆಯೋಕ್ಕಾಗಲ್ಲ, ಎರಡರ ಮಧ್ಯೆ ಸಮನ್ವಯನ ಉಳಿಸ್ಕೊಂಡು ನಾವು ಬಾಳ್ಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗೋದಿಲ್ಲ.
0: ಈಗ ನೀವು ಹಿಂತಿರುಗಿ ಬಂದ್ಮೇಲೆ ಅಥವಾ ಆರ್ಮಿಯಲ್ಲಿ ಒಳ್ಳೆ ಕೆಲಸ ಇದೆ ನಿಮ್ಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ತಂದೆ ತಾಯಿಗಳು ಬಹಳ ಖುಷಿ ಪಟ್ರ?
1: ತುಂಬಾ ಖುಷಿ ಪಟ್ರು. ಅವ್ರು ಎಲ್ಲಿವರೆಗೂ ಚೆನ್ನಾಗಿ ಮನವರಿಗೆ ಆಯ್ತು ಅಂದ್ರೆ, ಎರಡನೇ ಮಗನ್ ಕಳ್ಸಕ್ ರೆಡಿ ಆದ್ರಲ್ಲ. ನಾವು ಅವ್ರನ್ನ ನೋಡ್ಕೋತಾ ಇದ್ದ ರೀತಿ, ನಾನು ಮಾಡ್ತಾ ಇದ್ದ ಸೇವೆ, ನನಗೆ ಸಿಗ್ತಾ ಇದ್ದ ಒಂದು ಪದವಿಗಳು, ಅವೆಲ್ಲ ನೋಡಿಕೊಂಡು ನಾನು ಪ್ರತಿ ವರ್ಷ ಆರ್ಮಿಯಿಂದ ಬರಬೇಕಾದ್ರೆ ಇದು ಒಳ್ಳೆ ಸರ್ವಿಸ್ ಅಂತ ಕಾಣುತ್ತೆ, ನನ್ನ ಮಗನು ಹೋಗೋದಿದ್ದು ಹೋಗ್ಲಿ ಅಂತ ಅವರು ಕೂಡ ಅವ್ರಿಗೆ ಪ್ರಮೋಟ್ ಮಾಡಿದ್ರು. ಹೋಗಪ್ಪ ಬ್ರದರ್, ನೀನು ಮುಗಿತಾ ಅವ್ರು ಬರ್ತಾರೆ, ನೀನು ಸೇವೆ ಮಾಡು, ನಮ್ಮನ್ನ ಅಣ್ಣ ನೋಡ್ಕೋತಾರೆ ಅಂತ ಒಂದು ಧೈರ್ಯ ಬಂತು. ಆಗ ನಮ್ಮ ತಾಯಿ ತಂದೆ ಬದುಕಿರುವಾಗಲೂ ನಾವಿಬ್ರು ಆರ್ಮಿಯಲ್ಲಿ ಸೇವೆ ಮಾಡಿದ್ವಿ. ನನಗೆ ಆವಾಗ ಬ್ಯಾಚುಲರ್ ಆದ್ರಿಂದ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ನಮ್ಮ ತಂದೆ ತಾಯಿನ. ನನ್ನ ತಮ್ಮ ನಮ್ಮ ತಂದೆ ತಾಯಿನ ಇಬ್ಬರನ್ನ ಅವನ್ ಎಲ್ಲೆಲ್ಲಿ ಸರ್ವಿಸ್ ಮಾಡ್ತಾನೆ ಎಲ್ಲ ಕಡೆ ಸುತ್ತಿಸ್ಕೊಂಡಿದ್ದಾರೆ. ನಮ್ಮ ತಂದೆ ತಾಯಿ ದಿಲ್ಲಿ, ಕಾಶ್ಮೀರ ಇದೆಲ್ಲ ನೋಡ್ಕೊಂಡ್ಬಂದಿದ್ದಾರೆ.
0: ಇದು ನಿಮ್ಮ ಸೇವೆ ದೇಶಕ್ಕೆ ಇದ್ದಿದ್ರಿಂದ ಮತ್ತೆ ಭಾರತೀಯ ಸೈನ್ಯದಲ್ಲಿ ಅಂತ ಅವಕಾಶ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅಲ್ವಾ? ನಾಯಕ ನಾರಾಯಣ್ ಅವರೇ, ಈಗ ನಿಮ್ಮೊಂದಿಗೆ ಮಾತನಾಡಿದ್ದು ಬಹಳ ಒಂದು ವಿಶಿಷ್ಟವಾದ ಅನುಭವ. ಏಕೆಂದ್ರೆ ಸಿಕ್ಕಿಂ ಗಡಿ ಭಾಗದಲ್ಲಿ ನಿಮ್ಮ ಸೇವೆಯಾಗಿರಬಹುದು ಅಥವಾ ಅದರ ಸೈನ್ಯದಿಂದ ಹೊರಗೆ ಬಂದ ಮೇಲೆ ನೀವು ದೇಶಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಪರೋಕ್ಷವಾದ ಸೇವೆಯಾಗಿರಬಹುದು, ಇದೆಲ್ಲ ನಿಮಗೆ ಈ ಸೈನ್ಯವೇ ಕಲಿಸಿದೆ, ಸೈನ್ಯದ ಜೀವನವೇ ಅಲ್ಲಿಯ ತರಬೇತಿಯೇ ಕಲಿಸಿದೆ ಅನ್ನೋದು ನಮಗೆ ನಿಸ್ಸಂಶಯವಾಗಿ ಗೊತ್ತಾಗುತ್ತೆ.
1: ನಾನು ಈಗಿನ ಯುವಕರಿಗೆ ಏನಪ್ಪ ನನ್ನ ಸಂದೇಶ ಕೊಡೋದು ಅಂದ್ರೆ, ನೀವು ದಯವಿಟ್ಟು ಆರ್ಮಿ ಯುದ್ಧ ಸತ್ತೋಗ್ಬಿಡ್ತೀವಿ ಖಂಡಿತ ಇದು ಮಾಡ್ಕೋಬೇಡಿ, ಅದು ಒಳಗಡೆ ಹೋಗಿ ಹೋಗಿ ನೋಡಿದಾಗಲೇ ನಿಮ್ಮ ರಿಯಾಲಿಟಿ ಗೊತ್ತದು. ಆರ್ಮಿ ಸರ್ವಿಸ್ ಎಂಥದ್ದು ಅಂದರೆ, ಒಂದ್ಸಾರಿ ಹೋಗಿ ಟ್ರೈನಿಂಗ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಸಂಸ್ಥೆನೂ ಕೊಡದೆ, ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೊಡ್ತಾರಲ್ಲ ಜಾಸ್ತಿ ಸಂಬಳ, ಅದಿಲ್ಲ, ಒಂದು ಯೂನಿಫಾರ್ಮಿಟಿಗೆ ತೃಪ್ತಿ ಕೊಡುತ್ತೆ, ಸಂಬಳಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಉಚಿತ ಮೆಡಿಕಲ್ ಇದೆ, ಫುಡ್ ಇದೆ, ಯೂನಿಫಾರ್ಮ್ ಇದೆ, ಲೈಫ್ ಲಾಂಗ್ ಒಳ್ಳೆ ಪೇಮೆಂಟ್ ಇದೆ, ಮತ್ತು ಎಲ್ಲರಿಗಿಂತ ಮುಂಚೆ ಪೆನ್ಷನ್ ಇದೆ. ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಂದರೆ ಮೇಡಮ್, ಆರ್ಮಿನಲ್ಲಿ ಯಾವ ಸಂಸ್ಥೆನೂ ಆ ರೀತಿ ಪೆನ್ಷನ್ ಕೊಡಲ್ಲ. ಬೇರೆ ಎಲ್ಲ ಸರ್ವಿಸ್ನವ್ರಿಗೂ ಎಕ್ಸ್ ಎಂಪ್ಲಾಯ್ ಅಂತ ಹೇಳ್ತಾರೆ, ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಾರೆ, ದಟ್ ಈಸ್ ಸರ್ವಿಸ್ ನಾಟ್ ಎ ಎಂಪ್ಲಾಯ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳೋದು ಬಿಟ್ಟು ಬಂದ್ಮೇಲೆ, ಮೊದಲು ಅವನಿಗೆ ಪೆನ್ಷನ್ ಸಿಗುತ್ತೆ, ಅವನು ಎಲ್ಲಿವರೆಗೂ ಸಿಗುತ್ತೆ, ಸಾಯೋವರೆಗೂ ಪೆನ್ಷನ್ ಸಿಗುತ್ತೆ. ಅವನ್ ಸತ್ತರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಹೆಂಡತಿ ಸಾಯೋವರೆಗೂ ಪೆನ್ಷನ್ ಇರುತ್ತೆ. ಹೆಂಡತಿ ಸತ್ತರೆ ಅವ್ರ ಮಕ್ಕಳಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದರೆ, 18 ವರ್ಷ ತುಂಬಿಲ್ಲ ಅಂದರೆ, ಅಲ್ಲಿ ತುಂಬೋವರೆಗೂ ಹೆಣ್ಮಗಳು ಮದುವೆ ಆಗೋವರೆಗೂ ಪೆನ್ಷನ್ ಬರುತ್ತೆ. ಅಂದರೆ ಒಂದೇ ಸರ್ವಿಸು 3 ತಲೆಮಾರುವರೆಗೂ ಪೆನ್ಷನ್ ಬರತಕ್ಕಂಥ ಸರ್ವಿಸ್ ಯಾವ್ದಾದ್ರು ಭಾರತದಲ್ಲಿ ಇದ್ರೆ
0: ರಕ್ಷಣಾ ವ್ಯವಸ್ಥೆ,
1: ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ. ಅದಕ್ಕೋಸ್ಕರ ನಿಮ್ಮ ಸೇವೆ ಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ನೀವು ಆರ್ಮಿ ಸೇರಿ. ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಆರ್ಮಿ ಅಪಾಯ ಇಲ್ಲ, ರೋಡೇ ಜಾಸ್ತಿ ಅಪಾಯ ಇದೆ. ಆರ್ಮಿ ಸುರಕ್ಷಿತವಾಗಿದೆ, ನಿಮ್ಮ ಸುರಕ್ಷತೆನೆ ಆರ್ಮಿಯವ್ರು ನೋಡ್ಕೋತಾರೆ. ನೀವು ದೇಶ ಸುರಕ್ಷೆ ಮಾಡಿದ್ರೆ ಆರ್ಮಿ ನಮ್ಮನ್ನು ಸುರಕ್ಷೆ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಯುವಕರು ಒಬ್ಬನೇ ಮಕ್ಕಳು ಅನ್ನೋ ಸಂಕಲ್ಪ ಬಿಟ್ಟು ಒಂದೇ ದೇಶ ಅಂತ ದೇಶಕ್ಕೋಸ್ಕರ ಈ ನೀವು ಸೇವೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಧರ್ಮ ಜಾತಿ ಗುಣ ಎಲ್ಲ ಬಿಟ್ಟಾಕಿ, ನಾವು ಆರ್ಮಿಗೆ ಸೇರಿದಾಗ ನಮ್ಗೆ ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಭಾಷೆ ಏನೂ ಇರಲಿಲ್ಲ. ನಮ್ಮ ಮೊದಲು ಫಸ್ಟ್ ಬರೋದೇ ದೇಶ, ಫಸ್ಟೇ ನಮ್ಮ ದೇಶ ಮೊದಲು, ದೇಶ ಮೊದಲು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಮಿಕ್ಕಿದೆಲ್ಲ. ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಡುವಾಗಲೇ ಹೇಳಿರ್ತಾರೆ ದೇಶನೇ ತುಂಬಾ ಇಂಪಾರ್ಟೆಂಟ್, ದೇಶನೇ
0: ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ದೇಶ ಎಲ್ಲದಕ್ಕಿಂತ ಮುಖ್ಯ
1: ಮುಖ್ಯವಾದದ್ದು.
0: ಇದು ಸೈನ್ಯದಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲೂ ದೇಶನೇ ಮುಖ್ಯ. ನಿಮ್ಮೊಂದಿಗೆ ಮಾತನಾಡ್ತಾ ಈಗ ಇದನ್ನ ಕೇಳ್ತಾ ಇರುವಂತವರಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿ, ಹೆಚ್ಚೆಚ್ಚು ಜನ ನಮ್ಮ ಭಾರತೀಯ ಸೇನೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನುವ ಹಾರೈಕೆ ಜೊತೆಗೆ ನಮ್ಮೊಂದಿಗೆ ಇದುವರೆಗೆ ಮಾತನಾಡ್ತಾ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಶ್ರೋತೃಗಳು ನಿಮ್ಮ ಮಾತನ್ನ ಕೇಳ್ತಾ ಬಹಳ ಸ್ಫೂರ್ತಿ ಪಡಿತಾರೆ ಅಂತ ನನಗಾದರೂ ಅನಿಸುತ್ತೆ. ಜೈ ಹಿಂದ್ ಸರ್.
1: ಜೈ ಹಿಂದ್, ನಮಸ್ಕಾರ, ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವಂದೇ

ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 9:27.
1: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಇನಿ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಲೆಪ್ಪ ಕೊರಡಾಯಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು ರಡ್ಡು ರಡ್ಡು ಒಂಜಿ ಒಂಜಿ ಒರುಂಬಾ ಒರುಂಬಾ ಒರುಂಬಾ ಎಸ್ಟೇಡಿ ಕೋಡ್ 08244. ಮೊಬೈಲ್ 8272703800. ಅಪಗಾಂಡ ಶ್ರೋತೃಲೆ, ಅಪ್ಪೆನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲೆನೊಟ್ಟಿಗೂ ಪಟ್ಟೊನ್ಲೆ ಇನಿ ಕಾಂಡೆ ಪತ್ತರೇಕ್.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಲಿದ್ದಾರೆ ಜೇಸನ್ ಲೋಬೋ. ಮೊದಲಿಗೆ ಕವಿವಾಣಿ, ನಂತರ ಹಾಡು.
1: ಕಾವ್ಯ ಹೊರಹೊಮ್ಮಬೇಕಾದರೆ ಯಾವುದಾದರೂ ಪ್ರೇರಣೆ ಇದ್ದೇ ಇರುತ್ತದೆ ಎಂಬುದು ಸಂಗೀತ ಪ್ರಿಯರಿಗೆ ತಿಳಿದಿರುವ ವಿಚಾರ. ಕವಿ ಮನಸ್ಸಿನ ಹಿನ್ನೆಲೆಯನ್ನು ತಿಳಿದರೆ ಹಾಡು ಹೆಚ್ಚು ರುಚಿಸುವುದು ಸ್ವಾಭಾವಿಕ. ಈ ಕವನದ ಶೀರ್ಷಿಕೆ ಬಂಗಾರದ ಬದುಕು. ಪ್ರೇಮಿಗಳ ಅನಿಸಿಕೆಯ ಬುತ್ತಿ ಕವನದ ಆಂತರ್ಯ. ಕವಿಗೆ ಪ್ರಿಯತಮಳದೇ ಧ್ಯಾನ. ಅವಳ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ತವಕ. ಅವಳ ಜೊತೆ ಉಸಿರಾಡಿ ಜೀವನ ಪೂರ್ತಿ ಆನಂದಿಸುವ ಹಂಬಲ. ಎಷ್ಟು ಹೇಳಿದರೂ ಸಾಲದು ಎಂಬ ಲವಲವಿಕೆ ಕವನದ ತುಂಬ ಏಕಸೂತ್ರವಾಗಿ ಹರಿದು ಬಂದಿದೆ. ಕವನದ ಶೀರ್ಷಿಕೆ ಬಂಗಾರದ ಬದುಕು. ಆಗಾಗ ಎದುರಾದರೆ ತಂಪಿರುವುದು ನಯನ, ಆಗಾಗ ಎದುರಾದರೆ ತಂಪಿರುವುದು ನಯನ, ಕಂಡಾಗ ನಗು ಚೆಲ್ಲು

ಕೆಂಪೇರಿಸಿ ವದನ. ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ನಿನ್ನಿಂದಲಾಗಿದೆ ಈ ಜನುಮ ಪಾವನ. ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ, ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ ಸಸಿಯಾಗಿ ಮರವಾಗಿ ತಂಪಿತ್ತಿದೆ ನೋಡಿಲ್ಲಿ. ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನನ್ನುಸಿರ ಏರಿಳಿತ ನಿನ್ನದೇ ಜೊತೆಯಲ್ಲಿ. ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ಚಿಗುರೊಡೆಯುತ ಹೊರಹೊಮ್ಮಿದೆ ಆಸೆಗಳ ಮನಸ್ಸು. ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು, ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಿದಿರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಜೇಸನ್ ಲೋಬೋ. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್, ಕೀಬೋರ್ಡ್ ವರುಣ್ ರಾವ್ ಕೊಳಲು, ಸುಮುಖ್ ಆಚಾರ್ಯ ಸಿತಾರ್, ರಾಜೇಶ್ ಭಾಗವತ್ ತಬಲಾ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಕಿಳುಗರಿ ಸಂಜೆ 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಕಶ್ಯಪ್ ಪುತ್ತೂರು.

ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಸತ್ಯಾಗ್ರಹವನ್ನು ವಿರೋಧಿಸುವವರ ಮೇಲೆ ಯಾತನೆಯನ್ನು ಹೇರುವುದರಿಂದಲ್ಲ, ಯಾತನೆಯನ್ನು ನೀವೇ ವಹಿಸುವುದರಿಂದ. ಈ ರೀತಿ ನಾವು ತಾಳಿಕೊಳ್ಳುವ ಸಂಕಷ್ಟಗಳ ತೀವ್ರತೆಯಿಂದಲೇ ಈ ಆಕ್ಷೇಪಣೀಯವಾದ ಮಸೂದೆಗಳನ್ನು ಹಿಂದೆಗೆದುಕೊಳ್ಳುವುದಿಲ್ಲ ಎಂಬ ಸರ್ಕಾರದ ಸಂಕಲ್ಪದ ಮೇಲೆ ಪರಿಣಾಮ ಬೀರಿ ಅದನ್ನು ಬದಲಾಯಿಸಬಹುದೆಂದು ನಮ್ಮ ಭರವಸೆ. ಸರ್ಕಾರವು ಈ ಹಿಡಿಯಷ್ಟು ಮಂದಿ ಸತ್ಯಾಗ್ರಹಿಗಳ ತಂಟೆಗೆ ಬರದೇ ಬಿಟ್ಟು ಬಿಡುತ್ತದೆ, ತಾನಾಗಿಯೇ ಅವರನ್ನು ಹುತಾತ್ಮ ಪದವಿಗೇರಿಸುವುದಿಲ್ಲ ಎಂದೂ ಕೆಲವರು ಸೂಚಿಸಿದ್ದಾರೆ. ನಿಜ, ಆದರೆ ನನ್ನ ನಮ್ರ ಅಭಿಪ್ರಾಯದಲ್ಲಿ ಇಂಥ ತರ್ಕದಲ್ಲಿ ದೋಷವಿದೆ. ಏಕೆಂದರೆ ಇದು ಮುಂದಾಗಬಹುದೆಂಬ ಸಂಗತಿಯ ನಿರಾಧಾರ ಊಹೆ. ಸತ್ಯಾಗ್ರಹಿಗಳನ್ನು ತಮ್ಮಷ್ಟಕ್ಕೆ ಬಿಟ್ಟು ಬಿಡುವುದಾದರೆ ಅವರು ಸಂಪೂರ್ಣ ವಿಜಯವನ್ನು ಸಾಧಿಸಿದಂತೆಯೇ. ಏಕೆಂದರೆ ಅವರು ರೌಲಟ್ ಮಸೂದೆಗಳನ್ನು ಈ ದೇಶದ ಇತರ ಉಲ್ಲಂಘಿಸಿದಂತೆಯೇ ಆಯಿತು. ಅಲ್ಲದೆ ಒಂದು ಸರ್ಕಾರಕ್ಕೆ ವಿರುದ್ಧ ನಡೆಸುವ ಸವಿನಯ ಆಜ್ಞೋಲ್ಲಂಘನೆ ಸಂಪೂರ್ಣವಾಗಿ ನಿರಪಾಯಕಾರಿ ಎಂದು ಆ ಸರ್ಕಾರ ಭಾವಿಸಿದೆಯೆಂದೂ ತೋರಿಸಿಕೊಟ್ಟಂತಾಯಿತು. ಅಂತಹ ಹೇಳಿಕೆಯು ಮುಂದಾಗಬಹುದೆಂಬ ಸಂಗತಿಯ ನಿರಾಧಾರ ಊಹೆಯೆಂದು ನಾನೇ

ಏಕೆ ಭಾವಿಸಿದ್ದೇನೆಂದರೆ ಈ ಚಳುವಳಿಯಲ್ಲಿ ಪಾತ್ರ ವಹಿಸುವವರು ಹಿಡಿಯಷ್ಟು ಮಂದಿ ಮಾತ್ರ ಎಂದು. ಅದು ಗೆರೆ ಎಳೆದು ಬಿಟ್ಟಿದೆ. ಸತ್ಯಾಗ್ರಹದಲ್ಲಿ ನನಗಿರುವ ಅನುಭವ ನನ್ನನ್ನು ಈ ನಂಬಿಕೆಗೆ ಒಯ್ದಿದೆ. ಅದು ಎಂತಹ ಪ್ರಬಲ ಶಕ್ತಿ ಎಂದರೆ, ಅದನ್ನು ಒಮ್ಮೆ ಚಾಲನಗೊಳಿಸಿದರೆ ಸಾಕು, ಯಾವ ಸಮಾಜದಲ್ಲಿ ಅದನ್ನು ಆಚರಣೆಗೆ ತರುತ್ತೇವೆಯೋ ಅದರಲ್ಲಿ ಅದು ಕೊನೆಗೆ ಪ್ರಬಲ ಅಂಗವಾಗುವವರೆಗೂ ಸದಾ ಹರಡುತ್ತಲೇ ಹೋಗುತ್ತದೆ. ಅದು ಹಾಗೆ ಹರಡಿದರೆ ಯಾವ ಸರ್ಕಾರವೂ ಅದನ್ನು ನಿರ್ಲಕ್ಷಿಸಲಾರದು. ಸತ್ಯಾಗ್ರಹಕ್ಕೆ ಅದು ಮಣಿಯಲೇಬೇಕು, ಇಲ್ಲವೇ ಆ ಚಳವಳಿಯ ಕಾರ್ಯಕರ್ತನನ್ನು ಬಂಧಿಸಲೇಬೇಕು. ಆದರೆ ನನಗೆ ವಾದ ಮಾಡುವ ಇಚ್ಛೆ ಇಲ್ಲ. ಕಡುಬಿನ ರುಚಿಗೆ ತಿಂದದ್ದೇ ಸಾಕ್ಷಿ ಎಂದೊಂದು ಇಂಗ್ಲಿಷ್ ಗಾದೆ ಇದೆ. ಒಳಿತಿಗೋ ಕೆಡುಕಿಗೋ ಚಳುವಳಿಯನ್ನಂತೂ ತೊಡಗಿದ್ದಾಗಿದೆ. ನಮ್ಮನ್ನು ತೂಗುವುದು ನಮ್ಮ ಮಾತಿನಿಂದಲ್ಲ, ಕೇವಲ ನಮ್ಮ ಕೆಲಸದಿಂದಲೇ. ಆದ್ದರಿಂದ ಪ್ರತಿಜ್ಞೆಗೆ ನಾವು ರುಜು ಹಾಕಿಬಿಟ್ಟರೆ ಸಾಲದು. ನಾವು ರುಜು ಹಾಕುವುದು ಅದರಂತೆ ನಡೆಯುತ್ತೇವೆಂಬ ಸಂಕಲ್ಪದ ಮುಂಗುರುಹು ಮಾತ್ರ. ಈ ಪ್ರತಿಜ್ಞೆಗೆ ಸಹಿ ಮಾಡಿರುವವರೆಲ್ಲರೂ ಅದರಂತೆ ನಡೆದರೆ ಮಸೂದೆಗಳನ್ನು ಹಿಂದೆಗೆದುಕೊಳ್ಳುವಂತೆ ಮಾಡಬಹುದೆಂಬ ವಚನ ನೀಡುವಷ್ಟು ಧೈರ್ಯ ಮಾಡುತ್ತೇನೆ. ಸರ್ಕಾರವೇ ಆಗಲಿ, ನಮ್ಮನ್ನು ಟೀಕಿಸುತ್ತಿರುವವರೇ ನಮ್ಮ ವಿರುದ್ಧ ಚಕಾರವೆತ್ತುವಂತಾಗುವುದಿಲ್ಲ. ಧ್ಯೇಯ ಮಹತ್ತಾದದ್ದು, ಉಪಾಯವೂ ಅಷ್ಟೇ ಮಹತ್ತಾದದ್ದು. ಅವೆರಡಕ್ಕೂ ನಾವು ಅರ್ಹರಾದವರೆಂಬುದನ್ನು ಮಾಡಿ ತೋರಿಸೋಣ. ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಸರ್ಕಾರವು ಸದ್ಯದಲ್ಲೇ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಅದಕ್ಕೆ ಮನಗಾಣಿಸಬೇಕೆಂದು ಗಾಂಧೀಜಿ March 23 ಭಾರತದ ಜನತೆಗೆ ಕರೆ ನೀಡಿದರು. ಅನೇಕ ಸಭೆಗಳಲ್ಲಿ ತಾನು ವಿಧಿಸಲು ಪ್ರಯತ್ನಿಸುವಂತೆ ಸತ್ಯಾಗ್ರಹವು ಸಾರತಃ ಧಾರ್ಮಿಕ ಚಳುವಳಿ. ಅದು ಶುದ್ಧೀಕರಣ ಮತ್ತು ತಪಸ್ಸುಗಳ ಪ್ರಕ್ರಿಯೆ. ನಾವೇ ದಂಡನೆಯನ್ನು ಅನುಭವಿಸುವುದರ ಮೂಲಕ ಸುಧಾರಣೆಗಳನ್ನು ಅಥವಾ ಅನ್ಯಾಯಗಳ ನಿವಾರಣೆಯನ್ನು ಸಾಧಿಸುವುದು ಅದರ ಪ್ರಯತ್ನ. ಆದ್ದರಿಂದ 1919 Bill No. 2 ವೈಸರಾಯರ ಅನುಮತಿ ಪ್ರಕಟವಾದ ಬಳಿಕ ಬರುವ ಎರಡನೆಯ ಭಾನುವಾರವನ್ನು ಅಪಮಾನದ ಮತ್ತು ಪ್ರಾರ್ಥನೆಯ ದಿನವನ್ನಾಗಿ ಆಚರಿಸಬೇಕು ಎಂದು ಸೂಚಿಸುವ ಸಾಹಸ ಮಾಡುತ್ತಿದ್ದೇನೆ. ಈ ಆಚರಣೆಯ ಸ್ವರೂಪಕ್ಕೆ ಅನುರೂಪವಾದ ರೀತಿಯಲ್ಲಿ ಪರಿಣಾಮಕಾರಿಯಾದ ಸಾರ್ವಜನಿಕ ಪ್ರದರ್ಶನವನ್ನು ನಡೆಸುವುದು ಅಗತ್ಯ. ಆದ್ದರಿಂದ ಈ ಸಲಹೆಗಳನ್ನು ನೀಡಲು ತಮ್ಮ ಅನುಮತಿ ಬೇಡುತ್ತೇನೆ. 1. ದೊಡ್ಡವರೆಲ್ಲರೂ 24 ಗಂಟೆಗಳ ಕಾಲ ಉಪವಾಸ ಮಾಡತಕ್ಕದ್ದು. ಹಿಂದಿನ ರಾತ್ರಿ ಮಾಡಿದ ಕಡೆಯ ಊಟದಿಂದ ಅವಧಿಯ ನಿರ್ಣಯ. ಧಾರ್ಮಿಕ ಅಥವಾ ಆರೋಗ್ಯ ಕಾರಣಗಳು ಅಡ್ಡಿ ಬಂದರೆ ಮಾತ್ರ ಇಂಥವರು ಉಪವಾಸ ಮಾಡಬೇಕಾಗಿಲ್ಲ. ಈ ಉಪವಾಸವನ್ನು ಯಾವುದೇ ರೀತಿಯ ಅಥವಾ ರೂಪದ ಉಪವಾಸ ಮುಷ್ಕರ ಎಂದು ಭಾವಿಸಬಾರದು, ಅಥವಾ ಸರ್ಕಾರದ ಮೇಲೆ ಯಾವುದೇ ಒತ್ತಡವನ್ನು ತರಲು ಮಾಡಿದ ಉಪವಾಸ ಎಂದೂ ಭಾವಿಸಬಾರದು.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ಭಾವಗೀತೆಗಳು. ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ನಾನು ಹಾಡುವುದು ನನಗೆಂದು.

ವೈಕೆ ಮುದ್ದುಕೃಷ್ಣ ಮತ್ತು ಬಿಆರ್ ಛಾಯಾ ಹಾಡಿರುವ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ನೀಲವೇ ಸಾಗರ ನೀಲವೇ.

0: ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಯುಸ್ಕಲ ಬಂಗ ವಿಂಧ ಹಿಮಾಚಲ ಜಮುನಾ ಗಂಗಾ ಉತ್ಸಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಯಾಶಿಷ ಮಾಗೇ ಗಾಹೇ ತವ ಜಯ ಗಾಥಾ ಜನಗಣ ಮಂಗಲ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ.
1: ಬಂಗಾಲ್ ಹೀ ನಹೀ ಉನ್ಕೆ ಗೀತ್ ದೇಶ ವಿದೇಶ ಗಾಂವ್ ಶಹರ್ ಹರ್ ಜಗಹ ಗಾಯೆ ಔರ್ ಸರಾಹೆ ಜಾತೆ ಹೈಂ. ಭಾರತ್ ಕೆ ಸುಪ್ರಸಿದ್ಧ ಜಾನೆ ಮಾನೆ ಸಾಹಿತ್ಯಕಾರ್ ರವೀಂದ್ರ ನಾಥ್ ಠಾಕುರ್ ಏಕ್ ಸಶಕ್ತ ಗೀತಕಾರ್ ಔರ್ ಸಂಗೀತಕಾರ್ ಹೀ ನಹೀ ಸಾಹಿತ್ಯ ಕಿ ಅನೇಕ ವಿಧಾವೋ ಮೇ ಉನ್ಹೇ ಮಹಾರತ್ ಹಾಸಿಲ್ ಹೈ. ವೇ ಏಕ್ ಸುವಿಖ್ಯಾತ್ ಕವಿ, ನಾಟಕಕಾರ್, ಉಪನ್ಯಾಸಕಾರ್, ಕಥಾಕಾರ್, ಗದ್ಯಕಾರ್, ನಿಬಂಧಕಾರ್, ವ್ಯಾಖ್ಯಾತ, ಕುಶಲ್ ಗಾಯಕ್, ಚಿತ್ರಕಾರ್ ಔರ್ ನಾಟ್ಯ ಅಭಿನೇತಾ ಹೋನೆಕ್ಕೆ ಸಾಥ್ ಸಾಥ್ ವಿಶ್ವಕ್ಕೆ ಏಕ್ ಮಹಾನ್ ಶಿಕ್ಷಕ್ ಹೈ.
2: ದೇಶ್ ನು ಮನಾಯಿ ರವೀಂದ್ರನಾಥ್ ಠಾಕುರ್ ಕಿ 150ವೀ ಜಯಂತಿ. ಇಸ್ ಅವಸರ್ ಪರ್ ತೆಲುಗು ಕೆ ಪ್ರಸಿದ್ಧ ಕವಿ ಸಮಾಲೋಚಕ್ ಎನ್ ಗೋಪಿ ನೇ ಠಾಕುರ್ ಬಾಡಿ ಕವಿತಾ ಲಿಖಿ. ಪ್ರಸ್ತುತ ಅಂಶ ಉಸಿ ಕವಿತಾ ಕಾ ಹೈ. ಜೋಡಾ ಸಾಂಕೋ ಕಿ ಏಕ್ ಪತ್ಲಿ ಗಲಿ ಮೇ ಹೈ ಠಾಕುರ್ ಬಾಡಿ. ಉಸ್ ಗಲಿ ನೇ ಖೋಲ್ ದಿಯೇ ಹೈ ವಿಶಾಲ್ ವಿಶ್ವ ಕೆ ಪ್ರವೇಶ್ ದ್ವಾರ. ದ್ವಾರ ಛೋಟೆ ಭಲೆ ಹಿ ಕ್ಯೂ ನಾ ಹೋ ಪರ್ ವಿಹರಣ ಹೈ ದಿಗಂತೋ ತಕ್. सात मई सन 1861 को इसी ठाकुरबाड़ी में पिता देवेंद्रनाथ की 14वीं संतान रवींद्रनाथ ठाकुर का जन्म हुआ. ये जगह उत्तरी कलकत्ता में है. कलकत्ता जो अब कोलकाता के नाम से जाना जाता है. ईस्ट इंडिया कंपनी के राज में इसे बनाया गया था. बचपन में रवींद्रनाथ ने बहुत से स्कूल बदले. स्कूल के बंधन उन्हें कारागार जैसे लगते. घर पर ही उन्होंने बांग्ला, संस्कृत, अंग्रेजी, इतिहास, भूगोल, विज्ञान, संगीत, चित्रकला आदि विषयों का अध्ययन किया. मगर घर में नौकरों का शासन भी था, जिसे रवि ने सेवक शाही तंत्र का नाम दिया. ये नौकर बच्चों को रामायण महाभारत की कथाएं सुनाते, उन्हें घेरे रहते और दंड भी देते.
1: रविंद्रनाथ ने लगभग 7-8 वर्ष की उम्र से लिखना शुरू किया. उन्हें नए शब्दों को गढ़ने में बहुत आनंद मिलने लगा और फिर नीले कागजों की बही पर गढ़ी जाने लगी कविता. उनकी प्रारंभिक रचनाओं में बनफूल तथा कवि काहिनी विशेष महत्वपूर्ण है.

और फिर दिल दहलाने वाली नरसंहार की घटना घटी।

0: तो श्रोताओ, अब इसी के साथ हमारा आज का उमंग कार्यक्रम यही समाप्त होता है। तो अपने मित्र अजीत को
1: और विमलेश को उमंग कार्यक्रम की तकनीकी टीम के साथ अगले सप्ताह तक के लिए आज्ञा दीजिए। नमस्कार।
0: उमंग उमंग उमंग उमंग।
2: ಇದುವರೆಗೆ ಸಿಐಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಇತ್ತೆ ಪೊರ್ತಾಂಡ 10:30 ಇರುವ ತೆಳ್ಮ ಸೆಕೆಂಡಲು ದುಂಬುದ ಕಾರ್ಯಕ್ರಮ ಹಲೋ ನಮ ಪಾತಿರ್ಗ ನೇರ ಫೋನ್ ಇನ್ ಕಾರ್ಯಕ್ರಮ. ಎನಿತ್ತ ವಿಷಯ ಅಪ್ಪಿನ ಕೈಡ್ದ ತಿಂತನ ಪೆಟ್ಟದ ರುಚಿ. ಈ ಬಗೆಟ್ಟು ಪಾತಿರ್ಲೆ ನಿಕ್ಲಿನ ನೆನಪುಲಿನ ಪಟ್ಟೊನ್ಲೆ ನಿಕ್ಲು ಲೆಪ್ಪು ಕೊರಡಾಯಿನ ನಮ್ಮ ದೂರವಾಣಿ ಸಂಖ್ಯೆಲು ರಡ್ ರಡ್ ಒಂಜಿ ಒಂಜಿ ಒರ್ಂಬ ಒರ್ಂಬ ಒರ್ಂಬ ಕುಡೊಂಜಿ ರಡ್ ರಡ್ ರಡ್ ರಡ್ ಆಜಿ ಒಂಜಿ ಒಂಜಿ ರಡ್ ರಡ್ ರಡ್ ಮೂಜಿ ಆಜಿ ಒಂಜಿ ಒಂಜಿ. ಎಸ್ಟಿಡಿ ಕೋಡ್ 0 8 2 4. ಮೊಬೈಲ್ 8 2 7 7 0 3 8 0 0 0. ಇತ್ತೆ ಸೀದಾ ಸ್ಟುಡಿಯೋದಂಚಿ.
3: ಪ್ರೀತಿದ

0: ಶ್ರೋತೃಲೆಗ್ ಇನಿತ ಹಲೋ ನಮ್ಮ ಪಾತಿರ್ಗ ಕಾರ್ಯಕ್ರಮಗು ಮೋಕಿಡ್ ಎತ್ಕೊನೊಂದುಲೆ ಶ್ರೋತೃಲೆ. ಯಾನ್ ಅಕ್ಷತರಾಜ್ ಪೆರ್ಲ ಶ್ರೋತೃಲೆ. ಅಪ್ಪೆನ ಮೋಕಿನ ಪದಕ್ಲಿಡ್ ಏತ್ ಕಟ್ಟದ ಕೊರುಂಡಲ ಕಡಿಮೆನೆ. ಅಪ್ಪೆನ ಮಮತೆ ವರ್ಣನೆಗ್ ತಿಕ್ಕಂದಿನ. ಇನಿ ದಾಯಿ ಪನೊಂದುಲೆ ಪಂಡ ಉಂದುವೇ ಐತಾರ ಅಪ್ಪೆರ್ಲೆ ದಿನ ಬರೊಂದುಂಡು. ಈ ಪೊರ್ತುಡು ಶ್ರೋತೃಲೆ, ನಿಕ್ಕುಲು ಅಪ್ಪೆನ ಕೈಟ್ ತಿಂದನ ಪೆಟ್ಟದ ರುಚಿನ ಎಂಕ್ಲೆ ನೊಟ್ಟುಗು ಪಟ್ಟೊನ್ಲೆ. ಲಿಪ್ಪು ಕೊರಡಾಯಿನ ಫೋನ್ ನಂಬರ್ಲಿನ ನನರಪನ್ಪೆ ರಡ್ಡು ರಡ್ಡು ಒಂಜಿ ಒಂಜಿ ಒರಂಬ ಒರಂಬ ಒರಂಬ ರಡ್ಡು ರಡ್ಡು ರಡ್ಡು ರಡ್ಡು ಆಜಿ ಒಂಜಿ ಒಂಜಿ ರಡ್ಡು ರಡ್ಡು ರಡ್ಡು ಮೂಜಿ ಆಜಿ ಒಂಜಿ ಒಂಜಿ ಎಸ್ ಟಿ ಡಿ ಕೋಡ್ 08024 ಮೊಬೈಲ್ ಸಂಖ್ಯೆ 8272703800. ಶ್ರೋತೃಲೆ, ನಿಕ್ಲಿನ ನೆನಪುದ ಸಂಚಿಡಿಪ್ಪುನ ಅಪ್ಪೆನ ಕೈಡ್ದು ನಿಕ್ಲು ಪೆಟ್ಟು ತಿನ್ನ ಆ ನೆನಪುನ ಇಂಕ್ಲೆ ನೊಟ್ಟುಗು ಪಟ್ಟೊನ್ಲೆ. ಇತ್ತೆ ಸುರು ಕಾದು ಒಂಜಿ ಲೆಪ್ಪುಂಡು ಓಕೊನ್ಗತೆ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಏರ್ ಪಾತಿರೊಂದುಲ್ಲರ್
1: ಯಾರು ಬುದ್ಧರು ತಿಮ್ಮಪ್ಪ ಪಾತಿರೊಂದಿಲ್ಲ.
0: ಹ್ಮ್, ಪನ್ಲೆ ಅಪ್ಪನ ಕೈ ಹಿಡಿದು ಏತು ಪೆಟ್ಟು ತಿಂತಾರ ತಿಂತಿನ ಪುಂಡ ಪೆಟ್ಟದ ರುಚಿ
1: ಅಪ್ಪನ ಹಿಡಿದು ಪೆಟ್ಟು ತಿನ್ನಲಿ ಈ ಮೂಲ ಕೊಡ ಸಾಧಾರಣ ಇರ್ಲಿಪ್ಪ ಇರ.
0: ಹ್ಮ್, ಈಗ ಏತ್ ಸರ್ ತಿಂದ್ರ ಅಪಗ ಅಪಗ ಪೆಟ್ಟು ತಿನ್ನೊಂದಿತ್ತಾರ ಅಥ್ ವಾರ ಗೊರ ತಿನ್ನೊಂದಿತ್ತಾರ ದಿನ
1: ಪೆಟ್ಟು ತಿಂತೀನಿ. ನಮ್ಮ ಖಜೋರೆ ಮಲ್ತಿದ್ದೀರಿ ಒಂದು ದಿನ ಅಪ್ಪ ಅಮ್ಮ ಬೇಲೆ ಓದಿತ್ತೀರಿ. ಹ್ಮ್, ಎಂಟು ಗಂಟೆಗೆ ಬೋಣ ಬರ್ಕೊಂಡು ಹಾಜಿ ಗಂಟೆಗೆ ಮಧ್ಯಾಹ್ನ ಮಧ್ಯೆ ಬರ್ಕೊಂಡು ಕ್ರಮ ಇದ್ದಿ.
0: ಹ್ಮ್,
1: ಎಂಟು ಅಲ್ಪ ಮಲ್ಲ ಒಂದು ಕೇರೆ ಇತ್ತಿಂದ ದನಿಕುಲ್ ಲಕ್ಷಣ ತಿರ್ತ ಕೇರೆ ಇತ್ತಿನ ಒಂಜಿ. ಹ್ಮ್, ಆಯ್ತು ಒಂಜಿ ನೀರು ಅಂತ ಕಮ್ಮಿಯ ಮರ್ಯಾಲಡು ಬರ್ಸೋಡು ದಿಂಜಿರಿ ಇತ್ತಿಲ್ಲಿ. ಆತನ ಆಯ್ತು ಇಂಜಿ ಇಂದು ಗ್ಲಿಸಿಯರ್ ಮರ ಉಂಡದ್ದ ಅವು ಆಯ್ಕೆ ಬಗ್ಗು ಅಂತೀನಿ. ಯಾನಾಯ್ತು ಇಂಜಿ ಒಂಜಿ ಪರಂದು ಇತ್ತಿಂಡ್ ಒಂಜಿ ದೈತು ಇಂಜಿ ಅಂದು ಆಗುದು ಇಂಜಿ ಪರಂದು ಐನ್ ಕೊಯ್ಯರಾಗಿಂದ ಐಟಮ್ ಎಲ್ಲ ಪೋಯ್ ಹೋದು ಐನ್ ಕೊಯ್ಯ ಕೊಯ್ದು ತಿಂದೆ ತಿಂದುಡು ವಾಪಸ್ ಬರೆಯರ ಪೂಜೆ ಇರ್ದಿ. ಆತನಾಗ ಅಕ್ಕಲ್ಲೆತ್ತೆ ಅಕ್ಕ ಬರ್ತಾನ ಅಲ್ಲ ಏನಪ್ಪ ನೀರ್ದ ಮಲ್ಲೆ ಎರಡು ವರ್ಷ ಮಲ್ಲೆ ಕೊಂಚ ನಾಲ್ ಐದು ವರ್ಷ ಅವಧಿ ಅಲ್ಲ ಬರ್ತಾಲ್ ಏನೇ ಅಲ್ಪ ದಿಂಚಿಕೊಂಡ್ರಿ ಯಾರ ಗಿಂದಿ ಅಲ್ಲ ಬರ್ತಿನ ಏನ ಎನ್ನಡೆ ಬರ್ತಾನ ಇರೋ ವಾಪಸ್ ರಡ್ಜನಕ್ಲ
0: ರಡ್ಜನಕ್ಲ ಸೇರ್ದು ಬಂದ ಪೆಟ್ಟು
1: ಸುಜ್ಜಿ ಆತನಾಗ ದಾನ್ನ ಏಪಲ ಬಯ್ಯ ಬರ್ಕೊಣ ಅಪ್ಪ ಅಮ್ಮ ಆನೆ ಅಮ್ಮಗ ದಾನ್ನ ಒಂಜಿ ಸಂಕಟ ಕಾಣಿ ಏನಾರು ಇಲ್ಲಡೆ ಹೋದ್ ಬರ್ತೀರಿ ಬರ್ತದೆ ಎಂಕ್ಲ ಎಲ್ಲ ಇರ್ತೀರಿ ಲೆಟ್ರ್ ದಾನಾಗ ಎಂಕ್ಲ ಇದ್ದಿ ಆತನಾಗ ಸೀರಾ ನಾಡೊಂದು ಬಂದ ಎಂಕ್ಲ ಮರಟ್ಟುಲ್ಲ ಕಮ್ಮೆಲ್ಲ ಇಂಚನೆ ಇನ್ನು ಅಂತದ್ದು ಯೋರು ಅಂತಿದ್ದೀರಿ ಮೆಲ್ಲ ಹಂಗಿ ನಿನ್ನೆ ಕೋಲ್ ನಿಂಚ ಅಡ್ಡದಿದ್ದೆ ಐದು ಪತ್ತೊಂದು ನಿಂಚಿ ಬಲೆ ಅಂದಿರಿ ಹಂಗೆ ಬತ್ತ ಬತ್ತಿಲ್ಲ ಪ್ರಧಾನ ಬುರುಂಡು.
0: ಹ್ಮ್ ಹ್ಮ್ ಹ್ಮ್ ಬುರುಂಡು ವಾಡರ್ಡು ಬುರುಂಡು
1: ಜೋರು ಮಾಡ್ತಾ
2: ಲೆಪ್ಪೇರ್ಕೊಡ್ತೇರ್ವ ಶ್ರೋತೃಳ್ ನಮ್ ನಟುಗ ಪಾತೇರೊಂದು ರೇಖೇನಗ ಅಕ್ಕಲ ನೆನಪು ಅಪ್ಪೆನ ಕೈ ಹಿಡಿದು ಪೆಟ್ಟು ತಿಂದಿನ ನೆನಪು ನೆಂಚ ಪಟ್ಟು ರೇಖೇನಗ. ಹಲೋ
3: ಹಲೋ
2: ಹಲೋ ಸೋಲ್ಮೇಲು,
3: ನಾನು ಜಯರಾಜ್ ಬಾಳ ತಡಂಬೇಲು.
2: ಓಕೆ ಜಯರಾಜ್ ರೀ, ಪನ್ಲೆ ತುಳುಟು ಪಾತೇರ್ವರೇ ಇರು
3: ಜೋರ್
2: ಪೆಟ್ಟು ದಿನೋಲ ಪೆಟ್ಟು ತಿನ್ನೊಂದಿತ್ತರ ಬಲೂಟ್ ಜಾಸ್ತಿ ಇತ್ತೆಂಡ ಎಂಚ
3: ಲಾಟಿಡ್ ಪೆಟ್ಟು
2: ಲಾಟಿಡ್
3: ಲಾಟಿ ಪೆಟ್ಟ ಅಣ್ಣೆ ಅಣ್ಣೆ ಹಾಕುನು ಅಮ್ಮ ಪಂಪಿನಿ ಅಣ್ಣ ಪಂಪಿನಿ ರೌಡಿಸ್ಕೊಡಿದ್ದಾರೆ ತೀರ್ಬೋತಾರ ಅದು
0: ಹತ್ತು ಜಯರಾಜರೇ ಲಾಟಿ ಒಲ್ ಪಡೆದು ತಿಕ್ಕಣ ಅವಡಿತ್ತೆ
3: ಕಾಡಿದ್ದೆ ಅದ ಪೊಲೀಸ್ ತಾರ.
0: ಹ್ಮ್ ಹ್ಮ್ ಹ್ಮ್
2: ಕೆಲೊಂದ್ಸರ್ತಿ ಅಪ್ಪೆ ಮನಸ್ಸೇತ ಹಾಕಿಲ್ಲ ಅಂಜಿ ಜೋಕ್ಲ ಮಿತ ಬಾರಿ ಅಂಜಿ ಮೃದು ಧೋರಣೆ ಇಪ್ಪುಂಡತ್ತೆ ಜೋಕ್ಲ ಎಡ್ಡಾವ್ಡು ಪಂಡ್ ಪೆಟ್ಟ ಹಾಕುವೆರ ಅಂಡ ಮಲ್ಲ ಇವಕ್ಕ ಎಡ್ಡ ನೆನಪುಲ ಅದೋರಿ ಇಪ್ಪುಂಡು ಪರ್ಪಿನಿಕ್ ದಾದ

0: ಪರಂದಿತ್ತಾರೆ ಎಲ್ಲೇ ಪ್ರಾಯ್ಡ್
1: ಎಲ್ಲ ಕಂಟ್ರಿ ಪೂರ ಪರಂದಿತ್ತಾನೆ ಅಪ್ಪಗ
0: ಅಂದ ಎಲ್ಲೇ ಪ್ರಾಯ್ಡ್
1: ಡ್ಯೂಟಿದೆ ಪರಂದಿತ್ತಾನೆ
0: ಓಕೆ ಕಂಡದ ಪರಂದಿತ್ತಾರೆ
1: ಅಂಡ್ ಕರೆಕ್ಟ್ ಅಂತ ಕಂಡ ಬರ್ತೀನಿ
0: ಅಂಡ್ ಇನ್ನು ಬದಲಾವಣೆ ಅಂಡೆ ಇನ್ನ ಗುಣೊಟ್ಟು ಪೆಟ್ಟು ತಿಂದಿ ಬೊಕ್ಕ ತೀರ್ಪೋತಿರ್ ಬಾರಿ ಏನುಂಡತೆ ಅಂಡ ಇತ್ತದ ಜೋಕ್ಲೆ ಅಂಚ ಪಂಡ ಪೆಟ್ಟು ತಿನ್ಪುನ ಮರ್ಯಾದಿದ ವಿಷಯ ಪಂಡ ತುಂಬಾ ಸಾಮಾನ್ಯ ಆದಿತ್ತು ಪೂರ ಜನತ ಇಲ್ಲೆಲ್ಲ ಪೆಟ್ಟು ತಿನ್ಪುನತ್ತೆ
2: ಅತ್ತು ಜಯರಾಜರೇ ಅವು ಸಹಜತೆ ಅಪ್ಪೆಗೆ ಏತು ಬೇಜರವ ಎಲ್ಲೇ ಪ್ರಾಯೋಡು ಅಂಚಿನ ದುರಭ್ಯಾಸ ಬಂದಾಗ ಖಂಡಿತ ಹೌದು ಅಪ್ಪಗ ಅಪ್ಪ ಪೆದ್ದಿ ಅಪ್ಪಗೆ ಒಂಚಿ ಏತು ಬೇಜರವ ತನ್ನ ಮಗಿ ಇಂಚ ಸಾಧಿ ತತ್ತೊಂದುಲ್ಲೇನ ಅಂದ ಆ ಕಾರಣ
3: ಇಲ್ಲದ ಸುತ್ತ ಅಪ್ಪೇಕ್ ಸಿಕ್ಕಿಲ್ಲ ನಿಜ ಅಪ್ಪವಣ್ಣ ತೋರೊಳ್ಳಿ ರಾರು ಎಂಟಿ ಸಪರೇಟ್ ಅಪ್ಪಕ್ಕ ಅಪ್ಪೇಕ್ ಬಲಿಪ ಜಂಕೆ ಇಲ್ಲದ ಸುತ್ತ ಬಲಿತೀನಿ
2: ಏತ ಸುತ್ತ ಬಲಿಪ ಬಂದಿತ್ತಾರೆ ಏತ ಸುತ್ತ
3: ಒಂದು ನಾಲ್ ಪ್ರಾಯ್ಡ್ ಅಪ್ಪಕ್ಕ ಇಂಕಿ ಶಾಲೆ ತೋಡು ಬಂದಿತ್ತೇರೆ ಶಾಲೆಗೆ ಅಂತ ಹೋಗ್ತೀಯ ನೀನು ರಜೆ ಮಲ್ಪುನಿ ಬಂಡದ ಪೊರ್ಲು ಬುಡಿಯರು ಪುಂಕೆ ದಾಡಾರಡೆ ಅಂತ ಕೂಡ ಕೂಡ ಶಾಲೆ ತೋಡು ಬಣ್ಣದ ಅಪ್ಪಗ ಕಂಡ ಕಂಡಡು ಚೂರು ನೀರಿತ್ತಿದೆ ನೀರಿತ್ತಿದೆ ಆಯ್ತು ಅಪ್ಪಕ್ಕ ಪೂರ ಒಂದೇ ಡ್ರೆಸ್ ಡ್ರೆಸ್ ಭಾರಿ ಕಷ್ಟ ಹೊಂದಿತ್ತಿಂಡಿ ಅಪ್ಪಕ್ಕ ನಮ್ಮ ಗಿಟ್ಟೊಂದು ಬರ್ತೀರಿ ಶಾಲೆ ತೋಡು ಇಜ್ಜಿ ಅಂತ ಉಪ್ಪು ನಾನು ಇದ್ದುಕೊಂಡಿದ್ದು ನೀರ್ಕು ಗುರಿಯ ನೀರ್ಕು ಗುಡ್ದ ಚಂದೆ ಬುಕ್ಕ ಬೋರಿತ್ತು ಜೊತೆ ಆಯ್ಕೆ ಬುಕ್ಕೊಂಜಿ ಎಂಕೆ ಅಜ್ಜಿ ತೋಡು ಶಾಲೆಕಮ್ಮ ಪಂಡದ ಎಂಕೆ ಅಪ್ಪಕ್ಕ 25 ಪೈಸೆ ಇತ್ತು ಅಪ್ಪಕ್ಕ ಶಾಲೆಗೆ ತೋಡು ಪಂಡೇರು ಬುಕ್ಕ ಏನು ಶಾಲೆಗೆ ಬುಕ್ಕ ತಾನಿ ಪೋಯಿ ಅಜ್ಜ ಮಸ್ತ್ ಪೆಟ್ಟು ತಿಂತ ಅಮ್ಮನ ಕೈ ಮಸ್ತ್ ಪೆಟ್ಟು
2: ತಿಂತ
3: ಇತ್ತೆ
2: ಅಪ್ಪನ ಕೈಡ್ದು ಪೆಟ್ಟು ಪನ್ನಗನೆ ನಮಕ್ ಅಪ್ಪೆ ಪೆಟ್ಟು ಕೊರೆಯರ ಗಳಸೊಂದಿತ್ತಿನ ಸೊತ್ತುಲ ಎಂದೇನ ಪಾಪುಂಡಿ ಇರೆ ಗೊಯಿಟ್ಟು ಬರೊಂದಿತ್ತು
3: ಎಂಕೆ ಬುಕ್ಕಿದಾಡಿ ಆಯ್ತು ಜಾಸ್ತಿ ಕುಣಿಕೆದಾಡಾಡು ಪೂರದ ಮನಸ್ಸು ಸರಿ ಹಾಕಿದೇರಿ
2: ಕೆಲವು ಇಲ್ಲಡು
3: ಇಲ್ಲ ನೆನಪು
2: ಕೆಲವು ಇಲ್ಲಡು ಎಂಚೈಪುಂಡ್ ಪಂಡ ಅಡರನ್ನು ದೆತ್ತದಿಯರಂದೇ ಒಂದು ಜಾಗೆ ಉಂಡು ಅಂಚಿನ ಜಾಗೆ ಇತ್ತು ನನಗೆ ಇಲ್ಲ ಒಲ್ಪ ದೆತ್ತದಿ ಒಂದಿತ್ತೀರು
3: ಅವೇನು ಮಿತ್ತು ಮಾಡದ ಮಿತ್ತದಿ ಒಂದಿತ್ತೇರು
2: ನಿಕ್ಲೆ ತಿಕ್ಕಂದಿ ಲೆಕ್ಕ ಅತ್ತ ಕಮಲಕ್ಕ ಇರ್ ಪನ್ಲೆ ಇರೇನ ಅಪ್ಪೆನ ಒಂಜಿ ಪುನ್ಕೆ ದಾಡರಿ ಏತ್ ಸಮಯ ಬರೋಂದಿತ್ತು ಆಯ್ತಾ ಲೈಫ್ ಟೈಮ್ ಏತಿತ್ತು ಒಂಜಿ ಪುನ್ಕೆ ದಾಡರ್ದು ರಡ್ಡ ದಿನ ಅವು ಪೊಲ್ಲಿನ ಪೆಟ್ಟು ಬೂರೊಂದಿತ್ತು ಪೈರೆ ಹಲೋ
0: ಸೋಲ್ಮೇಲು ಏರ್ಪಾತಿರೊಂದಲ್ಲರೇ
4: ಹಲೋ ಸೋಲ್ಮೇಲು
0: ಬಜ್ಪೇಡ್ದೆ ಗೀತಾ ಇನ್ನೆಂಗ್ಲಿ ಪಾತಿರೊಂದಿಲ್ಲ ಅಪ್ಪನ ಕೈಡ್ದು ಪೆಟ್ಟು ತಿಂತೇನ ಪೆಟ್ಟದ ರುಚಿ ಪಾತಿರೊಂದಿಲ್ಲ ಹಿರಿಯಾಗ ನೆಂಪುಂಡ ಅಪ್ಪನ ಕೈಡ್ದು ಪೆಟ್ಟು ತಿಂತೇನ
4: ಮಸ್ತ್ ಪೆಟ್ಟು ತಿಂತೆ
0: ಮಸ್ತ್ ತಿಂತಾರೆ ಓಕೆ ವಾ ಕಾರಣಕ್ಕೆ ಹೆಚ್ಚಾದ ಪೆಟ್ಟು ಬೂರೊಂದಿತ್ತ ಓಯ್ಕ ಶಾಲೆಗೆ ಹೋಗ ಹಠ
4: ಟೀಚರ್ ಒಂದ್ ವೇಳೆ ಪೆಟ್ಟು ಊರ್ನಂದು ಇಲ್ಲ ಬಸ್ತು ಪಣ್ಯಾರಿದ್ದೆ ಅಮ್ಮನ ಹಕ್ಲೇ ಹೋದ್ ಬಂತೀರಿ ಎನ್ನದಕ್ಕೂ ಕೂಡ ಅಡ್ಡ ಬಾಡಿ
0: ಭಾರಿ ಶಾಲೆದ ದೂರ ಇಲ್ಲಡ ಪನ್ಪಿಲಕ್ಕೆ ಇಜ್ಜೆ ಅಪಗಲ ಪೆಟ್ಟು ತಿನ್ನೊಂದಿತ್ತಾರೆ
4: ಅಂದು ಪಂಡ ಇಟ್ಟದ ಲಕ್ಕತ್ತದೆ
0: ಅಂದಂದೆ ಒಯ್ಟು ಪೆಟ್ಟು ಬೂರೊಂದಿತ್ತಂಡ ಕೈಟ ಅಥವಾ ಪುಳಿ ತಡರ್ಡ ಪುನ್ಕೆ ದಡರ್ಡ ಗಾಳಿ ದಡರ್ಡ ಇಂಚಪುರ ಇಪ್ಪುನತ್ತೆ ಇರು ಹೊಯ್ಟು ಪೆಟ್ಟು ತಿಂತ ನನ್ನ
4: ಅಮ್ಮ ಪಪ್ಪಾಕು ಅಮ್ಮ ತಿದ್ದು ಪಪ್ಪಾಕು ಕೈಕು ದಾದ ತಿಕ್ಕು ನೈಟ್ ಪೆಟ್ಟು ಬಾಡೊಂದಿತ್ತು
0: ಪಪ್ಪ ಹಾಕೊಂದಿತ್ತೇರೆ ಅಮ್ಮಗ ಮೋಕೆ ಜಾಸ್ತಿನೆ ಅಮ್ಮಗ ಮೋಕೆ ಜಾಸ್ತಿನ ಜೋಕ್ಲ ಮಿತ್ತು
4: ಅಂದ ಅಂದ ಅಮ್ಮ ಕಮ್ಮಿ ಪೆಟ್ಟು ಬಾಡು ಪಪ್ಪ ಜಾಸ್ತಿ ಬಾಡೊಂದಿತ್ತು
2: ಹಾ ಆತು ಪಪ್ಪ ಪೆಟ್ಟು ಕೊರೋಡಂಡ ಅಮ್ಮ ಪನೋಡತೆ ಪಪ್ಪಡ ಪಪ್ಪಡ ಪನೊಂದಿತ್ತೇರ ಅಮ್ಮ ಇಂಚಪುರ ಮಲ್ತಲೊಂದು ಒಕೆ ಇಂಚ ಗೊತ್ತಾ ಒಂದಿತ್ತು ಶಾಲೆ ಪೋಯರ ಉರುಮಲ್ ತೊಂದಿತ್ತೆ ಪೋಂದಿತ್ತು ಜಿಂದು ಪಂಡರತೆ.

0: ಏನು ಅಮ್ಮ ಪನ್ನೊಂದಿತ್ತೀರ ಪಪ್ಪಡ ಅಲ್ಲಿ ಶಾಲೆ ಪೋಪೂಜಲ್ ಪನ್ಪಲು ಹಠ ಕಟ್ಟುವಲ್ಲೊಂದು.
1: ಇದ್ದಿ ಅಪ್ಪ ಗೊತ್ತಾಗ್ತದೆ ಅಪ್ಪ.
2: ದಾಲ ಬದಲಾವಣೆ ಆತಂಡೆ ಒಂಜಿ ಪೆಟ್ಟಿಡ್ದೆ ಜೀವನ ಬದಲಾವಣೆ ಆಪುಂಡತೆ ಅಂಚ ಇರ್ನ ದಾಲ ಮಸ್ತ್ ಎಡ್ಡ ಬುದ್ಧಿಲ ಕಲ್ತಾರೆ. ಅಂಡ ಎಲ್ಲೇ ಇಪ್ಪುನಗದ ಪೆಟ್ಟುಕೊರ್ನ ಅಪಗನ್ನಿ ಮಾಜಿದ್ ಹೋಗುಂಡದ ಮನಸ್ಸದ ಮಸ್ತ್ ಸಮಯ ಇಪ್ಪು ಅಂಡ ಕಲ್ತಿನ ಬುದ್ಧಿ ಮಸ್ತ್ ಸಮಯ ಇಪ್ಪುನು ಅತ್ತೆ ಇತ್ತೀರಿಗ ಜೋಕ್ಲು ಇಲ್ಲ ರೇ
1: ಇದ್ದಿ ಯಾನು
2: ಖಂಡಿತವಾಗಿ ಮಲ್ಲ ಇವಕ್ಕ ಒಂದ್ ಎಡ್ಡ ನೆನಪಾದೋರಿ ಇಪ್ಪನಂಕ್ಲಿಗೆ ಜೋಕ್ಲಿಪ್ನಾಗ ಅಪಗ ಬೇನಂಡಲ್ಲ ಅಪಗದ ಅಪಗಗ ಮಾತ್ರ ಅತ್ತೆ ಬಾರಿ ಖುಷಿ ಅಂಡ್ ಇರ್ನೊಟ್ಟಿಗ ಬಾತಿರ್ದ ಲೆಪ್ಪಕೋರ್ನೆ ಕೈರಿಗೆ ಮಸ್ತ್ ಸೊಲ್ಮೇಲು
1: ಮಸ್ತ್ ಖುಷಿ ಸೊಲ್ಮೇಲು
0: ನನ್ನಂಚಿ ಲೆಪ್ಪುಂಡು. ಹಲೋ
3: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಏರ್ ಪಾತಿರಂದುಲ್ಲರ್ ಉಲ್ಪಾಡ್ದು
3: ಸರಸ್ವತಿ ಮೇಡಮ್
0: ಇದು ದಾಯಗ ತಿಳ್ತಂದುಲ್ಲರ್ ದಾಯ ಪೆಟ್ಟುಕೊರ್ ನಾನೇನಪ್ಪ ಇರೋ ತಿಳ್ಕೆ ಬರೋಂದುಂಡ ಇದನ್ನ ತಿಳ್ಕೆ ಮುಗುರು ಮುಗುರು ತಿಳ್ಕೆ ಬರೋಂದುಂಡಿ ರೇ ನಮ್ಮ ಮನಸ್ಸಿಡ್ದು ಅದ ಕಾರಣ ಪೆಟ್ಟು ಆತ ಚೀಪೆ ಇತ್ತುಂಡ ಅಪ್ಪಕೊರ್ನ ಪೆಟ್ಟು
3: ಎಂಕ್ಲಂದನ್ನು ಬುಡುತ್ತಲ್ಲ ತಾವತ್ತೆ ಬೇಟೆ ಅಡಿಗಿಡ ತಾವತ್ತೆ ಮಂತಿ ಇಟ್ಟಿರ್ ಬೇಟೆ ಗಂಡುಡು ಆ ತಾವತ್ತೆ ತಿಂಗಿಯಾಡ ಪೋಯ ಪೋಣ ಊಡ್ ಬರ್ತದೆ ತೈಕಂಗಿಲು ಬರ್ಲು ಮುಂಚಿನ ತಿಂದಿಲ್ಲ ಆಯ್ತು ಬರ್ಲು ಬರ್ತದೆ ನೆರಿಯರು ನಾದಿಯರು ಎಂಕ್ಲೆ ನಾಡ್ ಮಗ ಎಂಕ್ಲು ಉಲ್ಲ ನಮಲು ಎಂಕ್ಲೆ ಜಮುಜ್ಜ ಅನ್ನಲ ಮುಗ್ರು ಓಣ ಪೋತೇರು ಅಂದ್ರೆ ಅಲ್ಲೇ ಕುಳೋಂದೇರಿ ಎಂಕ್ಲೆ ಬರ್ಪ ಏತು ಬರ್ತು
0: ರುಚಿ ವಾಡರ್ದ ರುಚಿ ತಿಂದಾರ ಪಗ
3: ಅವು ಬೈತ ಮಂದಿ ಆಡರ್ ಅಲ್ಪಾರ್ದೆ ಮುಂಚಿತಲ್ತೆ ಜೊತ್ತರು ರೆಡ್ ರೆಡ್ ಬಿಡಿಯರು ನನ ಪೋಪಾರ ನೀಗ್ಲು ಒಂದಿನ ಬಂದದ ಒಂದಿನ ನಿಗ್ಲ ಏನು ಕೊಡತ್ತು ಕೊಡ್ತು ಅಂದೇರಿ ಅಜ್ಜಮ್ಮ ಹೆಂಗ್ಲ ಆಸೆ ಹೆಂಗ್ಲ ಪೋತು ಕೊಡತ್ತಂದ ಕಣ್ತಾರ ಇಂಕ ತುಂಬಾ ರಡ್ಡು ಬಿಡೋಡ ಅಂದೇರಿ ಎಂಕ ಬಿಡ್ಬಿಡ್ರಿ ಎನ್ನಡ ಬಾರಿ ಪ್ರೀತಿ ಅರಿಗೆ ಅಜ್ಜೆದ್ದಲು ಎನ್ನಡ ಪ್ರೀತಿ ಜಾಸ್ತಿ ಎಂಕ ಮೆಲ್ಲ ನೋಡ್ತೇರಿ ಕಣ್ಣು ಕಣ್ಣು ಹೋಗ್ತೇರಿ
0: ಈರೊಂಚೂರು ಪೆಟ್ಟು ತಿನ್ನೊಂದಿತ್ತೇ ಕಡಿಮೆ ಅಪ್ಪಾಗ
3: ಏನು ತಪ್ಪು ಮಾಡ್ಕೊಂಡೇ
2: ಸರಸ್ವತಿ ದುಂಬುದ ಲೆಪ್ಪು ಏರ್ಕೊಡ್ತೇರಿ ಕೇನ್ಗನಮ್ಮ. ಹಲೋ
4: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ ಸೋಲ್ಮೇಲೆ ಏರ್ ಪಾತಿರೊಂದಿಲ್ಲಾರು ಒಲ್ಪಾಡ್ದ ಸದಾನಂದ ಪೂಜಾರ್ಲೆ ನೆನ್ಪಂತೋನ್ಲೆ ಇರೆಲ್ಲೇ ಇಪ್ಪನಾಗ ಪೆಟ್ಟು ತಿಂತನ ಅಪ್ಪನ ಕೈಡ್ದ
0: ಐಡು ದುಂಬು ಇರೇನ ರೇಡಿಯೋ ಒಂಚೂರು ದೂರದಿಲ್ಲ ಏಜಿನ ರೇಡಿಯೋದು ವಾಲ್ಯೂಮ್ ಒಂಚೂರು ಕಡಿಮೆ ಮಲ್ಪಲೆ.
4: ಓಕೆ ಸರಿ ಸರಿ.
2: ಸದಾನಂದರೆ ಪೆಟ್ಟು ತಿಂತಾರೆ ಏತು ವರ್ಷ ಮುಟ್ಟ ಪೆಟ್ಟು ತಿಂತಾರೆ ಅಪ್ಪನ ಕೈಡ್ದು ಏತ್ ಮಲ್ಲೆ ಅನ್ನಿಟ್ಟ
4: ನಮಕ್ ಮೂಜಿಯನ್ನು ಪೋಲಿಗೆ ಒಂಜಿ ಪುಟ್ಟೈನ ಅಪ್ಪಮ್ಮಿ ಬುಕ್ಕೊಂಜಿ ಕಲ್ಪೈನ ಗುರುಕುಳು ಬುಕ್ಕೊಂಜಿ ಪೋಲಿಸ್ ಹಾಕ್ಲೆ ಈತ ಜನ ಓತಂದ ದಾಲ ಕಂಪ್ಲೇಂಟ್ ಆಗ್ಬುಜಿ ಅಕ್ಲಿ ದಾಲ ತೊಂದರೆ ಎಲ್ಲ ಇಜ್ಜಿ ಅಂಡ ಎಂಕ ಎಲ್ಲಿಯಪ್ಪನಾಗ ಅಬ್ರ ಕರೆಂಟ್ ದಾಲ ಇಜ್ಜಿತ್ತಲ್ಲ ದೀಪ ಬತ್ತ ಅದು ಓದುನು ಮಂದಿರಿ ಮುಸ್ಕು ಬಾರ್ತು ಓದುನ ಆಡಿಗೆ ಮುಂದು ಬರ್ತು ಓದುನತ್ತೆ ಅಪ್ಪ ಈ ದೀಪ ತಲ್ಪುಲ ಆಡಿಗೆ ನಿದ್ರೆ ಬರ್ಕೊಂಡ್ರು
2: ಹೆಚ್ಚಿನ ಜೋಕ್ಲು ಒಂದು ಶಾಲೆಗೆ ಹೋಗಿ ಲೂಟಿದ ಕಾರಣ ಹೆಚ್ಚು ಬೆಟ್ಟ ತಿಂತನ ಅಂದತ್ತೆ ಬೂರುಂಡೆ ಅಂದು ಲೂಟಿದ ಬೇತೆ ಒಂದು ಬೋನಸ್ ಶಾಲೆಗೆ ಹೋಗಕ್
4: ನಮ್ಮ ಓದನಾಗ ಆಡಿಗೆ ನೆಲಟ್ಟತ್ತೆ ಓದನೆ ದುಂಬು ಮಾತ್ರ ಆಡಿಗೆ ಮುಂದೆ ಬರ್ತು ಓದನಾಗ ಆಡಿಗೆ ದೀಪದ ಬಲ್ಪುಲ ನಮ್ಗೆ ದರ ತೋದಿಲ್ಲ ಆಡಿಗೆ ನಿದ್ರೆ ಬರ್ತಂದ್ರ ಅಪ್ಪ ಅಮ್ಮ ಬತ್ತು ಮೆಲ್ಲರಪ್ಪ ಮಾಡ್ಬೇಕು.
2: ಎಲ್ಲೇ
4: ಕ್ಲಾಸ್ ಬುಕ್ಕ ನಮ್ಮ ಎನ್ಮನೆ ಕ್ಲಾಸ್ ಪಾಂಡಲ ಬೂರ್ತುಂಡು ನಮಕ್ ಅಂದಂತೆ
2: ಮರ್ಯಾದಿ ಬೋಪು ನಂಚಿದ್ನ ಸಂಗತಿಯಿಂದ ಎನ್ನೊಂದಿತ್ತಾರ ಪಗ ಎಲ್ಲೇ ಜೋಗ್ಲಿಪ್ನಾಗ ಅಯ್ಯೋ ಹಿಂಗೆ ಪೆಟ್ಟು ಬೋರಿಂಡು ನಾಲ್ ಜನ ತಿದ್ರು ಪೆಟ್ಟು ಬೋರಿಂಡು ಶಾಲೆ ಅಡಿತೆ ನೋಪೋಲಿ ಪಂಡರ್.

0: ಗುರುಕುಲ ಸಾಕ್ಲೆ ಅಂದ್ರೆ ಪೆಟ್ಟ ತಿನ್ನಾಗ ಅವಡ ಇಜ್ಜಿ ಪಂಡ ಇಲ್ಲಡ
1: ಮಾತ ಜೋಕ್ಲೆಗ್ಲ ಬೂರ್ಂಡತಿ
0: ಅಂದ ಇಲ್ಲಡ ಅಪ್ಪ ಬಿಂದರ್ನ ಕ್ಲಿಪ್ ನಾಗ ಅಪ್ಪ ಹಾಕದ್ ನಂಚಿತ್ನ ಅಪಗ ಅಂದ್ ಅಂಚದ ಅಲೆಜ್ಜಿ ಬಾರಿ ಎಡ್ಡೆ ನೆಂಪುಲ ಅಪಗಂಡ ಮೂಕಿದ ಗುರ್ತಲುಂಡೆ ಪೆಟ್ಟದ ಮೂಕಿದ ಗುರ್ತಲು ಮೈಟ್
1: ಗುರ್ತುಂಡಿತ್ತೆ ಮಾರ್ಕ್ ಇತ್ತಲ್ಲ ಉಂಡು
0: ಜಾಸ್ತಿ ಬೂರ್ ಹೊಂದಿತ್ತು ಜವರಿಕ್ ಲಡಾಯಿ ಮಲ್ತಂಡ ಪಿರ ಬತ್ ಬೋರ್ ಹೊಂದಿತ್ತೆ ಕೈಟ್ ಹಾಕಿದಿರ ಅದೆತ್ತ ಹಾಕಿದಿರ ಅಡರಡಿಟ್ಟು ಬಡು ಬಡು
2: ಸದಾನ ಬಡುತ್ತ ರುಚಿ ತಿಂದದಲ್ ಸದಾ ಅಂದರೆ ಲೆಪ್ಪಕೊರ್ ನೈಕ್ ಸೋಲ್ಮೇಲು ನನ್ನ ಆತ ಲೆಪ್ಪಕೊರ್ ಒಂದು ಕುಲೆ
0: ಸೋಲ್ಮೇಲು
2: ಹಲೋ ಹಲೋ ಹಲೋ ನಮಸ್ತೆ ಏರ್ ಪಾತಿರೊಂದುಲರು ಪುದರ್ ನನ್ನರ ಪನ್ಲೆ ಪುದರ್ ನನ್ನರ ಪನ್ಲೆ ಸರ್ ಸರಿ ಸರಿ ಪನ್ಲೆ ಒಂದು ಅಕ್ಷತ ಪಾತಿರ್ನೆ ಪನ್ಲೆ ಈರೆಗ್ ಪೆಟ್ಟ ತಿನ್ನ ರುಚಿ ನೆನಪುಂಡ ಇತ್ತುಂಡ ಪತ್ತೊಂದ್ಲೆ ಅಪ್ಪನ ಗೈಡ್ದು ಇಲ್ಲಡ ಪಲ್ದಿ ಇತ್ತುಂಡ ಅಪ್ಪೆಡ್ದು ಬೊಕ್ಕ ಅಪ್ಪೆನ ಸ್ಥಾನ ಉಂತು ನಾಲ್ ಪಲ್ದಿ ಪಲ್ದಿನ ಕೈಡ್ದು ಮೀನು ಪೆಟ್ಟದ ರುಚಿ ತಿಕ್ಕದಿಂಡ ಇರೇಗಪ್ಪಗ ಸರಿ ಸರಿ ಸೊಲ್ಮೇಲು ಲೆಪ್ಪಕೊರ್ ನೈಕ್ ಇಂಚನೆ ಲೆಪ್ಪಕೊರೊಂದು ಮಸ್ತ್ ಲೆಪ್ಪಲು ಬರೊಂದುಂಡು
0: ದುಮ್ಮದಲ್ಲೇ ಪೇರ್ ಕೊಡ್ತೇರಂದ ಪಾತೇರ್ಗ ಹಲೋ ಸೊಲ್ಮೇಲು ಸೊಲ್ಮೇಲು ಏರ್ ಪಾತಿರಂದಿಲ್ಲಾರ ಕೇಶವರೇ ಪನ್ಲೆ ಅಪ್ಪನ ಕೈದ ಪೆಟ್ಟ ತಿಂತ ನೆಂಪುಲು ಉಂಡೆ ಅಥ ಎಡ್ಡೆ ನೆಂಪುಲ ಅವು ಅತ್ ನನ್ನೆಲ್ಲ ಬೇನೆ ಓರಿದ್ದಿಂಡ ಎಂಚ
3: ನೆಂದು ಪಂಡ ಎಂದು ಒಂಬ ಜನ ಜೋಕುಲು ಒಂಬ ಜನ ಉಂಡೆ ಯಾನಂಜ ಅಪ್ಪೆ ಮೋಕೆದ ಮಂಗಿ ಅಪ್ಪೆನ್ ಕಾಗದಪ್ಪ ನಾನು ಅಕ್ಕನ ಕೈದ ಪೆಟ್ಟ ತಿಂತ ನೆಂಪು
0: ಅಕ್ಕನ
3: ಕೈದ ಜೋಕುಲು ಉಂಟಾಗ ಅಲ್ಲಿ ಬೀಡಿ ಕಟ್ಟುಡಿ ಬೀಡಿ ಕಟ್ಟುಡಿ ಎಂದು ಬುಲ್ತುಂಡ ಕೂತುಂಡು ಕಾಗುಂಡು ಎತ್ತಿ ತಿಂಕಿನ ಹಾಕದು ಇಂದಲೇ ಮೋಲೆ ಗಿಂಚ
2: ಚಿಂಕ್ರಿದ ಪೆಟ್ಟದ ಉಂದುದಾದ ಪಂಡ ಅವು ಮೈಟ್ ಗಾಯ ಆಪುಜಿ ಬರೀ ಪಂದು ಉರಿಯುನೆ ಮಾತ್ರ ಅತೇ
0: ಜೋಕ್ಲೆಗ ಪೆಟ್ಟದ ವರಸೆಲು ಇಂಚಿನ ಹತ್ಯಾರ್ಲು ಬಂದ್ ಪತ್ತೆ ಗಾಳಿದ ಪುಳಿತ ಡರ್ಬುರ ಇತ್ತದ ಜೋಕ್ಲೆಗ ಗೊತ್ತೇ ಇಜ್ಜಿ ಕಲ್ಪನೆ ಎಲ್ಲ ಇಜ್ಜತೆ ಹೆಚ್ಚ ಪೆಟ್ಟು ತಿನ್ನೊಂದಿತ್ತು ಒಯ್ಕ ಕಂಡು ತಿನ್ನೊಂದಿತ್ತರ ಶಾಲೆ ಪೋವನ್ನೇಕ ಲೂಟಿ ಮಲ್ಪೆದ್ನೇಕ ಒಯ್ಕ
3: ಅಲೇ ಹೋಗ್ಬೇಕಂತ ಅವ್ ಯಾನ ಮಾಮನ ಹಜಿನಲ್ಲ ಶಾಲೆ ಮಾಡಾಗ ಅದು ಎಲ್ಲಿ ಪುನಾಗ ಪೀಡಿ ಅವಳತಿ ಜೋಗ್ರು ಎಲ್ಲಿ ಜೋಗ್ರ ಸುಮಾರು ಜೋಗ್ರು ಅತಿ ಅಮ್ಮ ಅಮ್ಮ ಕಂಡು ಹೋಗ್ಯಾರ ಅಂದ್ರೆ ಅಕ್ಕನ ಎತ್ತಲು ಬಿಡ್ದು ಹೋಗಿನಂತೆ ಐಕ್ ಪೀಡಿ ಹಬ್ಬ ಜಾತ ಐಕೆ ಬುತ್ತುಂಡ ಅಂದ್ರೆ ಅವಳ ಐಕ್ புத்த புள்ள அப்படின்னு முத்துட்டு பார்க்கறது புள்ள பயக்காய் வந்து.

0: ಪಲ್ದಿನ ಜವಾಬ್ದಾರಿ ಇಲ್ಲ ಮಲ್ಲ ಇತ್ತು ನಪಗ.
1: ಬಂಗದ ಜೀವನ ಅಂತ
0: ಅಂದಂದೆ ಯಾಕೆ ಆಯ್ತ ಒರ್ಮ ಜನ ಜೋಕ್ಲೊಟ್ಟಿಗೆ ಈರ್ ಪೆಟ್ಟೆ ತಿನ್ನ ಗೌರಿ ತಕ್ಲಿದ್ರೆ ಈರೆಗೆ ಅವಮಾನ ಒಂದಿತ್ತಿಜೆ ಈರಡ್ದಲ್ಲಿ ಏನಿದ್ರೆ ಅಯ್ಯೋ ಪೆಟ್ಟೆ ತಿಂದಿನಿ ಅಂಚ ಇಂಚ ಅಂದೆ.
1: ಇದು ಹೆಂಗ ಬಣ್ಣ ಅಮ್ಮ ಹೆಂಗ್ ಹೆಂಗ್ ಮಾತು ಹಾಕುದೀರಿ ಬಗ್ಬರ್ ಹಾಕಿದೀರಿ
2: ಅಪ್ಪಗ ಅಪ್ಪಗ ಇರು ಅಪ್ಪನ ಮೋಕೆದ ಮಗ ಅಂತ ಕೇಶವ ಟೈಲರ್ ರೀ. ಪೆಟ್ಟದ ನೆನಪು ಇತ್ತು ಪನ್ಲೆ ಪನ್ನ ಪಟ್ಟೊನ್ಲೆ ಅಪ್ಪನ ಕೈಡಿದ ತಿನ್ನ ಪೆಟ್ಟದ ಇಸವಿಲ್ಲ ನೆನಪು ತಿತ್ತರು ಅಪ್ಪನ ಕೈಡ್ದು ಅಪ್ಪಗ ವಾ ವಿಷಯ ಪೆಟ್ಟು ತಿನ್ನಂದ ಆತ ಗಟ್ಟಿಡು ಪೆಟ್ಟದ ರುಚಿ ಇತ್ತೆಲ್ಲ ನೆನಪಿಪ್ಪೋಡು ಅಂಚಿನ ದಾದ ಮಲ್ ತಿತ್ತರು.
3: ಸ್ವಾತಂತ್ರ್ಯ ದೋಸ್ತಿನ ಕುಬುರ ಸೇರಿದ್ರು ಪಾರ್ಟಿ.

0: ಸರಿ ಸರಿ ಇಂಚನೆ ಲಿಪ್ಪು ಕೊರೊಂದು ಪುಲೆ ಪಾತೆರ್ನೇಕ ಸೊಲ್ಮೇಲು ನಾನು. ಹಲೋ ಹಲೋ
1: ಹಲೋ
0: ನಮಸ್ತೆ, ಏರ್ ಪಾತೆರಂದುಲ್ಲರೆ
1: ಸುನಿಲ್ ಅತ್ತ.
0: ಆ ಪನ್ಲೆ ಪೆಟ್ಟದ ನೆನಪು ಇತ್ತು ಪನ್ಲೆ ಎಂಕ್ಲಿಂಟು ಪನ್ನ ಪಟ್ಟೊನ್ಲೆ ಅಪ್ಪನ ಕೈಡು ತಿನ್ನ ಪೆಟ್ಟದ ಇಸವಿಲ್ಲ ಇಸವಿಲ್ಲ ನೆನಪು ತಿತ್ತರು ಅಪ್ಪನ ಕೈಡ್ದು ಅಪ್ಪಗ ವಾ ವಿಷಯ ಪೆಟ್ಟು ತಿನ್ನೆಂದ ಆತು ಗಟ್ಟಿಡು ಪೆಟ್ಟದ ರುಚಿ ಇತ್ತೆಲ್ಲ ನೆನಪಿಪ್ಪೋಡು ಅಂಚಿನ ದಾದ ಮಲ್ ತಿತ್ತರ್.
1: ಸ್ವಾತಂತ್ರ್ಯ ದಾನಿ ದೋಸ್ತಿನ ಪುರ ಸೇರ್ದು ಎನ್ ಮನೆ ಕ್ಲಾಸ್ ಪುರ ಒಂದು ಪಾರ್ಟಿ ಮಂದಿ ಇತ್ತ ಪುರ ಸೇರ್ದು ಒಂದು ಹೋಟೆಲ್ ರೂಮ್ ಅಂತ ಪುರ.
0: ಓಹೋ, ಎರಡ್ಮನೆ ಕ್ಲಾಸ್. ತಮ್ಮನ ಒಯ್ಟ್ ಆಯ್ನೆ ತಿಕ್ಕನ ಇಟ್ಟು ತಮ್ಮನ
1: ಪರ್ಮನೆಂಟ್ ನಾಗರ ಬೆಟ್ಟಿಲ್ಲಾಡು ಅಪ್ಪ ಕಂಡಿ.
0: ಅತ್ತ ಇತ್ತೆ ದುಮ್ಮುಪುರ ದಾದ ಒಂದು ತಿನ್ಪಂಡ ಅಪ್ಪಮ್ಮನ ಜೋಕ್ಲಿನ ಕೈಡ್ದೆ ನಾಗರಬೆತ್ತ ನೋಲ್ಪಡ್ದಾಂಡಲ್ಲಿ ದೆತಂಬರ್ರೆ ಪಂದ್ ಐಟೆ ಬೂರೊಂದ್ ಇತ್ತು ಪೆಟ್ಟ ಅಂಚಿನ ಇರ್ ನಾಗರಬೆತ್ತ ಇಲ್ಲಡೆ ಪತ್ತೊಂಬತ್ತನೇ ನೆನಪು ದಾದಂಡಲ್ಲ ಉಂಡ. ಇತ್ತೆ ಸಾಮಾನ್ಯ ದಾದಾಪುನ್ ಗೊತ್ತಂಡಿ ಸುನಿಲ್ಲ ಇತ್ತೆ ಅಪ್ಪೆ ಪೆಟ್ಟು ಕೊರ್ಪೇರು ಪೆಟ್ಟು ಕೊರಿಬೊಕ್ಕ ಸಮಾಧಾನ ಮಲ್ಪುನೆ ಜೋಕ್ಲಿನ ಬತ್ತದಿಲ್ಲ ಅಪ್ಪೇನೆ ಜೋಕುಲು ಏಪಲ ಸುರುಕು ಹೋದು ಅಪ್ಪೆಡ ಪಾತೆ ಇರ್ದು ಸಮಾಧಾನ ಮಲ್ಪು. ಹೌದಾಯ ಅಂಚ ಅದುಪ್ಪು ದಾಯ ಪಂಡ ಒಲ್ಪ ಇರಿ ಒಲ್ಪ ತುಂಡಲ್ಲ ಜೋಕುಲು ಪೋದು ಸುರುಕು ಅಪ್ಪೆಡ ರಾಜಿ ಮಲ್ತನ್ನ ಪ್ರಸಂಗ ಬಾರಿ ಕಡಿಮೆ ಅಪ್ಪೆನೆ ಪೆಟ್ಟು ಕೊರ್ಪಲು ಕೂಡ ಅಪ್ಪೆನೇ ಪೋದು ಸಮಾಧಾನ ಮಲ್ತದ ಅಪ್ಪೆನೇ ಕೊಂಗಟ ಮಲ್ಪೋಡು ದಾದ ಅನ್ಪರು ದಾಯ ಇಂಚ. ಅಪ್ಪಗ ಇರು ಪೆಟ್ಟು ತಿನ್ನ ಇರೇಗ ಅಪ್ಪ ಬೇನೆ ಆತನ್ ಇತ್ತೆ ಎಂದು ನಗ ಇಂಚ ಅಪ್ಪ ಅಂಡ ಇರಾಗ ಆ ಪ್ರಾಯ ಗೊತ್ತಾತಂಡ ಇರ ಮಲ್ತನ ತಪ್ಪು ಅತ್ತ ಈಜಿಂಡ ಅಂಚ ಮಲ್ತನ ಈಜಿಂಡ ಐಟು ದಾದ ಆಯ್ರ ಉಂಡು ದಾಯ ಪೆಟ್ಟು ಕೊರ್ತಿರಂದ ಯೋಚನೆ ಬೈತಂಡ ಅಪ್ಪಗ.
2: ಧನ್ಯವಾದ.
0: ಗೊತ್ತುಂಡೆ ಇತ್ತೆ ಅಪ್ಪನ ಕೈಡ್ದು ಪೆಟ್ಟು ತಿನ್ನ ನೆನಪು ಮಸ್ತ್ ಇಪ್ಪುಂಡು ಬೇತೆ ಬೇತೆ ರೀತಿ ಇಪ್ಪುಂಡು ಅಂಡ ತುಲೆ ಅಪ್ಪೆ ಪೆಟ್ಟು ಕೊರ್ಪುನೆಲ್ಲ ಅಲ್ಲಿಗೆ ದಾದ ಮಲ್ಪರ ಆಪು ಜೊತ ಇಂಚಾಂಡಲ್ಲ ಸರಿಯಾವಡು ಪನ್ಪುನ ಅಸಹಾಯಕತೆ ಇಡ್ಲ ಅಪ್ಪೆ ಪೆಟ್ಟು ಕೊರ್ದು ಐಕಾದೆ ಪೆಟ್ಟು ಕೊರ್ದು ಒಂತೆ ಪೊರ್ತಾನಾಗ ಅಲ್ಲಿಗೆ ಬಂಜಿ ಪೊತ್ತರೆ ಶುರು ಆಪುಂಡು ಅಯ್ಯೋ ಯಾನ ಕೊರ್ನ ಪೆಟ್ಟು ಏತು ತಾಗಿಣ್ಣ ದಾನ ಎನ್ನ ಬಾಲಿಗೆ ಏತು ಬೇನೆ ಅಂಡ ದಾನ ಅಂದ್ ಒಂದ್ವೇ ಕಾರಣಗ ಅಪ್ಪೆ ಪೋದು ಮೋಕೆ ಮಲ್ಪೋಲು ಅಂಡ ಜೋಕ್ಲು ದಾದ ಎನ್ವೇರು ಓ ಅಪ್ಪೆ ಎಂಕ್ ಪೆಟ್ಟು ಕೊರಿಯಲ್ಲಂದು ಒಂಜಿ ಅಂಚ ಬೊಕ್ಕೊಂಜಿ ಇರ್ತುಲೆ ಜೋಕ್ಲಿ ಇತ್ತೆ ಜೋಕ್ಲಿಗ್ ಬೇತೆಕ್ಲೇನೆ ಎದುರುಡು ಅಪ್ಪೆ ಪೆಟ್ಟು ಕೊರಂಡ ಹೆಚ್ಚ ಮರ್ಯಾದೆ ಬೊಪ್ಪುನೆ ಅವಳ ಅಪ್ಪೆ ಪೆಟ್ಟು ಕೊರಂಡ ಇರ್ತು ಅವು ಗೋಷ್ಠಿ ಮಲ್ತದಾರ
2: ಅಂದೆ
0: ನಾನು ಒಂಜಿ ಲೆಪ್ಪುಂಡು ಓಕೊನಗತ್ತೆ.
2: ಹಲೋ ಸೊಲ್ ಮೇಲೆ ಏರ್ ಪಾತಿರಂದಿಲ್ಲರ ಪ್ರಕಾಶ್ ಎರೆ ಪನ್ಲ ಅಪ್ಪನ ಕೈ ತಿಂತನ ಪೆಟ್ಟದ ಬಗ್ಗೆ ಇಟ್ಟ ಇರುವ ಇಂಚಿನ ನೆನಪನ್ನು ತೊಂದು ಇಷ್ಟಪಡಪಾರೆ. ತಿಂತಿದ್ದಾರೆ ಎಡ್ಡಾಣ ಆದಿತ್ತಾರ ಪಗಂಡ
1: ಎಡ್ಡಾಣ ಮಾಡಿ ಅಂಕಲ್ ಪತ್ತು ಜೋಕಲು ಇಲ್ಲ
2: ಅವನ ಪೆಟ್ಟು ತಿಂತನ ಏನ ಕೈ ಹಿಡಿದಿರಿ
1: ನಾನು ಕೈಟ್ ನಿಕ್ಕಳ ನೆನಪುಂಡ ಅಪ್ಪನ ಕೈಟ್ ದಪ್ಪದ ದಪ್ಪನ ಬಡತು ಬೆಟ್ಟು ತಿಂತ ಅವೇ ಒಂಜೆ ಬೆಟ್ಟು
2: ಒಂಜೆ ಬೆಟ್ಟು ಮಾತ್ರ ತಿಂತಾರೆ ವಾ ವಿಷಯ ಸಲ ದೀರ್ ತಿಂತಾರೆ ಪೆಟ್ಟು ಎಂಚಿನ ತಪ್ಪು ಮಲ್ದಿತ್ತಾರೆ ವಾ ಲೂಟಿ ಮಲ್ದಿತ್ತಾರೆ
1: ಮಲ್ದಿನಿ ಅಪ್ಪಗ ಈ ಎರಲು ಬರ ಮೇಪಾಲ್ ಮರಡತ್ತೆ ಉಂಡೋಬೋದು ಅದಕ್ಕ ಏನು ಗುಡ್ಡೆ ಹಿಡ್ದು ಬಿಡಿದು ಬೇತಗಳನ್ನ ಇಲ್ಲ ಪಾತ್ರೆ ಅಂದ್ಕೊಂಡಿನಿ ಎರಲು ಒಲ ಪೋತ ಎರಲಿಜ್ಜ ಎರಲಿಜ್ಜ
2: ಬೇಲದ ಜಬದಾರಿಕೆ ಕೊರನಗಾಯಿನ ಸರಿಯಾದ ಮಲ್ದಿದಾರೆ ಪಂಡ ಅಮ್ಮೇರ್ನ ಕೈ ಹಿಡಿದು ಪೆಟ್ಟ ತಿಂದಾರೆ ಅಪ್ಪಗ ಅಪ್ಪೆ ಕೊಂಡಾಟ ಮಲ್ದೇರ ಇಂಚೆ ಒಂದು ತಪ್ಪು ಒಂದು ಪಂಡೇರೆ
1: ಅಪ್ಪೆ ಕೊಂಡಾಟ ಮಲ್ಪುನದ ಅದ ಅಪ್ಪನ ಎಂಕಲೆ ಅರಂಟ್ ಪಾತ್ರದ ಕುಲಾದ್ಯ ಅದೇ ಪಂಡ ಪೆಟ್ಟು ಬೇರೆಕ್ಕೆ ಬೋರ್ದು ನಾವು ಆಯ್ತು ಅಚ್ಚು ಉಂಟು ಅದಾಗದ
2: ಸರಿ ಅಪ್ಪ ಒಂದು ಬಾಜಿ ಬಾರಿ ಬೇನೇನು ಉಂಡು ಮಲ್ತ ನಂಚಿತ ನೆಂಪು ನನ್ನ ಪರೇರ ಅದೇ ಇತ್ತೆ ಎನ್ನ ಗೀರೆಗೆ ಹೆಂಚಿನೇನುಂಡು ಎನ್ ಮಲ್ತನ ತಪ್ಪುಗೆ ಸಲ ಅದು ಪೆಟ್ಟು ತಿಂದೆ ಅಂದೆನ್ನುಂಡ ಅದು ಒಂದು ಅಂಚಿತ ಘಟನೆ ಅವರ ಬಲ್ಲಿತ್ತನದು ಪಂಡದೆನ್ನುಂಡ ಎಂಚ
1: ತಪ್ಪು ಮಲ್ದೆ ತಪ್ಪು ಮಲ್ದೆ ಅಪ್ಪ ಇನಿಕ್ ಕುಟಿನ ಪೆಟ್ಟು ಇನಿಕ್ಕಳ ನೆನಪು
2: ಪಾಠ ಕಲ್ಪದಿಂದ
0: ಸೊಲ್ಮೆಲು ಸೊಲ್ಮೆಲು ಲಿಪ್ಪು ಕೊರ್ನೇಕ ನಾನೊಂಜಿ ಲಿಪ್ಪು ಬತ್ತುಂಡು ಅವು ಕಟ್ಟಾಂಡು ಶುಭಾಶರಿ ನಿಮ್ಮ ಜನ.

0: ಲೆಪ್ಪು ಕೊರಿಯರ್ ಲೆಪ್ಪು ಕೊರ್ನ ಮಾತಾಡಲ ಅಕ್ಲೇನ ಅಪ್ಪೆ ಕೊರ್ನ ಪೆಟ್ಟು ದಬ್ಬ ಗೆಟ್ಟು ನಮ್ಮ ಪಟ್ಟೊಂಡೇರಿ ಅಪ್ಪೆ ಅವಡು ಅಮ್ಮೆ ಅವಡು ಪೆಟ್ಟು ಕೊರ್ಪು ನೀವು ಏಪಲ ಏಪಲ ಅವು ಹಾಳತ್ತು ಅಪ್ಪೆ ಅಮ್ಮೆ ಪೆಟ್ಟು ಕೊರ್ಪನೆ ಪಂಡ ಅವು ಎಡ್ಡೆಗಾದೆ ಜೋಕ್ಲೆ ಗೆಡ್ಡೆ ಬುದ್ಧಿ ಬರೋಡು ಜೋಕ್ಲೆ ಎಡ್ಡೆ ಸಾದಿಡು ನಡಪೋಡು ಪನ್ಪನ ಉದ್ದೇಶಡೆ ಅಪ್ಪೆ ಅಮ್ಮೆ ಪೆಟ್ಟು ಕೊರ್ಪೇರು ಅಂಚಾದ ಪುನಾಗ ಅಪ್ಪೆ ಅಮ್ಮೆ ಪೆಟ್ಟು ಕೊರಿಯರು ಪಂಡು ಜೋಕುಲ್ಲ ಅಪ್ಪೆ ಅಮ್ಮನ ಮಿತ್ ಬೆಚ್ಚಡಿ ಪುನೆ ಇಜಿಂಡ ದ್ವೇಷ ಪುಟ್ಟು ಉಂಚಿನ ಭಾವನೆ ಬರ್ರೆ ಬಲ್ಲಿ
1: ಸಮಯ ಮನಸ್ಸು ನೆನಪು ದೀಪನೆ ಇಂಚಿತ್ನವಲ್ಲ ಇಪ್ಪರ ಬಲ್ಲಿ ಆ ಬಗೆಟ್
0: ಅಂದು ದಾಯ ಈ ವಿಷಯ ಪನೊಂದುಲ್ಲೇ ಪಂಡ ಇಂಚಿಪದ ದಿನೊಟ್ಟು ಎಲ್ಲೆಲ್ಲೇ ಕಾರಣಗಾದ ಜೋಕುಲು ಅಪ್ಪೆ ಅಮ್ಮನ ಮಿತ್ ಕೋಪ ಮಲ್ಪುನೆ ಇಲ್ಲಿ ಬುಡ್ದು ಪೋಪುನೆ ಇಂಚಿನ ಪ್ರಸಂಗಲು ನಡತೊಂದು ಕಾರ್ಯಕ್ರಮದ ಅಕ್ಕಿರಿ ಗೊಂಜಿಲ್ಲೆ ಪುಂಡು ಕೊನ್ಗತೆ ಹಲೋ ಹಲೋ ಹಲೋ
2: ನಮಸ್ತೆ ನಮಸ್ತೆ
0: ಏರ್ ಪಾತಿರಂದುಲ್ಲರ
2: ಪನ್ಲೆ
0: ಬೇಗ ಪಂದು ಮುಗಿ ಪಡ್ದು ಆಯ್ ಪಂಡೆ ಎಂಕ್ಲೆ ಪೊರ್ತಾ ಒಂದು ಬರ್ತಿಂದು ಈರ ಅಪ್ಪನ ಕೈಡು ತಿನ್ನ ಪೆಟ್ಟದ ರುಚಿನ ಆಯ್ನಾತು ಎಲ್ಲಿಯೋಡು ಬೇಗ ಹೊಡು ಪನ್ನೋಡಿತ್ತೆ ಮಧ್ಯಾಹ್ನ ಪೊರ್ತು ಉಪಾಯರ ಶಾಂತಿಗಾಯ್ದು ಮರತಾಡಿ ಕೈ ಕೂರ್ದು ಜೋಡು ಪೆಟ್ಟು ದಾಯಿಗೆ ದಾಯಿಗೆ ಶಾಂತಿಕಾಯಿ ಪೆಜ್ಜರು ಶಾಂತಿಕಾಯಿ ಪೆಜ್ಜಿನೈಕೆ ದಾಯ ಪೆಟ್ಟು ಬೂರುಂಡು ಅವೇ ಶಾಂತಿಕಾಯಿ ತಿನ್ನೈಕೆ ದಾಯ ಪೆಟ್ಟು ಕೊರ್ನೆ ದಾದಂಡಲೊಂಚು ಕಾರಣ ಇಪ್ಪೊಡತ್ತೆ ಐಕ್ಕಾದೆ ಬೂರ್ನೆ ಪೆಟ್ಟು ಸೊಲ್ಮೇಲ ಲೆಪ್ಪ ಕೊರ್ನೆ ಸೀನಿಯರ್ ಶ್ರೋತೃಲು ಇನ್ನು ಒಂಜಾತಿ ಜನ ಅಕ್ಲಕ್ಲೇನ ಅಪ್ಪೆನ ಕೈಡ್ದು ತಿನ್ನ ಪೆಟ್ಟದ ರುಚಿನ ಪಟ್ಟೊಂಡರು ಒಂಜಾತಿ ಜನ ಪಂಡೇರು ಅಪ್ಪೆ ಪೆಟ್ಟು ಕೊರ್ತು ಜರು ಅಮ್ಮಿರು ಪೆಟ್ಟು ಕೊರ್ನೆ ಜಾಸ್ತಿ ಇಂದು ನನ್ನ ಕೆಲವರು ಪಂಡೇರು ಅಪ್ಪೆನ ಕೈಡ್ದು ಪೆಟ್ಟು ತಿನ್ಪು ನೆಡ್ದು ಹೆಚ್ಚ ಪಲೆಯ ಪಲ್ದಿನ ಕೈಡ್ದು ಪೆಟ್ಟು ತಿಂತ ಪಂಡು ದಾಯೆ ದಾದನೆ ಆದಿಪ್ಪಡು ನಮ್ಮದು ಮಲ್ಲಕಲು ನಮ್ಮ ಕೋವಾಂಡಲ ಕಾರಣ ಗೊಂಜು ಪೆಟ್ಟು ಕೊರಿಯರು ನೋತೇರು ಪಂಡ ಅವು ಹಾಳುಗಾದತ್ತು ಎಡ್ಡೆಗಾದ ಪನೊಂದು ಉಂದುವೆ ಐತರ ಬರ್ಪುನ ಅಪ್ಪೆರ್ಲೆನ ದಿನಕ್ಕೆ ಮಾತ ಅಪ್ಪೆರ್ಲೆಗ್ಲ ಎಡ್ಡೆ ಪುಲು ಪನೊಂದು ಇನಿತ್ತ ಕಾರ್ಯಕ್ರಮಗೂ ಲೆಪ್ಪು ಕೊರ್ನಕ್ಲೆಗು ಅಂಚನೆ ರೇಡಿಯೋಕ್ಕೆ ಏನೊಂದು ಪುನಕ್ಲೆಗು ಮಾತೆರೆಗ್ಲ ಸೊಲ್ಮೇಲೆ ಪನೊಂದು ಇನಿತ್ತ ಕಾರ್ಯಕ್ರಮಗೂ ಮುಗಿತಲ್ಲ ಚಿಕ್ಕಿದಿ ಒಂದು ಯಾನಕ್ಷತ.

ಇಡೆಮುಟ್ಟ ಹಲೋ ನಮ ಪಾತೆರ್ಗ ನೇರ ಫೋನ್ ಇನ್ ಕಾರ್ಯಕ್ರಮ ಅಪ್ಪಿನ ಕೈಡ್ದ ತಿಂತನ ಪೆಟ್ಟದ ರುಚಿ ಈ ಬಗೆಟ್ ನೇರ ಪ್ರಸಾರ ಕಾರ್ಯಕ್ರಮ ನಡತಂಡ ಕಾರ್ಯಕ್ರಮ ನಡಪಾದು ಕುರ್ನಕ್ಲು ಅಕ್ಷತ ರಾಜ್ ಪೆರ್ಲಾ ಬೊಕ್ಕ ಶುಭಾಶಯ ತಾಂತ್ರಿಕ ನೆರ ಸಹಾಯ ಅನಿಲ್ ರೈ ದೇರ್ಲಾ ಬೊಕ್ಕ ಸಿನಿ ಪೌಲ್.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:04. ವನಿತಾವಾಣಿ ಎಕ್ಕೂರು ಮಹಿಳಾ ವೃಂದದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಗೆಳತಿಯರ ಬಳಗ ಎಕ್ಕೂರು ಇವರಿಂದ ಕಾರ್ಯಕ್ರಮ ವೈವಿಧ್ಯ.
2: ಪ್ರಿಯ ಕೇಳುಗರೇ, ನಮಸ್ಕಾರ. ಗೆಳತಿಯರ ಬಳಗ ಎಕ್ಕೂರು ಇವರಿಂದ ವನಿತಾವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವನಿತಾವಾಣಿ ಕಾರ್ಯಕ್ರಮವು ಮಹಿಳೆಯರ ಶಕ್ತಿ, ಸ್ವಾಭಿಮಾನ ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಎತ್ತಿ ತೋರಿಸುವ ಪ್ರೇರಣಾದಾಯಕ ವೇದಿಕೆ. ಮಹಿಳೆಯರ ಧ್ವನಿಗೆ ವೇದಿಕೆಯಾಗುವ ಈ ಕಾರ್ಯಕ್ರಮವು ಪ್ರತಿಯೊಬ್ಬ ಕೇಳುಗರ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಮೂಡಿಸಲಿದೆ ಎಂಬ ವಿಶ್ವಾಸ ನಮಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಶುಭಾರಂಭ ಮಾಡುವ ಮುನ್ನ ಭಾರತೀಯ ಪರಂಪರೆಯಂತೆ ದೇವರ ಸ್ಮರಣೆಯ ಮೂಲಕ ಮನಸ್ಸನ್ನು ಶಾಂತಗೊಳಿಸೋಣ. ಈಗ ಪ್ರಾರ್ಥನೆ ನಮ್ಮ ಗೆಳತಿಯರಿಂದ.
3: ಮೂಷಿಕ ವಾಹನ ದೋಷ ವಿನಾಶನ ದೋಷ

0: ನಾವು ಅನೇಕ ಬಾರಿ ಹಳೆಯ ಆಚರಣೆಗಳನ್ನು ಒಂದೇ ಮಾತಿನಲ್ಲಿ ಮೂಢನಂಬಿಕೆ ಎಂದು ಕರೆಯುತ್ತೇವೆ. ಆದರೆ ಪ್ರತಿಯೊಂದು ಹಳೆಯ ಪದ್ಧತಿಯೂ ಮೂಢನಂಬಿಕೆಯಲ್ಲ. ಕೆಲವು ಸಂಪ್ರದಾಯಗಳು ಕಾಲದ ಪರೀಕ್ಷೆಗಳನ್ನು ಎದುರಿಸಿ ಅನುಭವದ ಆಧಾರದ ಮೇಲೆ ರೂಪುಗೊಂಡಿದೆ. ಅವುಗಳ ಹಿಂದೆ ಆರೋಗ್ಯ, ಅನುಭವ ಮತ್ತು ಜೀವನ ಶೈಲಿಯ ಜ್ಞಾನ ಅಡಗಿದೆ. ಅಂದವಾಗಿ ನಂಬುವುದು ಅಪಾಯಕರ, ಆದರೆ ಅರ್ಥ ಮಾಡಿಕೊಳ್ಳದೆ ತಿರಸ್ಕರಿಸುವುದು ಇನ್ನೂ ಅಪಾಯಕರ. ಸಂಪ್ರದಾಯವನ್ನು ಪ್ರಶ್ನಿಸುವ ಧೈರ್ಯವೂ ಬೇಕು, ಅದರ ಮೌಲ್ಯವನ್ನು ಗುರುತಿಸುವ ವಿವೇಕವೂ ಬೇಕು. ತರ್ಕ ಮತ್ತು ಪರಂಪರೆ ಇವೆರಡರ ಮಧ್ಯೆ ಸಮತೋಲನ ಸಾಧಿಸುವುದು ನಮ್ಮ ಹೊಣೆಗಾರಿಕೆ. ಇದೀಗ ಮೂಢನಂಬಿಕೆಗಳು ಬಿಟ್ಟರೂ ಬಿಡದ ಮಾಯೆ ಎಂಬ ಗಂಭೀರ ಮತ್ತು ಚಿಂತನೆಗೆ ದಾರಿ ತೋರಿಸುವ ವಿಷಯದ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಸಾವಿತ್ರಿ, ಶಾಲಿನಿ, ಭಾಗ್ಯ, ರೂಪ, ವಸಂತಿ ಮತ್ತು ಮಮತ. ಬರಹ ಡಾಕ್ಟರ್ ನಮ್ರತಾ ಬಿ.
1: ಸಾವಿತ್ರಿಯಕ್ಕ, ಏನಾಯಿತು? ತುಂಬ ಬೇಸರದಲ್ಲಿರೋ ಹಾಗಿದೆ. ಕಿಟ್ಟಿ ಪಾರ್ಟಿಗೆ ಬಂದವರೆಲ್ಲ ಲವಲವಿಕೆಯಿಂದ ಇರಬೇಕು ಅಂತ ನೀವೇ ತಾನೇ ಹೇಳ್ತಾ ಇದ್ದದ್ದು. ಅಂದ ಹಾಗೆ ನಿಮ್ಮ ಇತ್ತೀಚಿನ ಕವಿತೆ ಹೂದಂಡೆ ಮತ್ತು ನನ್ನಕ್ಕ ಓದಿದೆ, ತುಂಬ ಸೊಗಸ ಆಗಿದೆ.
2: ಹೌದು ಸಾವಿತ್ರಕ್ಕ, ಭಾಗ್ಯ ಹೇಳಿದ್ದು ಸರಿ. ನಮ್ಮ ಮನೆಯಲ್ಲಿ ಎಲ್ಲರೂ ಓದಿ ಇಷ್ಟಪಟ್ಟರು. ನಿಮಗೆ ಅಭಿನಂದನೆಗಳು. ಇನ್ನೂ ಹೆಚ್ಚು ಹೆಚ್ಚು ಬರೆದು ನಮ್ಮ ಗ್ರೂಪಿಗೆ ನೀವು ಕೀರ್ತಿ ತರಬೇಕು. ಯಾಕೆ ಗೊತ್ತಾ? ಮೊನ್ನೆ ಅಷ್ಟೇ ನಮ್ಮ ಪಕ್ಕದ ಮನೆಯವರು ಹೇಳಿದರು, ರೂಪಕ್ಕ, ಪತ್ರಿಕೆಯಲ್ಲಿ ನಿಮ್ಮ ಫ್ರೆಂಡ್ನ ಕವಿತೆ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ. ನನಗಂತೂ ನಾನೇ ಬರೆದಷ್ಟು ಸಂತೋಷವಾಯಿತು.
3: ಥ್ಯಾಂಕ್ಸ್ ಭಾಗ್ಯಕ್ಕ, ಥ್ಯಾಂಕ್ಸ್ ರೂಪಕ್ಕ. ನಿನ್ನೆ ಒಂದು ಲೇಖನ ಬರೆಯಲೇಬೇಕು ಅಂತ ಕೂತಿದ್ದೆ. ಒಂದೇ ಸಮನೆ ಬಲಗಣ್ಣು ಹೊಡೆದುಕೊಳ್ಳಲು ಶುರು ಮಾಡಿತು. ಸಾಲದ್ದಕ್ಕೆ ಮಾಳಿಗೆ ಶೆಲ್ಫ್ನಲ್ಲಿ ಇಟ್ಟಿದ್ದ ಪೇಪರ್ ತರೋಣವೆಂದು ಹೋದರೆ ಪಕ್ಕದ ಮನೆ ಕಿಟಕಿಯ ಲಿಂಟಲ್ ಮೇಲೆ ಕುಳಿತ ಕಪ್ಪು ಬೆಕ್ಕು ನನ್ನ ಕಡೆ ನೋಡಿ ಕಣ್ಣು ಮಿಟುಕಿಸಿದಂತಾಯಿತು. ಇವೆಲ್ಲ ಬಿಡಿ, ಯಾವುದಕ್ಕೂ ಜಗ್ಬಾರ್ದು ಅಂತ ನನ್ನ ಸ್ಟಡಿ ಟೇಬಲ್ಲಿನ ಡ್ರಾವರ್ನಲ್ಲಿ ಪೆನ್ನಿಗಾಗಿ ತಡಕಾಡಿದೆ. ಒಂದರಲ್ಲಿ ರಿಫಿಲ್ ಖಾಲಿಯಾಗಿತ್ತು, ಇನ್ನೊಂದು ನಿನ್ನೆ ಬೆಳಿಗ್ಗೆ ಕೆಳಗೆ ಬಿದ್ದದ್ದು ಕಟ್ಕಟ್ಟಾಗಿ ಬರಿತಾ ಇತ್ತು.
4: ಅಯ್ಯೋ ಸಾವಿತ್ರಕ್ಕ, ಇಷ್ಟೆಲ್ಲ ಟ್ರೆಂಡಿಂಗ್ ಕವಿತೆ ಕಥೆ ಲೇಖನ ಬರೆಯುವ ನೀವು ಇನ್ನೂ ಔಟ್ಡೇಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ.
5: ಮಮತಕ್ಕ, ಇವೆಲ್ಲ ನಮ್ಮ ಸುತ್ತಮುತ್ತ ಬೇರೂರಿರುವ ಮೂಢನಂಬಿಕೆಗಳೇ ಹೊರತು ಬೇರೇನೂ ಅಲ್ಲ. ಅಲ್ಲ ಸಾವಿತ್ರಿಯಕ್ಕ, ನೀವು ಹೀಗೆ ಯೋಚಿಸುತ್ತಾ ಹೋದರೆ ಕೆಲವು ವಿಷಯಗಳನ್ನು ಸಂಗ್ರಹಿಸಿ ಬೆಳಗಾಗುವಷ್ಟರಲ್ಲಿ ಒಂದು ಬೆಸ್ಟ್ ಲೇಖನ ತಯಾರು ಮಾಡಿ ಬಿಡ್ತೀರಿ. ಅಷ್ಟು ಕೆಪ್ಯಾಸಿಟಿ ಇದೆ ನಿಮಗೆ.
6: ಹೌದು, ನಮ್ಮನೆಯಲ್ಲಂತೂ ಅಮ್ಮ, ನಾನು,

0: ಚಿಕ್ಕವಳಿದ್ದಾಗಿನಿಂದಲೂ ಎಡಮಗ್ಗುಲಲ್ಲಿ ಎದ್ದದ್ದರೆ ತೂ ಶನಿ, ನಿನಗೇನು ಬಂತು ಕೇಡುಗಾಲ? ಹೋಗಿ ಹೋಗಿ ಎಡಮಗ್ಗುದಲ್ಲಿ ಎದ್ದಿದ್ದೀಯಾ? ನಿನಗೇನು ಕೇಡು ಕಾದಿದೆ ಇವತ್ತು ಎಂದು ಬೈದು ಎಡಮಗ್ಗುಲಲ್ಲಿ ಎದ್ದ ನನ್ನನ್ನು ಪುನಃ ಮಲಗಿಸಿ ಬಲಗಡೆ ಏಳುವಂತೆ ಮಾಡುತ್ತಿದ್ದಳು. ಈಗಲೂ ಸಹ ನಾನು ಅಪ್ಪಿತಪ್ಪಿಯೂ ಎಡಗಡೆಯಿಂದ ಏಳುವುದೇ ಇಲ್ಲ. ಅದೇ ಅಭ್ಯಾಸವಾಗಿ ಹೋಗಿದೆ.
1: ಹೌದು ಶಾಲಿನಿ ಅಕ್ಕ, ದೂರದ ಮಾತೇಕೆ, ನಾನೇ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಲ್ಲೆ. ಒಂದಂತೂ ನಮ್ಮ ಮನೆಯಲ್ಲಿ ನಡೆದದ್ದು. ಮೊನ್ನೆ ನಮ್ಮ ದೊಡಮ್ಮನ ಮಗನಿಗೆ ಹೆಣ್ಣು ನೋಡಲಿಕ್ಕೆ ಹೋಗಿದ್ದರು. ದೊಡಪ್ಪ ದೊಡಮ್ಮನ ಜೊತೆ ನಮ್ಮಮ್ಮ ಕೂಡ ಸೇರಿಕೊಂಡರು. ಹೊರಟವರು ಅಂಗಳದಲ್ಲಿ ಅದೇನೋ ಹುಡುಕುತ್ತಿದ್ದ ಹಾಗೆ ಕಂಡಿತ್ತು. ದೊಡ್ಡಮ್ಮ ಬಗ್ಗಿದವರು ಕೈಯಲ್ಲಿ ಏನೋ ಎತ್ತಿಕೊಂಡು ಸೆರಗಿಗೆ ಕಟ್ಟಿಕೊಂಡರು. ಅವರು ಹಿಂತಿರುಗಿ ಬಂದ ಮೇಲೆ ಅವರಿಗೆ ನನ್ನ ಮೊದಲ ಪ್ರಶ್ನೆ, ಹೋದ ಕೆಲಸ ಆಯಿತೋ ಇಲ್ಲವೋ ಎಂದು.
0: ಅಯ್ಯೋ ದೇವರೇ, ಹೆಣ್ಣು ನೋಡಲಿಕ್ಕೆ ಕೇವಲ ಮೂವರು ಹೋಗಿದ್ದಾರಾ?
1: ಹೌದು ಶಾಲಿನಕ್ಕ, ಕಳೆದ ಬಾರಿ ಹೆಣ್ಣು ನೋಡಲಿಕ್ಕೆ ಹೋದಾಗ ಪಕ್ಕದ ಮನೆಯವರು ಯಾರೋ ಕೇಳಿದ್ರಂತೆ ಎಲ್ಲಿಗೆ ಹೊರಟಿದ್ದು ಎಂದು. ಹಾಗಾಗಿ ಹೋದ ಕೆಲಸ ಆಗಲೇ ಇಲ್ಲ, ಹಾಗೆಯೇ ನೆಂಟಸ್ತಿಕೆಯು ಮುಂದುವರಿಯಲಿಲ್ಲ. ಅದಕ್ಕೆಂದೇ ಈ ಬಾರಿ ಮನೆ ಬಾಗಿಲಲ್ಲೇ ರಿಕ್ಷಾ ತರಿಸಿಕೊಂಡು, ಅದರಲ್ಲೂ ಮೂವರೇ ಹೋದರೆ ಅಪಶಕುನ ಅಂತ ಒಂದು ಕಲ್ಲನ್ನು ಎತ್ತಿಕೊಂಡು ಸೆರಗಿಗೆ ಕಟ್ಟಿಕೊಂಡು ನಾವು ಮೂವರಲ್ಲ ಒಟ್ಟಿಗೆ ನಾಲ್ವರು ಅಂತ ಲೆಕ್ಕ ಹಾಕಿ ಹೋಗಿದ್ದರು ನನ್ನ ದೊಡಮ್ಮ.
2: ನಿಮ್ಮನ್ನು ಕರೆದುಕೊಂಡು ಹೋಗ್ಬೋದಿತ್ತಲ್ಲ, ಬಹುಶಃ ರಿಕ್ಷಾದಲ್ಲಿ ಹಿಡಿತಿರ್ಲಿಲ್ವೇನೋ. ಇರಲಿ ಬಿಡಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ಅಂದ ಹಾಗೆ ಹೋದ ಕೆಲಸೋ ಹಣ್ಣೋ ಕಾಯೋ?
1: ಸಕ್ಸಸ್ ಸಾವಿತ್ರಿ ಅಕ್ಕ, ಸಕ್ಸಸ್.
3: ನಮ್ಮ ಮನೆಯದೊಂದು ಕತೆ ಹೇಳ, ನನಗೂ ನನ್ನ ಅತ್ತೆಗೂ ಆಗಾಗ ಮುಸುಕಿನ ಗುದ್ದಾಟ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ತಾನೆ. ಗರ್ಗರ್ಕಿ ಕಹಾನಿ ಅಂದರೆ ಮನೆ ಮನೆ ಕತೆ ಅಂತ ಯಾವುದು ಸೀರಿಯಲ್ ಬರ್ತಾ ಇತ್ತಲ್ವಾ, ನಮ್ಮನೇದು ಅಂತ ಸೀರಿಯಸ್ ಏನೂ ಅಲ್ಲ ಬಿಡಿ. ಅತ್ತೆ ಸೊಸೆ ನಡುವೆ ಮಾತಿಗೆ ಮಾತು ಬೆರೆತಾಗ ನಮ್ಮತ್ತೆ ಶಪಿಸುವುದು ನಮ್ಮನೆ ಕೆಲಸದ ಸುಮ್ಮಿಗೆ. ನನ್ನ ಅತ್ತೆ ಮನೆ ದೃಷ್ಟಿಯಲ್ಲಿ ಸುಮ್ಮಿ ಕೆಲಸ ಮುಗಿಸಿದವಳು ಹಿಡಿಸುಡಿಯನ್ನು ತಲೆ ಕೆಳಗಾಗಿ ಇಟ್ಟು ಹೋಗೋದು ಈ ಜಗಳಗಳಿಗೆಲ್ಲ ಕಾರಣ. ಹಾಗಾಗಿ ನನ್ನ ಮೇಲಿನ ಕೋಪವನ್ನು ಸುಮ್ಮಿಯ ಮೇಲೆ ತೆಗೆಯುವುದನ್ನು ಅವರು ಯಾವತ್ತೂ ಮರೆಯುತ್ತಿರಲಿಲ್ಲ.
0: ಅದಲ್ಲದೆ ಒಬ್ಬೊಬ್ಬರ ಕಣ್ಣು ದೃಷ್ಟಿಯಿಂದ ಕೆಡುಕಾಗುತ್ತದೆ ಎಂಬ ಪ್ರತೀತಿಯು ಸಾಕಷ್ಟಿದೆ. ಕೈಗುಣ ಕಾಲ್ಗುಣಗಳಲ್ಲಿಯೂ ನಂಬಿಕೆ ಇದೆ. ವೈದ್ಯರು ಕೊಡುವ ಔಷಧಿಗಿಂತ ಅವರ ಹಸ್ತಗುಣ ಚೆನ್ನಾಗಿದೆ ಎಂದು ನಂಬಿ ಬಹುಮಂದಿ ಅವರಲ್ಲಿಗೆ ಹೋಗುತ್ತಾರೆ. ಮನೆಗೆ ಬಂದ ಹೊಸತರಲ್ಲಿ ಏನಾದರೂ ಅಕಸ್ಮಾತ್ತಾಗಿ ಕೆಟ್ಟದ್ದು ಸಂಭವಿಸಿದರೆ ಆಯಿತು, ಆ ಹೆಣ್ಣಿನ ಜೀವನ. ಆಕೆಯ ಕಾಲ್ಗುಣ ಚೆನ್ನಾಗಿಲ್ಲವೆಂದು ಆ ಮನೆಯವರೆಲ್ಲರ ಶಾಪ ಆ ಅಬ್ಬಲೆಯ ಮೇಲೆ. ಆಕೆಯ ಜೀವನ ನರಕಪ್ರಾಯವಾಗುತ್ತದೆ.
2: ಹೌದು, ಕೆಲವರ ದೃಷ್ಟಿನೋಟದಿಂದ ನನಗಾದ ನಷ್ಟದ ಬಗ್ಗೆ ಹೇಳ್ತೇನೆ. ಮೊನ್ನೆ ನಾನೊಂದು ಮದುವೆಗೆ 8,000 ರೂಪಾಯಿಯ ಪಿಂಕ್ ಕಲರ್ ಸಾರಿ ಉಟ್ಟಿದ್ದೆ. ಆ ಸೀರೆಯನ್ನು ನೋಡಿದ ನನ್ನ ದೊಡ್ಡಮ್ಮನ ಮಗಳು, ಭಾರೀ ಚಂದದ ಸೀರೆ, ತುಂಬ ಚೆನ್ನಾಗಿದೆ ಅಂತ 10,000 ಬಾರಿ ನನ್ನ ಹತ್ತಿರ ಹೇಳಿದ್ದಲ್ಲದೆ ಬಂದ ನೆಂಟರ ಹತ್ತಿರವೂ ರೂಪ ಉಟ್ಟ ಸೀರೆ ಭಾರಿ ಚಂದ ಉಂಟಲ್ಲವಾ ಅಂತ ಹೇಳಿದ್ದಾಳೆ. ಅದನ್ನು ಕೇಳಿದ ನನ್ನ ಅಕ್ಕ ಸುಮಿತ್ರ, ಇನ್ನು ಇವಳು ಕಣ್ಣು ಹಾಕಿ ಇವಳ ಸೀರೆ ಹಾಳಾಗದಿದ್ದರೆ ಸಾಕು ಅಂತಾನೂ ಹೇಳಿದ್ದಾಳೆ. ನಾನು ಮನೆಗೆ ಬಂದು ಸೀರೆ ಬದಲಿಸುತ್ತೇನೆ, ಕೆಳಗಡೆ ಇಷ್ಟುದ್ದ ಸೀಳಿ ಹೋಗಿದೆ, ನನ್ನ ಹೊಟ್ಟೆ ಅಂತೂ ತುಂಬ ಉರಿದು ಹೋಯಿತು. ಕೆಲವರ ಕಣ್ಣಿನ ದೃಷ್ಟಿ ಸರಿ ಇರುವುದಿಲ್ಲ. ಮತ್ತೆ ಅದನ್ನು ಡಾರ್ನಿಂಗ್ ಮಾಡಿಸಿದೆ, ಅದಕ್ಕವರು 500 ರೂಪಾಯಿ ಚಾರ್ಜು ಮಾಡಿದರು.
4: ಇಷ್ಟೊತ್ತು ನೀವೇ ಎಲ್ಲ ಕತೆ ಹೇಳಿದ್ರಿ, ಈಗ ನಾನು ಒಂದು ಕತೆ ಹೇಳ್ತೀನಿ. ನಿನ್ನೆ ಬಚ್ಚಲು ಮನೆಯಲ್ಲಿ ಒಲೆಗೆ ಗರಟೆ ಹಾಕಿ ನೀರು ಕಾಯಿಸುತ್ತಿರುವಾಗ ಬೋರ್ ಬೋರ್ ಅಂತ ಬೆಂಕಿಯ ಸದ್ದಾಯಿತು. ಸದ್ದು ಕೇಳಿದ ನಮ್ಮಜ್ಜಿ ನನ್ನನ್ನು ಕರೆದ್ರು. ಬೆಳಗಿನಿಂದ ಒಂದೇ ಸಮನೆ ಕಾಗೆ ಕರಗುಡ್ತಾ ಇತ್ತು. ಇಲ್ಲಿ ನೋಡಿದರೆ ಬೆಂಕಿಯ ಬೋರ್ ಬೋರ್ ಸದ್ದು. ಅಮ್ಮನಿಗೆ ಹೇಳಿಬಿಡು, ಅನ್ನಕ್ಕೆ ಅಕ್ಕಿ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿ ಬಿಡಲಿ. ನಮ್ಮಜ್ಜಿಯೋ, ಅವರ ಮೂಢನಂಬಿಕೆಗಳ ಮಾತಿಗೊಂದು ದೊಡ್ಡ ನಮಸ್ಕಾರ.
1: ಅಯ್ಯೋ ಮಮತಕ್ಕ, ನಿಮ್ಮಜ್ಜಿದು ಒಂದು ಕತೆಯಾದರೆ ನಮ್ಮಮ್ಮಂದು ಇನ್ನೊಂದು. ಕಾಗೆ ಕೂಗಿದರೆ ನಮ್ಮಮ್ಮನಿಗೆ ಅದೇನೋ ಕರ್ಕಶವಂತೆ, ಮೊದಲು ಅದನ್ನು ಓಡಿಸಿ ಬಾ ಎಂದು ನನ್ನ ಮಗನನ್ನು ಕಳಿಸಿಯೇ ಬಿಡುತ್ತಾರೆ. ಆ ದಿನ ಊರಿಂದ ಬೇರೆ ನೆಂಟರು ಬಂದು ಮನೆಯಲ್ಲಿ ಉಳಿದು ಬಿಟ್ಟರೆ ಅನ್ನೋದೇ ಅವರಿಗೆ ತಲೆಬಿಸಿ. ಅಷ್ಟೇ ಅಲ್ಲ, ಗೋಡೆಯ ಮೇಲೆ ಹಲ್ಲಿ ಲೊಚಗುಟ್ಟಿದ್ರೆ 3 ಬಾರಿ ಬೆರಳುಗಳಿಂದ ನೆಲಕುಟ್ಟುತ್ತಾ ಕೃಷ್ಣ ಕೃಷ್ಣ ಅನ್ನದೇ ಹೋಗೋದೇ ಇಲ್ಲ.
2: ನಮ್ಮ ಮನೆ ಕತೆ ಬೇರೆ ಥರ ಅಂತ ತಿಳ್ಕೊಂಡ್ರಾ?
5: ನಮ್ಮಲ್ಲೂ ಹೀಗೆ ಭಾಗ್ಯಕ್ಕ.

0: ಆ ದಿನ ಮುಸ್ಸಂಜೆ ಹೊತ್ತು ಸುಸ್ತಾಗಿ ಹಾಸಿಗೆ ಮೇಲೆ ಬಿದ್ದುಕೊಂಡಿದ್ದೆ. ದೀಪ ಹಚ್ಚೋ ಹೊತ್ತಲ್ಲಿ ಅದೇನು ಅಪಶಕುನದ ಹಾಗೆ ಮಲಗಿದ್ದೀಯಾ ಅಂತ ನಮ್ಮಜ್ಜಿ ಕೈಯಲ್ಲಿ ಬೈಸ್ಕೊಂಡೆ. ಅದೇ ಹೊತ್ತಿಗೆ ಅಪ್ಪನ ಶರ್ಟ್ನಲ್ಲಿ ಬಿದ್ದು ಹೋದ ಗುಂಡಿ ಹಾಕುತ್ತಿದ್ದ ಅಮ್ಮ ಕೂಡ ಬೈಸಿಕೊಂಡರು. ಮುಸ್ಸಂಜೆ ಹೊತ್ತು ಸೂಜಿ ಹಿಡಿಬಾರದು ಅಂತ ನಿನಗೆ ಗೊತ್ತಿಲ್ಲದ ಮೇಲೆ ನಿನ್ನ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡ್ತೀಯಾ? ಹಾಗಂತ ಅಜ್ಜಿ ಇಲ್ಲದಿರುವಾಗ ಅಜ್ಜಿಯ ಚಾರ್ಜ್ ಒಮ್ಮೊಮ್ಮೆ ಅಮ್ಮನೇ ತೆಗೆದುಕೊಳ್ತಾಳೆ. ಒಮ್ಮೆ ನಾನು ಮಲಗುವಲ್ಲಿ ಸ್ವಲ್ಪ ಕಸ ಇದ್ದುದಕ್ಕೆ ಹಿಡಿಸೂಡಿ ಹಿಡಿದು ಗುಡಿಸ್ತಾ ಇದ್ದೆ. ನಿನಗೆ ರಾತ್ರಿ ಹೊತ್ತಿಗಷ್ಟೇ ಗುಡಿಸುವುದಕ್ಕೆ ಪುರುಸೊತ್ತು ಸಿಗುವುದಾ? ಹಗಲಿಡೀ ನಿನಗೆ ಪುರುಸೊತ್ತು ಇರುವುದೇ ಇಲ್ಲ ಅಲ್ವಾ ಅಂತ ಅಪ್ಪನಿಗೂ ಅಜ್ಜಿಗೂ ಕೇಳಿಸುವಂತೆ ಹೇಳಿ ಅಲ್ಲಿಂದ ಹೊರಟು ಹೋದರು.
1: ಅಯ್ಯೋ ಸಾವಿತ್ರಕ್ಕ, ಆ ದಿನ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಿದ್ದಕ್ಕೆ ನಮ್ಮ ಚಿಕ್ಕಮ್ಮನ ಮಗಳು ಮೀರಾ ಅದೆಷ್ಟು ಬಯಸಿಕೊಂಡಿದ್ದಳು. ಅವಳ ಗ್ರಹಚಾರಕ್ಕೆ ಅದೇ ದಿನ ಅವಳನ್ನು ನೋಡಲು ವರನ ಕಡೆಯವರು ಬರುತ್ತಾರೆ ಎಂಬ ಸುದ್ದಿಯೂ ಇತ್ತು. ಆದರೆ ಸಮಯ ತಿಳಿಸಿರಲಿಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ತಯಾರಾದರಾಯಿತು ಎಂದು ಮನೆಯವರೆಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಮೀರಾ ಅಂಗಳ ಗುಡಿಸುತ್ತಿರುವಾಗಲೇ ವರಮಹಾಶಯ ಗೇಟಿನ ಹೊರಗೆ ನಿಂತು ಹುಡುಗಿ ಇವಳೇ ಎಂದು ಗೊತ್ತಾದ ತಕ್ಷಣ ಅಪಶಕುನವಾಯಿತು ಎಂದು ಹೇಳುತ್ತಾ ಅಲ್ಲಿಂದಲೇ ಹಿಂತಿರುಗಿ ಹೋಗಿಬಿಟ್ಟ. ಆ ವಿಷಯ ನಮಗೆ ಮತ್ತೆ ಗೊತ್ತಾಯಿತು.
2: ಅಂದ ಹಾಗೆ ಮಮತಕ್ಕ, ಆ ಹುಡುಗಿಯ ಮದುವೆ ಅವನ ಜೊತೆಯೇ ಆಯ್ತಾ ಇಲ್ವಾ?
1: ಇಲ್ಲ ವಸಂತ್ಯಕ್ಕ, ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೇನೆ.
2: ಅಬ್ಬಬ್ಬಾ, ಮನುಷ್ಯನ ಬದುಕಿನಲ್ಲಿ ಮೂಢನಂಬಿಕೆಗಳು ಇಷ್ಟೇಕೆ ಹಾಸು ಹೊಕ್ಕಾಗಿವೆ? ಒಂಟಿ ಸೀನು ಬಂದರೆ ಒತ್ತಾಯಪೂರ್ವಕವಾಗಿ ಇನ್ನೊಂದು ಸೀನು ಹೊಡೆಯಲೇಬೇಕು. ಸೊಸೆ ಮೊದಲ ಬಾರಿ ಗೃಹ ಪ್ರವೇಶ ಮಾಡಲಿರುವ ಹಿಂದೆ ಮುಂದೆ ಮನೆಯಲ್ಲಿ ಏನಾದರೂ ಅವಘಡಗಳಾದರೆ ಅದಕ್ಕೆಲ್ಲ ಅವಳೇ ಹೊಣೆಗಾರ್ತಿ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ.
1: ಹೌದಪ್ಪ.
0: ಹೌದು ಹೌದು, ಇದರಲ್ಲಿ ಜಾತಿ ಮತ ಪಂಥಗಳ ಭೇದವೇ ಇಲ್ಲ. ಎಲ್ಲ ಧರ್ಮಗಳಲ್ಲಿಯೂ ಒಂದಿಲ್ಲೊಂದು ರೀತಿಯಲ್ಲಿ ಮೂಢನಂಬಿಕೆಗಳು ಹಾಸು ಹೊಕ್ಕಾಗಿ ಬೆಸೆದುಕೊಂಡಿದೆ. ನಾನು ನನ್ನ ಲೇಖನವೊಂದಕ್ಕೆ ಮೂಢನಂಬಿಕೆಗಳ ಮೂಲ ಹುಡುಕ್ತಾ ಇದ್ದೆ.
3: ಅಂತೂ ನಿಮ್ಮ ಮೂಲವ್ಯಾಧಿಗೊಂದು ಒಳ್ಳೆಯ ಟ್ರೀಟ್ಮೆಂಟ್ ಇಂದು ಸಿಕ್ಕಿರಬೇಕಲ್ವೇ?
4: ಆಗಲಿ ಸಾವಿತ್ರಕ್ಕ, ನೋಡ್ತಾ ಇರಿ, ನಿಮ್ಮ ಲೇಖನ ತುಂಬ ಚೆನ್ನಾಗಿ ಬರುತ್ತದೆ.
0: ಒಂದು ಮಾತಂತೂ ಸ್ಪಷ್ಟವಾಯಿತು. ಒಂದು ಪ್ರಸಂಗ ಅಥವಾ ಸನ್ನಿವೇಶ ತರ್ಕಬಾಹಿರವಾಗಿದ್ದರೆ ಅದುವೇ ಮೂಢನಂಬಿಕೆ ಅಂತ ಅನ್ನಿಸಿಕೊಳ್ಳುತ್ತದೆ. ಈ ನಂಬಿಕೆಗಳು ಧರ್ಮ, ಜಾತಿ, ಪ್ರದೇಶ ಹಾಗೂ ಜನಾಂಗಗಳಿಗೆ ಅನುಗುಣವಾಗಿ ಭಿನ್ನವಾಗಿರಬಹುದು.
4: ಈಗ ಕಾಲ ಬದಲಾಗಿದೆ. ಹಿಂದೆ ಗಂಡಸತ್ತವರು ಮದುವೆ ಚಪ್ಪರದ ಕಡೆಗೆ ಮುಖ ಹಾಕುವಂತಿರಲಿಲ್ಲ. ಅಷ್ಟೇ ಏಕೆ, ತಮ್ಮ ಮಕ್ಕಳ ಶುಭ ಕಾರ್ಯದಲ್ಲೂ ಮಂಟಪದ ಹತ್ತಿರ ಸುಳಿಯುವಂತಿರಲಿಲ್ಲ. ಈಗ ಅವೆಲ್ಲ ಹೋಗಿವೆ ಎನ್ನುವುದೇ ಸಮಾಧಾನಕರ ಸಂಗತಿ. ವಿಧವಾ ವಿವಾಹ ಕೂಡ ನಡೆಯುತ್ತಿವೆ ಎನ್ನುವುದೇ ಧನಾತ್ಮಕ ಅಂಶ.
1: ನಾವೀಗ ವೈಜ್ಞಾನಿಕ ಎಂದು ಹೇಳುವ ಯುಗದಲ್ಲಿ ಬದುಕುತ್ತಿದ್ದೇವೆ. ವಿಪರ್ಯಾಸವೆಂದರೆ ನಮಗೆ ರಾಕೆಟ್ ಹಾರಿಸುವುದಕ್ಕೂ ರಾಹುಕಾಲ, ಯಮಗಂಡ ಕಾಲಗಳನ್ನು ತಪ್ಪಿಸಬೇಕಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಹೋಗುವಾಗ ಇವುಗಳನ್ನೆಲ್ಲ ನೋಡುವುದಕ್ಕೆ ಆಗುವುದಿಲ್ಲ. ಆದರೆ ಫಲಿತಾಂಶ ನೋಡಲು ಕಾಲ, ವಾರ, ಗಳಿಗೆಗಳನ್ನೆಲ್ಲ ನೋಡುತ್ತಾರೆ. ಇದರ ಅರ್ಥ ಏನು? ಎಲ್ಲವೂ ಸಮಯವನ್ನು ಅವಲಂಬಿಸಿಕೊಂಡಿರುವುದು, ಇದಕ್ಕೆ ಅನುಕೂಲ ಸಿಂಧು ಎಂದು ಹೇಳುವುದು.
2: ಹೀಗೆ ನಾನೊಮ್ಮೆ ಒಂಟಿಯಾಗಿ ಕುಳಿತಿದ್ದಾಗ ಯೋಚಿಸಿದೆ, ಈ ಮೂಢನಂಬಿಕೆಗಳು ಮನುಷ್ಯನಲ್ಲಿ ಹೇಗೆ ಬೇರೂರಿರಬಹುದು? ಬಹುಶಃ ಮನುಷ್ಯನಲ್ಲಿರುವ ಭೀತಿಯೇ ಇದಕ್ಕೆ ಕಾರಣವಿರಬಹುದಾ?
3: ಇರಬಹುದು ವಸಂತ್ಯಕ್ಕ. ಅದರ ಜೊತೆಗೆ ಸುರಕ್ಷಿತ ಬದುಕಿನ ಆಕಾಂಕ್ಷೆ ಇದರ ಹಿನ್ನೆಲೆಯಲ್ಲಿ ಇದ್ದಿರಲು ಬಹುದಲ್ವೇ?
0: ಭಾಗ್ಯಕ್ಕ, ನೀವು ಹೇಳುವುದು ಸರಿ ಅನ್ನಿಸ್ತಾ ಇದೆ. ತಾನು ಹಿಡಿದ ಕೆಲಸ ಸಾಂಗವಾಗಿ ನಡೆಯಬೇಕೆಂಬ ಮಹತ್ವಾಕಾಂಕ್ಷೆಯೇ ಮೂಲದಲ್ಲಿ ಇದೆ ಅನ್ನುವುದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಅಪಜಯ ತನ್ನನ್ನು ತಟ್ಟದಿರಲಿ, ಕೆಡಕು ತನ್ನನ್ನು ಮುಟ್ಟದಿರಲಿ ಎಂಬ ಪ್ರಬಲವಾದ ನಂಬಿಕೆಯೇ ಮನುಷ್ಯನನ್ನು ಈ ಕವಲುದಾರಿಗೆ ತಂದು ನಿಲ್ಲಿಸಿದೆ ಎಂದರೆ ತಪ್ಪಾಗಲಾರದು.
4: ಮೊನ್ನೆ ಅಷ್ಟೇ ಯೂಟ್ಯೂಬ್ನಲ್ಲಿ ಒಂದು ಮಕ್ಕಳ ಕತೆ ನೋಡಿದ್ದೆ. ಅದನ್ನೇ ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳಿದರಾಯಿತು ಅಂತ ಪ್ಲ್ಯಾನ್ ಮಾಡಿದ್ದೆ. ಈಗಿನ ಮಕ್ಕಳು ಬಲುಚೂಟಿ, ಒಂದು ಬಾರಿ ಹೇಳಿದ ಕತೆಯನ್ನು ಇನ್ನೊಮ್ಮೆ ಪುನರಾವರ್ತಿಸುವಂತಿಲ್ಲ.
5: ಕತೆನಾ? ಏನದು ಕತೆ? ಕೇಳುವುದಕ್ಕೆ ನಮಗಂತೂ ವಯಸ್ಸಿನ ಮಿತಿಯೇ ಇಲ್ಲ.
4: ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಪೂಜೆ ಹೊತ್ತಿಗೆ ಬೆಕ್ಕನ್ನು ಹಿಡಿದು ತಂದು ಬುಟ್ಟಿಯ ಅಡಿಯಲ್ಲಿ ಇರಿಸಿ

0: ಪೂಜಾ ಕಾರ್ಯ ನೆರವೇರಿಸುವುದು ವಾಡಿಕೆಯಾಗಿತ್ತಂತೆ. ಆ ಬಗ್ಗೆ ಯಾರೂ ಎಂದಿಗೂ ತಲೆ ಕಡಿಸಿಕೊಟ್ಟದ್ದೇ ಇಲ್ಲವಂತೆ. ಆ ಮನೆಯಲ್ಲಿ ಒಬ್ಬ ಓದು ಬರಹ ಕಲಿತು ಪ್ರಜ್ಞಾವಂತನಾದ. ಬಳಿಕ ಆಸ್ತಿಕತೆ ನಾಸ್ತಿಕತೆಯ ನಡುವಿನ ಅಂತರವನ್ನು ಅರ್ಥ ಮಾಡಿಕೊಂಡ. ನಂತರ ಮನೆಯ ಹಿಂದಿನ ತಲೆಮಾರಿನವರನ್ನು ಪ್ರಶ್ನಿಸಿ ತಿಳಿದುಕೊಂಡದ್ದು ಏನೆಂದರೆ, ಬಹಳ ಹಿಂದೆ ಆ ಮನೆಯಲ್ಲಿ ಒಂದು ಕಳ್ಳಬೆಕ್ಕು ಇತ್ತಂತೆ. ಅದು ಯಾವಾಗಲೂ ಪೂಜೆಗೆ ಮಾಡುತ್ತಿದ್ದ ನೈವೇದ್ಯವನ್ನು ತಿನ್ನುತ್ತಿತ್ತಂತೆ. ಅದಕ್ಕಾಗಿ ಆ ಮನೆ ಯಜಮಾನರು ಪೂಜೆಗೂ ಮೊದಲು ಆ ಬೆಕ್ಕನ್ನು ತಂದು ಬುಟ್ಟಿಯ ಅಡಿಯಲ್ಲಿ ಇಡಲು ಹೆಂಡತಿಗೆ ಹೇಳುತ್ತಿದ್ದರಂತೆ. ಕಾಲ ಕಳೆದಂತೆ ಆ ಬೆಕ್ಕು ಸತ್ತು ಹೋಯಿತು. ಆದರೆ ಉತ್ತರಾಧಿಕಾರಿ ಬೆಕ್ಕು ತಾಯಿಯ ಕಳ್ಳತನವೆಂಬ ಕೆಟ್ಟ ಚಟವನ್ನು ರೂಢಿಸಿಕೊಳ್ಳದೇ ಇದ್ದರೂ ಮುಂಜಾಗ್ರತಾ ಕ್ರಮ ಎಂಬಂತೆ ಬೆಕ್ಕನ್ನು ಒಂದು ಬುಟ್ಟಿಯ ಕೆಳಗೆ ಸೇರಿಸುವ ರಿವಾಜು ಹಾಗೆಯೇ ಉಳಿದು ಹೋಯಿತಂತೆ.
1: ಈಗ ನನಗೊಂದು ಹಿಂದೆ ಓದಿದ ಸಂಗತಿ ನೆನಪಾಗ್ತಾ ಇದೆ. ದಕ್ಷಿಣ ದೇಶದ ಒಬ್ಬ ಪಂಡಿತರು ಸೂರ್ಯಗ್ರಹಣ ವಿಮೋಚನೆಯಾದ ಮೇಲೆ ಕಾವೇರಿ ನದಿಗೆ ಸ್ನಾನ ಮಾಡಲು ಹೋದರಂತೆ. ನದಿಯಲ್ಲಿ ಆಗಲೇ ಅನೇಕ ಮಂದಿ ಸ್ನಾನ ಮಾಡುತ್ತಿದ್ದರಂತೆ. ನದಿಯ ದಂಡೆಯ ಮೇಲೆ ಎಲ್ಲೆಲ್ಲೋ ತಾಮ್ರದ ತಂಬಿಗೆಗಳಿದ್ದವು. ತಮ್ಮ ತಾಮ್ರದ ತಂಬಿಗೆಯನ್ನು ನದಿಯ ದಂಡೆಯ ಮೇಲಿಟ್ಟು ಗುರುತಿಗಾಗಿ ತಂಬಿಗೆಯೊಳಕ್ಕೆ ಸ್ವಲ್ಪ ಮರಳನ್ನು ಆ ಪಂಡಿತರು ಹಾಕಿ ಸ್ನಾನಕ್ಕಾಗಿ ನದಿಯಲ್ಲಿ ಇಳಿದರು. ಆ ವಿದ್ವಾಂಸರು ಮರಳು ಹಾಕಿದ್ದನ್ನು ನೋಡಿದ ಅನೇಕ ಮಂದಿ, ಹೀಗೆ ಮರಳು ಹಾಕುವುದರಲ್ಲಿ ಏನೋ ವಿಶೇಷ ಅರ್ಥವಿರಬೇಕು ಎಂದು ಭಾವಿಸಿ ತಾವೂ ಕೂಡ ತಮ್ಮ ತಂಬಿಗೆಗಳಲ್ಲಿ ಸ್ವಲ್ಪ ಸ್ವಲ್ಪ ಮರಳನ್ನು ಹಾಕಿದರು. ವಿದ್ವಾಂಸರು ಸ್ನಾನ ಮುಗಿದ ಮೇಲೆ ತಮ್ಮ ತಂಬಿಗೆಯನ್ನು ಹುಡುಕಲು ಸಾಕಷ್ಟು ಪರದಾಡಬೇಕಾಯಿತು. ಬಹುಪಾಲಿನ ತಂಬಿಗೆಗಳಲ್ಲಿ ಮರಳು. ಅಯ್ಯೋ ಭಗವಂತ, ಹೀಗೂ ಉಂಟೇ ಎಂದು ಆ ವಿದ್ವಾಂಸರು ತಲೆ ಚೆಚ್ಚಿಕೊಂಡರಂತೆ.
2: ಮತ್ತದೇ ಮೂಢನಂಬಿಕೆಗಳಾಗಿ ರೂಪಾಂತರ ಹೊಂದಿರಬೇಕು ಅಲ್ವಾ ಸಾವಿತ್ರಿ ಅಕ್ಕ? ಅಪ್ಪ ನೆಟ್ಟ ಮರಕ್ಕೆ ಮಗ ಜೋತು ಬಿದ್ದರೆ ಅದನ್ನು ನಂಬಿಕೆ ಎನ್ನೋಣವೇ? ಆದರೆ ಅಜ್ಜ ನೆಟ್ಟ ಆಲದ ಮರಕ್ಕೆ ಮೊಮ್ಮಗ ಜೋತು ಬಿದ್ದರೆ ಅದುವೇ ಮೂಢನಂಬಿಕೆ.
1: ಶುಭ ಸಮಾರಂಭಗಳಲ್ಲಿ ದೀಪ ಆರಿಹೋದರೆ ಮತ್ತೆ ಹೊತ್ತಿಸಬಹುದು. ಚಪ್ಪರಕ್ಕೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ದಳದವರನ್ನು ಕರೆಯಿಸಬಹುದು. ಶುಭ ಕಾರ್ಯಕ್ಕೆ ಹೊರಟಾಗ ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದವರನ್ನು ಸುಳ್ಳು ಹೇಳಿ ದಾರಿ ತಪ್ಪಿಸಬಹುದು. ಆದರೆ ಇದೆಲ್ಲದರ ಹಿಂದೆ ನಮ್ಮಲ್ಲಿ ವಾಸ್ತವದ ಅರಿವಿರಬೇಕು, ಸಮಯ ಪ್ರಜ್ಞೆ ಇರಲೇಬೇಕು.
3: ಸರಿಯಾಗಿ ಹೇಳಿದ್ರಿ ಸಾವಿತ್ರಿಯಕ್ಕ. ಇನ್ನೊಂದು ಆಶ್ಚರ್ಯಕರ ಘಟನೆಯನ್ನು ನಾನು ಹೇಳಲೇಬೇಕು. ನನ್ನ ನಾದಿನಿ, ಅದೇ ಇಂಜಿನಿಯರ್ ಆದವಳು, ಬೆಂಗಳೂರಿನಲ್ಲಿ ಇದ್ದಾಳೆ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೇನಲ್ವಾ. ಅವಳ ಐಕಾನ್ ಅಪಾರ್ಟ್ಮೆಂಟ್ನಲ್ಲಿ ಲಿಫ್ಟ್ ಒಳಗಡೆ ನೋಡಿದರೆ 12ರ ನಂತರ 14ನೇ ನಂಬರ್ ಇತ್ತು. ಅವಳಲ್ಲಿ ವಿಚಾರಿಸಿದಾಗ ಹೇಳಿದಳು, 13ನೇ ಮಹಡಿ ಯಾರಿಗೂ ಬೇಡವಂತೆ, ಯಾರೂ ಆ ಮಹಡಿಯನ್ನು ಬುಕ್ ಮಾಡಲೇ ಇಲ್ವಂತೆ, ಹಾಗಾಗಿ ಅಲ್ಲಿರುವುದು 12ರ ನಂತರ 14ನೇ ಮಹಡಿ.
2: ಅಷ್ಟೇ ಏಕೆ? ವೈಜ್ಞಾನಿಕ ಮನೋಭಾವದ ಜನರ ಸಂಖ್ಯೆ ಹೆಚ್ಚುತ್ತಿರುವ ಈ ಕಾಲಘಟ್ಟದಲ್ಲಿಯೂ ದೆವ್ವ, ಭೂತ, ಪುನರ್ಜನ್ಮ ಇತ್ಯಾದಿಗಳ ಕತೆ ಹೆಣೆದು ಜನರ ಭಾವುಕತೆಯನ್ನೇ ಬಂಡವಾಳವಾಗಿಸಿಕೊಳ್ಳುವ ಅವೆಷ್ಟು ಟಿವಿ ವಾಹಿನಿಗಳಿಲ್ಲ.
1: ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ, ಮಂಕುತಿಮ್ಮ.
4: ಹೌದು ಸಾವಿತ್ರಕ್ಕ, ಡಿವಿಜಿಯವರ ಈ ಸಾಲುಗಳು ಎಷ್ಟು ಅರ್ಥಪೂರ್ಣವಾಗಿದೆ.
1: ಹೌದು ಗೆಳತಿಯರೇ, ಹಳೆಯದೆಲ್ಲವೂ ಮೂಢನಂಬಿಕೆಗಳಲ್ಲ. ನಮ್ಮ ಪೂರ್ವಜರ ಆಚರಣೆಯಲ್ಲಿ ನಾವು ಅದೆಷ್ಟೋ ವೈಜ್ಞಾನಿಕ ಮನೋಭಾವವನ್ನು ಕಾಣುತ್ತೇವೆ. ಆದರೆ ಅದನ್ನು ಶೋಧಿಸಿ ತೆಗೆಯುವ ಜಾಣ್ಮೆ ನಮಗಿರಬೇಕು.
5: ಈಗ ಟಿಫಿನ್ ತೆಗೆದುಕೊಳ್ಳುವ ಮುನ್ನ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಇವತ್ತು ಮೂಢನಂಬಿಕೆಯ ಬಗ್ಗೆ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದೆವು.
6: ಅಂತರಂಗದ ಆತ್ಮತತ್ವವನ್ನು ಸರಳ ಪದಗಳಲ್ಲಿ ವ್ಯಕ್ತಪಡಿಸುವ ಜನಪದ ಗೀತೆ, ಮಾನವನ ಅಹಂಕಾರವನ್ನು ಪ್ರಶ್ನಿಸಿ ಭೇದ ಭಾವಗಳ ಮಿತಿಗಳನ್ನು ಕರಗಿಸುವ ದಿವ್ಯ ಸಂದೇಶವನ್ನು ಹೊತ್ತಿದೆ. ತಂದನೋ ತಾನೋ ಪಲ್ಲವಿಯೊಂದಿಗೆ ತೆಂಕಣ ಪಡುವಣ ಯಾವುದು ಮೇಲೋ ಎಂಬ ಸಾಹಿತ್ಯದ ಮೂಲಕ ದಕ್ಷಿಣ ಉತ್ತರ ಭೌತಿಕ ಭೇದಗಳನ್ನು ತಳ್ಳಿಹಾಕಿ ಆತ್ಮಜ್ಞಾನವೇ ಶ್ರೇಷ್ಠವೆಂದು ಸಾರುವ ಸಾತ್ವಿಕ ಸಂದೇಶ ಈ ಜನಪದ ಗೀತೆಯಲ್ಲಿ ಕಾಣಿಸುತ್ತದೆ. ಜೀವನದ ನಶ್ವರತೆಯನ್ನು ತೋರಿಸುವ ಈ ಕೃತಿ ನಮ್ಮೊಳಗಿನ ಚಿಂತನೆಗೆ ಸ್ಪಂದನೆ ನೀಡುತ್ತದೆ. ಈಗ ಮಾರ್ಮಿಕ ಗೀತೆಯನ್ನು ಸಾಧಾರಣ

0: ಪಡಿಸುತ್ತಿದ್ದಾರೆ ಮಾನಸ, ಮಮತಾ, ವಸಂತಿ, ಶಾಲಿನಿ, ರೂಪಾ, ಭಾಗ್ಯ, ಶೈಲಜಾ, ಸಾವಿತ್ರಿ ಮತ್ತು ಜ್ಞಾನೇಶ್ವರಿ.
1: ತಂದನ್ನೋ ತಾನೋ ತಾನಂದನ್ನೋ ತಾನೋ ತೆಂಕಣ ಪಡುವಣಯ

ಅಮ್ಮನ ಪ್ರೀತಿ ವಾತ್ಸಲ್ಯ ವರ್ಣಿಸಲು ಅಸಾಧ್ಯ, ಅಮ್ಮನ ಮಮತೆ ಬೆಟ್ಟದಷ್ಟು. ಈ ವಾತ್ಸಲ್ಯಮಯ ಗೀತೆಯನ್ನು ಹಾಡುತ್ತಿದ್ದಾರೆ ಜ್ಞಾನೇಶ್ವರಿ ಮತ್ತು ಮಾನಸ.

0: ಇಷ್ಟು ಹೊತ್ತು ನಮ್ಮ ಗೆಳತಿಯರು ಹಳೆಯದು ಎಂದರೆ ಎಲ್ಲವೂ ಸತ್ಯವಲ್ಲ, ಹೊಸದು ಎಂದರೆ ಎಲ್ಲವೂ ತಪ್ಪಲ್ಲ, ಯೋಚಿಸಿ ವಿಚಾರಿಸಿ ಅರಿತು ನಡೆಯುವುದೇ ಜ್ಞಾನ ಎಂದು ತಮ್ಮ ಚರ್ಚೆಯ ಮೂಲಕ ಜಾಗೃತಿ ಮೂಡಿಸಿದ ಮಹಿಳೆಯರಾಗಿ, ಗೀತಾಗಾಯನದ ವನಿತೆಯರಾಗಿ, ಬದುಕಿನ ಕಾಳಜಿಯ ಮಾತೆಯರಾಗಿ, ಹೀಗೆ ನಾನಾ ರೂಪಗಳಿಂದ ತಮ್ಮೆದುರು ವನಿತಾ ವಾಣಿಯ ಧ್ವನಿಯಾಗಿ ಮೂಡಿಬಂದರು. ನಿರೂಪಣೆ ಶೈಲಜಾ ಅನಂತಕೃಷ್ಣ. ಆಲಿಸಿದ ಸರ್ವರಿಗೂ ಧನ್ಯವಾದಗಳು.
1: ಇದುವರೆಗೆ ಗೆಳತಿಯರ ಬಳಗ ಎಕ್ಕೂರು ಇವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವನಿತಾವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30 ಆಗಲಿದೆ. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಅಫ್ತಲ್ ಟೂನ್ ಚಿತ್ರದ ಗೀತೆ, ಗಾಯಕರು ಅನುರಾಧ ಪೌದ್ವಾಳ್ ಹಾಗೂ ಉದಿತ್ ನಾರಾಯಣ್. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದಿಲೀಪ್ ಸೇನ್, ಸಮೀರ್ ಸೇನ್.

0: ಕೇಳಿ ಮೇಘ ಶ್ರೀರಾಮ್ ಹಾಡಿರುವ ಅನ್ವರ್ ಚಿತ್ರದ ಗೀತೆ. ಧರ್ಮಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪಂಕಜ್ ಅಶ್ವಥಿ.
1: ನಜರ್ ಬರ್ಚಿ ಪಲಕ್ ಬಲ್ಲಂ ಯೆ ಬಹುತ್ ತಲವಾರ್ ಹೈ ದೋನೋ ಗಜಬ್ ಯೇ ಕಾರ್ಖಾನಾ ಹೈ ಜಹಾಂ ಹಥಿಯಾರ್ ಢಲ್ತೇ ಹೈ.

ಈಗ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಸಂಗೀತ ನೀಡಿರುವ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್, ಜಸ್ಪಿಂದರ್ ನರುಲಾ ಹಾಗೂ ಸಂಗಡಿಗರು.

ಈಗ ಕೇಳಿ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ಹಾಡಿರುವ ದೀವಾನ ಮಸ್ತಾನ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೊಹಮ್ಮದ್ ರಫಿ ಹಾಡಿರುವ ರೂಪ್ ತೇರ ಮಸ್ತಾನ ಚಿತ್ರದ ಗೀತೆ. ವರ್ಮಾ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ್ಪಡಿಸಿದ ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಕೇಳುವ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ತನ್ನವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ

0: ನಿಮಿತ್ತ ವಾಗ್ದಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ದೀವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬ ಖುಷಿ ಮತ್ತು ಹೆಮ್ಮೆ. ಅವರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನು ತಿಳ್ಕೊಳ್ಬೇಕು ಅಂದರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡಿಬಿಟ್ರೆ ನಮಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಆರಾಮಿದ್ದೀರಾ?
2: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮ್ಗೀಗ?
2: ನಮ್ಗೀಗ 82, 84.
1: 84 82?
2: 84.
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವುದು?
2: ತವ್ರ ಮನೆ ಯಡ್ಗೂರ್ ಹತ್ರ ಸಂಪಿಗೆ ಮರ್ಕೊಪ್ಪಲು ಅಂತ.
1: ಸಂಪಿಗೆ

0: ಮರದ ಕೊಪ್ಪಲು,
1: ಯಾಕೆ
0: ಆ ಹೆಸರು ಬಂತು?
1: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವಂತೆ, ಅದಕ್ಕೆ ಸಂಪಿಗೆ ಮರಗಳು. ಒಟ್ಟಿಗೆ ಹಡುಗರಿಗೆ ಸೇರಿದ್ದೆ ಅದು, ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
0: ಅಂತ
1: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
0: ದೊಡ್ಡ ಊರ
1: ಚಿಕ್ಕೂರು?
0: ಚಿಕ್ಕೂರು.
1: ಒಂದು 25-30 ಮನೆ ಇದೆ.
0: ಶಾಲೆಗೆ ಹೋಗಿದ್ರ ಇತ್ತ ಅವಾಗ ಶಾಲೆ?
1: ಶಾಲೆ ಹುಡುಗರಿಗೆ ಹೋಗೋದು.
0: ನೀವು ಹೋಗಿದ್ದೀರಾ?
1: ನಾವು ಹುಡುಗರಿಗೆ ಹೋಗಿದ್ದು.
0: ಎಷ್ಟು ಓದಿದ್ದೀರಾ ಅಜ್ಜಿ?
1: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
0: ಆಮೇಲೆ ಏನು?
1: ಆಮೇಲೆ ಮನೇಲಿ ದನ ಕರ
0: ಮನೆ ಕೆಲಸ,
1: ಅಪ್ಪಾಜಿಯರಿದ್ರು ಮನೆ ಕೆಲಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, 10-12 ಎಮ್ಮೆ, 10-12 ದನ, ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
0: ಮಗಳ ನೀವು
1: ಅದನ್ನೆಲ್ಲ ನೋಡೋದು.
0: ಹಿರಿ ಮಗಳು ನೀವು?
1: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
0: ಎಷ್ಟು ಜನ ಮಕ್ಕಳು?
1: ನಾವು ಹೆಣ್ಮಕ್ಳು 5, ಗಂಡ್ ಮಕ್ಳು 2,
0: ಒಟ್ಟು 7.
1: 7 ಜನ.
0: ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲಸ ಮಾಡ್ತಿದ್ರಿ?
1: 4-5 ವೃತ್ತಿಮತಿ ಆದವು. ಆಮೇಲೆ 15-16 ಮದುವೆ ಮಾಡಿ
0: ಮಾಡಿಬಿಟ್ರು. ಯಾವ ಊರಿಗೆ?
1: ಅದೇ ಸಾಣೆನಹಳ್ಳಿಗೆ, ಜಿ ಸಾಣೆನಹಳ್ಳಿಗೆ.
0: ಏನ್ ಮಾಡ್ತಿದ್ರು ಮನೆಯವರು?
1: ಈ ಮನೆಯವರು ಆರಂಭ, ನಮ್ಮ ಯಜಮಾನರು. ದನ ಕರ ಎಲ್ಲ ಇದ್ದು
0: ಆರಂಭ,
1: ಆಡು ಎಲ್ಲ ಇದ್ದು.
0: ದೊಡ್ಡ ಮನೆ, ಕೃಷಿ ಕೆಲಸ,
1: ದನ ಕಾಯ್ಕೊಂಬರೋದು,
0: ಅಲ್ಲಿಂದ ಇಲ್ಲಿಗೆ ಬಂದು
1: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
0: ಗುಡ್ಡ ಆಯ್ತಾ ನಿಮ್ಮ ಊರ ಹತ್ರ?
1: ಗುಡ್ಡ, ಸಖತ್ ಗುಡ್ಡ.
0: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು?
1: ನಮ್ಗೆ 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಒಬ್ಳು 7 ಮಗಳಿಲ್ಲ, ಹಿರಿ ಮಗಳು, 3 ಮಗಳು, ಗಂಡು ಮಕ್ಕಳು ಇಬ್ರು ಇದಾರೆ ಈಗ.
0: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
1: ನಾವು ಮದುವಾದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದು ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ಕೆ ಬರೋದು, ನಾವು ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು,
0: ಪದಗಳು
1: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು. ನಾವು ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
0: ಕಲ್ತಿದ್ದು ಈಗ ಕೆಲ್ಸಕ್ಕೆ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
1: 5-6 ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಆವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
0: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
1: ಮನೆಯಲ್ಲಿ
0: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
1: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರು 2 ಮಕ್ಕಳು. ನಮ್ಮ ಮದುವೆ ಆದ ಬಂದಾಗ ನಮ್ಮ ಯಜಮಾನರು ಹಿಂಗೆ 7-8 ಜನ ಇದ್ದು.
0: ಒಟ್ ಮೂಲ ಕೃಷಿ ನಿಮ್ದು?
1: ಕೃಷಿ ಕೆಲಸ ಎಲ್ಲ ಆರಂಭ.
0: ಏನೇನ್ ಬೆಳಿತಿದ್ರ ಅಜ್ಜಿ?
1: ನಾವು ರಾಗಿ, ಹುಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು. ತೊಗರಿ, ಅವ್ರಿ,
0: ಹತ್ತಿನೂ ಬೆಳಿತಿದ್ರ ಇಲ್ಲಿ?
1: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
0: ಬೆಳಿತಿದ್ರಿ?
1: ಬೆಳಿತೀವಿ.
0: ಈಗ ಅಷ್ಟೊಂದು ಬೆಳೆಯೋದಿಲ್ಲ.
1: ಈಗ ಅಷ್ಟೊಂದು ಬೆಳೆಯಲ್ಲ.
0: ಯಾಕೆ?
1: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ ಸುಲಭದ ನೋಡ್ಕೊಂಡು ಮಾಡಕ್ ಮಾಡಿರು. ದುಡ್ಡು
0: ಏನ್ ಬರ್ತದೆ ಅದನ್ನ,
1: ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
0: ಏನ್ ಅನಿಸ್ತದೆ ಅಜ್ಜಿ?
1: ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
0: ಈಗ ನಿಮ್ಗೆ ಏನ್ ಅನಿಸ್ತದೆ? ನೀವು ಸಂಪ್ರದಾಯಕವಾಗಿ ಕೃಷಿಯನ್ನ ಮಾಡಿದವರು, ಸಗಣಿ ಗೊಬ್ಬರ ಹಾಕಿ, ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
1: ಅಯ್ಯೋ, ಏನ್ ಅನಿಸ್ತಿದೆ ಮೇಡಮ್? ಕಾಯಿಲೆಗಳು, BP, ಶುಗರು, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
0: ಈಗ ತೋಟದ ಹತ್ರನೇ ಇರ್ತೀವಿ.
1: ತಿಂಡಿ ಊಟವೇ ಕಷ್ಟ.
0: ಕಷ್ಟ ಅಂದ್ರೆ?
1: ಹಿಂದಿಕ್ಕಿನ ಊಟ ತಿಂಡಿಲಿ ಯಾವ ರೋಗೂ ಇರ್ಲಿಲ್ಲ.
0: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
1: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ,
0: ಅಕ್ಕಿ,
1: ಮೊಸರು, ಹಾಲು, ಮನೆಯಲ್ಲಿ ಕರಾವು ಬೇಕಾದಷ್ಟು, ಲೀಟರ್ ಗಟ್ಟಲೆ, 4-5 5 ಹಾಲು ಕರಿಯವು
0: ಮನೆ ಮಾಡ್ತಿರ್ಲಿಲ್ಲ.
1: ಎಮ್ಮೆ, ಹಸು, ಬೆಣ್ಣೆ ತೆಗೆದು ಬೆಣ್ಣೆ ಮಾರವು. ಅವಾಗೇನ್ ಬೆಣ್ಣೆ ಏನ್ ಮಾಡಮ್ ಮೇಡಮ್, ಬರೀ 10 5 300 ಇವಾಗ 200-300
0: ಸೇರ್ಲೆಕ್ಕ. ಏನ್ ಮಾಡ್ತೀರಾ? ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ, ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
1: ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿ ಪಿ ಶುಗರು.

0: ಇವೆಲ್ಲ ಈಗಿನ ತಿಂಡಿಲಿ
1: ಶಕ್ತಿನೇ ಇಲ್ಲ ಅಲ್ವಾ?
0: ಶಕ್ತಿನೇ ಇಲ್ಲ ಮೇಡಮ್, ಬಾರಿಯ ಜನಗಳು ಶಕ್ತಿ ಇಲ್ಲ,
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ.
0: ಹೌದೌದು
1: ಅಲ್ವಾ?
0: ಹೌದು ಹೌದು ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
0: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ.
1: ಹೇಳ್ತೀರಾ,
0: ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ ಅಂತ ಹೇಳ್ತೀವಿ. ನಮ್ಮ ಮಕ್ಕಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
0: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
0: ನಾವ್ ಮಾಡಕ್ಕೆ ಸೊಸೆಯರ್ ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರ?
0: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್
0: ಬರಲ್ಲ ನಮ್ಮ ಅಡಿಗೆ.
1: ಟೇಸ್ಟ್
0: ಬರಲ್ಲ ಇಲ್ಲ, ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
0: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
0: ಟಿವಿ ನೋಡೋದು
1: ನೀವು ನೋಡಲ್ವಾ?
0: ನಾವು ನೋಡ್ತೀವಿ, ಏನ ಜನ ಇದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ ನಾವು ಹಬ್ಬ ಹುಣ್ಣಿಮೆಗಳಿಗೆ. ಅವನ್ನ ಬಿಟ್ಕೊಂಡು ನಮ್ಮ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರಾ ಅಜ್ಜಿ?
0: ಸುಮಾರ ಅಷ್ಟೇ, ಅವನ್ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವಕ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
0: ಸೊಸೆಯರ್ ಮಾಡ್ತಾರೆ,
1: ಸೊಸೆಯರ್ ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ, ಮಾಡ್ತೀರಾ?
0: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ ನೀವು?
0: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಳೇ ಅವರು. ನಮ್ಮ ಮೊಮ್ಮಕ್ಳೊಬ್ಳು ನಮ್ಮ ಹಿರಿ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿ ಮಗನ ಹೆಂಡತಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ.
0: ನಾವೆಲ್ಲ
1: 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ರೆಸ್ಟ್ ರೆಸ್ಟ್ ಅನ್ನೋ ಕಾಲದಲ್ಲಿ ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
0: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಭಾರಿ ಇಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರಾ ಅಜ್ಜಿ?
0: ಹೌದು,
1: ಹೇಳಿ ನೋಡೋಣ.
0: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳುದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದು ನಾಡು, ಅವಳ ಬೆಳೆವುದು ದೇಶ, ಅವಳ ಬೆಳೆವೋದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವೋದೇ ಮಲೆನಾಡಿನ ಮಕ್ಕಳು, ಅವಳದ ಸಸುವೆ ತೊಳುದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವರ ಕೈ ಸಸುವೆ ಏನೆಂದು ತೊಳೆದಳೆ, ಪುಪ್ಪುಗಿರಿ ಮಲೈನ ಸಿಕ್ಕುರಾವೆ, ಸೋಯನ್ನಿರೆ ಶೋಭಾನ.

0: ನವೆನ್ನಿ ರೀ ಪುಪ್ಪಗಿರಿ ಮಲ್ಲಯ್ಯನ ಶಿಖರದ ಒಳಗಿರುವ ನಂಜ ಬಟ್ಟಲ್ ವನವೇ ಸುಖಿ ಬಾಳು ಸೋ ಎನ್ನಿರೇ ಶೋಭಾನವೆನ್ನಿರೆ. ನಮಸ್ಕಾರ ಮೇಡಮ್. ಚೆನ್ನಾಯ್ತು ಮೇಡಮ್.
1: ಓ ಸೂಪರ್, ಚೆನ್ನಾಗಿ ಹಾಡ್ತೀರ ನೀವು ಅಜ್ಜಿ. ಒಗಟ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೆಲೈತೆ, ಕೊನೆ ಮುಳ್ಳಲೈತೆ, ಕಿಕ್ಕೆ ರಮ್ಮನ್ ತೇರಲೈತೆ, ಜಕ್ಕೆನಳ್ಳಿ ಬಯಲಲೈತೆ, ಬಲ್ಲಂತರ್ ಬಲ್ಗೊಂಬೆಲೈತೆ, ಕರೆಕಾಯ ಹುಡುಗಿ ತುರ್ಬಲೈತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು. ಯಾರದು ಬೇ ಕುಯ್ಯಕ್ಕಾಗಲ್ಲ ಅನುಭವದ್ದಾರ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ್ನ ಕುಯ್ದು ನಿಮ್ಮಲ್ಲಿ ಅಬ್ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನಗೆ. ಇನ್ನೊಮ್ಮೆ
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ್ನ ಕುಯ್ದು ನಿಮ್ಮಲ್ಲಿ ಅಬ್ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಅದು ಆತ ನೀರ್ ಕುಡಿತಾ ಇರುತ್ತೆ ಕೆರೆಯಲ್ಲಿ, ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ ಆತ, ನಾಳೆಗೆ ನೀನ್ ಕುಯ್ದ ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ, ಆ ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದು ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
0: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದ್ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲ್ ಕಾಯಿ ಬಿಡುತ್ತಲ್ಲ.
1: ಹೌದು.
0: ರುದ್ರಾಕ್ಷಿಕಾಯಿನ ಮುಳ್ಳು ಮುಳ್ಳಾಗಿ.
1: ಹೌದು.
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ. ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದು ಹೇಳಿ ಲಾಸ್ಟ್ ನೋಡೆ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ.
1: ತೇರು ಓಡುತ್ತೆ ಹೂ ಬೀಳುತ್ತೆ. ಹಾ ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದು ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲೈತಿ.
1: ಅದ್ ಗೊತ್ತು ನನ್ಗೆ, ಮಲ್ಲಿಗೆ ಹೂವು
0: ಗೊತ್ತಾ?
1: ಅದೊಂದೇ ಕೊನೆಗೂ ಗೆದ್ದೆ.
0: ಒಳ್ಳೆ ಕೆಲ್ಸ.
1: ಒಗಟ್ಟು ಆಯ್ತು, ಶೋಭಾನೆ ಪದ ಆಯ್ತು. ಈಗ
0: ಒಂದು ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಹ್ಞೂ ಹಾಡಿ ಹಾಡಿ.
0: ಹೂವ ನೋಡೆ ಉಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ. ಹೂವ ನೋಡೆ ಅಡಿಗೆಯ

0: ನರಿವುವ ನೋಡಿ ಸಗಣಿಯ ಒರುವೋಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವುವ ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವುವ ನೋಡಿ ಹೂವ ನೋಡೇ ಉಣುಸೆಯ ಮೊಗ್ಗ ನೋಡೇ ಮಲ್ಲಿಗೆಯ ಆರಂಭ ನೋಡಿ ಎನ್ನ ಗೆಳತಿ ನರಿವುವ ನೋಡಿ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲೇ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವುವ ನೋಡೆ.
1: ಇದರ ಅರ್ಥ ಗೊತ್ತಾತ?
2: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರ ಸೆರ್ಗಿ ಕಟ್ಗ್ಯ ದೊಡ್ಡಿ ಸಗಣಿ ಉರ್ಬ ಅಂತಾಳೆ.

0: ಅದಕ್ಕೆ ಸೊಸೆ ಏನು ಹೇಳ್ತಾಳೆ, ನಾನು ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಹಳ್ಳಿ ಕಸಬಿ ಮಗಳು, ತರುವಾಗ ನೀನು ಹಿರಿಯ.
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರ. ಸಿಟಿ ಜೀವನ ನೋಡಿದ್ರೆ ಏನು ಅನಿಸ್ತದೆ ಅಜ್ಜಿ ಈಗ?
0: ನನಗೆ ಸಿಟಿ ಜೀವನ ಹಿಡಿಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಹೋಗಿ ಬೇಜಾರು. ನಾವು ಅಡ್ಡಾಡಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನೂ ಇಲ್ಲ. ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದ್ದೀವಿ.
1: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ಗಾದೆಗಳಿದೆಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳಿಲ್ಲ.
1: ಮತ್ತೆ
0: ಹಾಸಿಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ.
1: ಕರೆಕ್ಟ್, ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ನಾವು ಕೇಳ್ತೀನಿ. ನಾವು ಏನು ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ ಮೇಡಮ್.
1: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಆಟ ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರಂತಲ್ಲಿ ನಾವು ಆಟವಾಗಿ
1: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟ ಯಾಕೆ
1: ಅಲ್ವಾ
0: ಅಲ್ವಾ,
1: ಎಷ್ಟು ಚೆನ್ನಾಗಿದೆ ನೋಡಿ
0: ಆಕಾಶ ನೋಡಕ್ಕೆ. ನೂಕಾಡೋದ್ ಯಾಕೆ?
1: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಒಡೆಯುತ್ತಲ್ಲ. ಏನು
1: ನಮ್ಮ ಹತ್ರ
0: ಇದೆ, ನಮ್ಮನೆ ಒಡೆಯುತ್ತೆ.
1: ನಮ್ಮ ಹತ್ರ ಇದ್ ನಮ್ಮನೆ ಒಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
0: ಕಣ್ರೆ
1: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
0: ನಮ್ಮ ಹತ್ರ ಇದೆ, ನಮ್ಗೆ ಸಿಕ್ಕಲ್ಲ.
1: ಸಿಕ್ಕಲ್ಲ ಮನ್ಸು ಅಲ್ವಾ, ಮತ್ತೇನು?
0: ಈ ಮೊಳಕೈ ನಮ್ ಕೈ ಸಿಗುತ್ತಾ ಮೇಡಮ್?
1: ಮೊಣಕೈ ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಕೈಲಿ ಹಿಡಿಯಲ್ಲ,
1: ಹಿಡಿಯಲ್ಲ.
0: ನಮ್ ಕೈಲಿ ಇದೆ, ನಮ್ ಕೈ ಸಿಕ್ಕಲ್ಲ.
1: ಏನ್ ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ.
0: ಇಂಜಿನಿಯರ್ ಓದ್ತಾ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದಾನೆ, ಫಾರಿನ್ ಅಲ್ಲಿ. ಅವ್ರೇ ಇಬ್ಬರೇ ಮೊಮ್ಮಕ್ಳು.
1: ಅವರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕೇಳ್ತಾರೆ.
1: ಇಷ್ಟ
0: ನೀನು ಇರ್ಬೇಕು, ಹತ್ರದಲ್ಲಿ ಬರ್ಬೇಕು,
1: ಬೈತಾರೆ. ಬಂದಿರು ನಮ್ಮ ಹತ್ರ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
1: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
1: ಇಷ್ಟ
0: ಇಷ್ಟ
1: ಒಟ್ಟು ಆರೋಗ್ಯವಾಗಿ.
0: ಒಂದು ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ.
0: ಹೊರ ಭಾದ್ರಪದ ತದಿಗೆ ನಾಳೆ ದಿವಸ ಅರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು? ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ, ಎಲ್ಲರೇ ಆತಕ್ಕೆ ಸ್ವಾಮಿ 3 ದಿವಸಕ್ಕೆ ಬರುವೆ. ನಿಮ್ಮೆಲ್ಲರ ಶಿವ ಪೂಜೆಗೊದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. 3 ದಿನ 5 ದಿನ ಮೀರಿದರೆ 7 ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ. ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ, ನಾವೇನ ಹೇಳೆವು? ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, 7 ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲಿ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ. ಈಗೇನ ಕೊಟ್ಟರು ಇನ್ನೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ಟರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೋರು ಬಡವರಿಂದೇನ ಕೊಡುವರು? ಜಯಮಂಗಳಂ.

0: ನಿತ್ಯ ಶುಭ ಮಂಗಳಂ. ಬಂಧು ಬಳಗ ಎಲ್ಲ ಸುಖದಿಂದಿಯರು, ತಂದೆ ಗಿರಿರಾಜ ಬಾಳ ದಿನದ ಮುದುಕ. ಬಂಧು ಬಳಗ ಎಲ್ಲ ಸುಖದಿಂದಿಯರು, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.
1: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಜ್ಜಿ. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಏನು ಗೊತ್ತಾ, ಓದೋರು ಅಷ್ಟೇ ಜ್ಞಾನಿಗಳಲ್ಲ, ನಿಮಗೆ ಇರೋ ಅರಿವಿದೆಯಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಕೆಲಸ ಮಾಡಬೇಕು, ದುಡ್ಡು ತಿನ್ನಬೇಕು, ಈ ಥರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
0: ಹೌದು ಮೇಡಮ್, ದುಡ್ಡು ನಮ್ಮ ಇದರಲ್ಲಿ ನಾವಿರಬೇಕು, ನಮ್ಮ ಕಾಲ ಮೇಲೆ ನಾವು ದುಡ್ಕೊಂಡು ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ದುಡ್ಡು ಇಟ್ಕೊಳ್ರಿ. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂಥವಕ್ಕೆಲ್ಲ ಹೇಳ್ತೀವಿ, ಕೇಳ್ಬೋದು ಬಿಡ್ಬೋದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರು
1: ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ ಅಲ್ವಾ, ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ,
1: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದು ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಂದ ಬರ್ತದೆ. ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಜನಪದ ಕಲಾವಿದೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 12:30 ಆಗಲಿದೆ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
3: ಸ್ವಾಮಿ, ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
4: ಹೌದು ದೇವ,
3: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ, ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
5: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಪ್ರಿಯ ಕೇಳುಗರೆ,

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಂಗಳೂರು. ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂಥ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನು ಡಾಕ್ಟ್ರಿ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
3: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂತ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನು ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನು ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ನು 10-15% ಜನರಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
2: ಅಂದರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ

0: ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ.
1: ಕರೆಕ್ಟ್. ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ, ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನು ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್ ಮಾಡುತ್ತೆ.
0: ಓಕೆ, ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂಥದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗಲಿ ಅಥವಾ ರಕ್ತಸ್ರಾವ ಆಗೋದಾಗಲಿ ಯಾಕಾಗುತ್ತೆ?
1: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕನ್ನು ನೀವುಗಳು ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲ ಪೇಷೆಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದರೆ ಏನು? ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂಥ ನಮ್ಮ ಸಮಸ್ಯೆಗಳು, ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕು ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ಟರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರಿಗೆ. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನೂ ಆಗಿರಲ್ಲಲ್ಲ? ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿಯನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನು ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
0: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ, ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
1: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲ ಲೈಫ್ ಸ್ಟೈಲಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬ್ಯುಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರೂ ಇವುಗಳ ಜೊತೆಗೆ ಸೇರಿಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
0: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
1: ಮ್ಯಾಮ್, ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸನ್ನು ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗಲಿಕ್ಕೆ ಅದನ್ನು ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ದೀವಿ. ಬಿ ಫಾಸ್ಟ್ ಅಂದರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದರೆ ಬ್ಯಾಲೆನ್ಸಿಗೆ ಸಂಬಂಧಪಟ್ಟು, ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದರೆ ಐಸ್, ಅಂದರೆ ಅವರು ವಿಷನ್ನಿಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದರೆ ಫೇಸ್, ಫೇಸಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದರೆ ಆರ್ಮ್, ಅಂದರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನೂ ಹೋಗ್ಬೋದು. ಟಿ ಅಂದರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬ ಹೊತ್ತು ವೇಸ್ಟ್ ಮಾಡದೇ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
0: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಏನು ಆ ಸಮಯ ಇದೆ ಅದನ್ನ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
1: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಆಸ್ಪತ್ರೆಗೆ ಬಂದರೆ ಆ ಕ್ಲಾಟ್ ಅಂತ ನಾನು ಏನು ಹೇಳಿದೆ, ಆ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ಗಳು ಬಂದಿದೆ ಮೇಡಮ್. ಅದನ್ನು ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸನ್ನು ನಾವು ಬಳಸುವಂಥದ್ದು, ಇದು ಅರೌಂಡ್ 30-35,000 ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಒಂದು. ಎರಡನೇದು, 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟನ್ನು ಡೈರೆಕ್ಟಾಗಿ ತೆಗೆಯುವಂಥ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟನ್ನು ರಿಟ್ರೀವ್ ಮಾಡುವಂಥದ್ದು. ಸೊ ಇದು ನೀವು 6 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತಾರೆ. ಬಟ್ ಇಂಜೆಕ್ಷನ್

0: ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ.
1: ಓಕೆ ಓಕೆ,
0: ಅಕಾರ್ಡಿಂಗ್ ಟು ಗೈಡ್ಲೈನ್ಸ್.
1: ಆಕ್ಚುಲಿ ಈಗ ಪರೀಕ್ಷೆ ಎನ್ನುವಂಥದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂಥದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂಥದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದರೂ ಚಿಕಿತ್ಸೆ ಶುರು ಮಾಡಿಬಿಡ್ತೀರಾ, ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ, ನೀವು ಈಗ SS ನಾರಾಯಣ ಎಕ್ಸಾಂಪಲ್ ಆಗಿ ಬಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವರು ಅದನ್ನು NIHSS ಸ್ಕೇಲ್ ಅಂತ ಇರ್ತದೆ ಮೇಡಮ್, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟನ್ನು ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕಿನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂಥ ಸಮಯ, ಸ್ಕ್ಯಾನಿಂದ ಇಂಜೆಕ್ಷನ್ ಕೊಡುವಂಥ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಆದಷ್ಟು ಬೇಗನೆ ಆಗಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದರೆ ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಬ್ರೈನ್ ಅಂತ. ಅಂದರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 ಮಿಲಿಯನ್ ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ನ ಬಳಸಿದರೆ ಈ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನು ಹೇಳಿರ್ತೀರಿ, ಆದರೆ ನಮಗೆ ಸುಮ್ಮನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗೇನೋ ಆಯಿತು ಅಂದ ತಕ್ಷಣವೇ ಸ್ಟ್ರೋಕ ಅಂತ ಹೇಳಿಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನು ಗುರುತಿಸಬೇಕು ಸ್ಟ್ರೋಕಿಗಿರುವಂಥ ಲಕ್ಷಣಗಳಿಗೂ ಅಥವಾ ಬೇರೆಯದೇ ತೊಂದರೆಗಳಿಂದ ಆದುವಂಥ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋದು?
0: ನಾನು ಆಗಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದರೆ, ವಿಷನ್ ಪ್ರಾಬ್ಲಮ್ ಆದರೆ ಅಥವಾ ಫೇಸಲ್ಲಿ ವ್ಯತ್ಯಾಸಗಳು ಕಂಡು ಬಂದರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡ್ತದೆ, ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲೋ ಜುಮ್ ಅನ್ನುತ್ತೆ, ಇನ್ನೊಂದು ಕಡೆ ಏನೋ ಒಂದು ರೀತಿಯ ಮರಗಟ್ಟದಂಗೆ ಅನಿಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೆಯದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದರೆ ಅದನ್ನು ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡಿಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು.
1: ನಿಮ್ಮ ಮುನ್ಸೂಚನೆಗಳೇನಾದರೂ ಕಾಣಿಸ್ಕೊಳ್ಬಹುದಾ ಸ್ಟ್ರೋಕಲ್ಲಿ?
0: ಮೇಡಮ್ ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನು ನಾವು TIA ಅಂತ ಕರಿತೀವಿ. TIA ಅಂದರೆ ಟ್ರಾನ್ಸಿಯಂಟ್ ಇಶ್ಕಿಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗೋದಿರ್ಬೋದು, ಕೆಲವು ನಿಮಿಷಗಳು 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ. ಅದು ವಾರ್ನಿಂಗ್ ಸೈನ್ ಇದ್ದಂಗೆ, ಅಂದರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೆಯದು. ಬಟ್ ಹಲವಾರು ಬಾರಿ ಜನ ಏನು ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್, ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದರೆ ನಿಮಗೆ ಸ್ಟ್ರೋಕ್ ಆಗೋ ಸಾಧ್ಯತೆಯನ್ನು ನಾವು
1: ತಡೆ ಹಿಡಿಬಹುದು.
0: ಎಸ್,
1: ಓಕೆ, ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯಿತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂಥದ್ದು.
0: ಆ ಸಿಂಪ್ಟಮ್ಸ್ ಗಳು ಕಂಡ ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ ಸಿ ಟಿ ಸ್ಕ್ಯಾನ್ ಏನ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ

0: ರಕ್ತಸ್ರಾವ ಇದೆಯಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ದರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿರ್ತದೆ, MRI ಇರ್ತದೆ. ಇನ್ನು ನೆಕ್ಸ್ಟ್ ಅಂತಂದರೆ ಥ್ರಾಂಬೆಕ್ಟಮಿ ಕೇಪೇಬಲ್ ಅಂತ ಹೇಳಿದ್ದೆ ನಿಮಗೆ, ಎಲ್ಲಿ ಡೈರೆಕ್ಟಾಗಿ ಹೋಗಿ ರಕ್ತನಾಳನ ಕ್ಲಾಟನ್ನು ತೆಗೆಯುವಂಥದ್ದು. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹೆಬಿಲಿಟೇಷನ್ 24/7
1: ಓಕೆ
0: ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ, ನರ್ಸಿಂಗ್ ಹೋಮ್ಗಳಾಗಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ.
1: ಓಕೆ.
0: ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂಥ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷೆಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂಥ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗೋ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯುಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯುಮೋನಿಯಾ ಆದರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICU ಮ್ಯಾನೇಜ್ ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ,
1: ಇರಬೇಕಾಗುತ್ತೆ ಆಸ್ಪತ್ರೆಯಲ್ಲಿ ಹೆಚ್ಚು ದಿನ
0: ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಹಾಂ, ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟ್ಲ್ಗಳಿಗೆ ಬಂದರೆ, 4.5 ಗಂಟೆ ಒಳಗಡೆ ಬಂದರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನನ್ನು, ಎಲ್ಲರಲ್ಲೂ ಕೊಡೋಕ್ಕೆ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬ ಜಾಸ್ತಿ ಇದ್ದರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ದರೆ ಕೊಡೋಕ್ಕೆ ಬರೋದಿಲ್ಲ, ಈ ರೀಸೆಂಟಾಗಿ ಸರ್ಜರಿಗಳಾಗಿರುತ್ತೆ ಅವರಲ್ಲಿ ಕೆಲವರಲ್ಲಿ ಕೊಡೋಕ್ಕೆ ಬರೋದಿಲ್ಲ.
1: ಸೊ ಕೇಸ್ ಹಿಸ್ಟ್ರಿ ಬೇಕಾಗುತ್ತೆ.
0: ಎಸ್ ಎಸ್ ಎಸ್. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವಶನೇರ್ ಅನ್ನು ನೋಡಿಬಿಟ್ಟು ಸೂಕ್ತವಾದ ಪೇಷೆಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನು ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನು ಕೊಟ್ಟು ಜೊತೆಗೇ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರನ್ನು ಕಡಿಮೆ ಮಾಡುವಂಥದ್ದು, ಬ್ರೈನಲ್ಲಿ ಆಗಿರೋ ಸ್ಟ್ರೋಕಿಂದ ಉದ್ಭವ ಆಗುವ ಬಾವನ್ನು ಕಡಿಮೆ ಮಾಡೋದಕ್ಕೆ ಅದನ್ನು ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನು ಕಡಿಮೆ ಮಾಡೋ ಇಂಜೆಕ್ಷನ್ಗಳು, ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗೋ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಇಂಜೆಕ್ಷನ್ಸ್ಗಳನ್ನು ಕೊಡ್ತೀವಿ. ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇ ಫಿಸಿಯೋಥೆರಪಿ ಕೂಡ ಶುರು ಮಾಡಿಕೊಡ್ತೀವಿ, ರಿಹಾಬಿಲಿಟೇಷನ್ ಆ್ಯಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷೆಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. BP ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನು ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ಬಂದುಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಪಟ್ಟಿರ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲಾ ಒತ್ತಡಗಳನ್ನ ತಡ್ಕೊಂಡಿರುತ್ತೇನೋ. ಈಗೇನು ನೀವು ಬಿ ಪಿ ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ. ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೆ ಒಂದು ಹಂತ ಇರ್ತದೆ, ಕಾಂಪ್ಲಿಕೇಶನ್ಸ್ ಗಳಿಗೆ ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದು

0: ಎಲ್ಲ ಒಂದು ಹೆಲ್ತ್ ಕೇರ್ ಸಿಸ್ಟಮಿನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ, ನಮ್ಮ ಎಜುಕೇಷನ್ ಸಿಸ್ಟಮಿಂದನೇ ಬರಬೇಕದು.
1: ಓಕೆ,
0: ಸೊ ಇನ್ ಜನರಲ್ ಪ್ರಿವೆನ್ಷನಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ಸಲ್ಲಿ ಇವತ್ತಿನ ದಿವಸ ಡಯಟ್, ಡಯಟಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್ ಇವುಗಳನ್ನು ಅವಾಯ್ಡ್ ಮಾಡಬೇಕು. ಯಸ್, ಟೂ ಮಚ್ ಆಫ್ ಆಯಿಲ್ ಕಂಟೆಂಟನ್ನು ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ, ಕೊನೆ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ ಬಿ ಪಿ ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟ್ರೆ, ಈಗ ನಾವು ಬೇರೆ ಬೇರೆ ಕಾಯಿಲೆಗಳಲ್ಲಿ ಮೊದಲೇ ಸ್ವಲ್ಪ ಸ್ಕ್ರೀನಿಂಗ್ ಅಂತ ಹೇಳಿ, ಆ ಸ್ಕ್ರೀನಿಂಗ್ ಮೂಲಕ ಕಂಡುಹಿಡಿದು ಮುಂದೆ ಆಗುವ

0: ಕಂಟೆಂಟನ್ನು ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ, ಕೊನೆ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ ಬಿ ಪಿ ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟ್ರೆ, ಈಗ ನಾವು ಬೇರೆ ಬೇರೆ ಕಾಯಿಲೆಗಳಲ್ಲಿ ಮೊದಲೇ ಸ್ವಲ್ಪ ಸ್ಕ್ರೀನಿಂಗ್ ಅಂತ ಹೇಳಿ, ಆ ಸ್ಕ್ರೀನಿಂಗ್ ಮೂಲಕ ಕಂಡುಹಿಡಿದು ಮುಂದೆ ಆಗುವ ಸಮಸ್ಯೆಯನ್ನು ತಡೆಗಟ್ಟಬಹುದು ಅಂತ ಇರುತ್ತೆ. ಈ ಸ್ಟ್ರೋಕಲ್ಲೂ ಆ ರೀತಿಯಾದ ಏನಾದರೂ ಅಡ್ವಾನ್ಸ್ ಆಗಿರುವಂಥ ವಿಷಯಗಳು ಇದೆಯಾ?
0: ಸ್ಕ್ರೀನಿಂಗ್ ಮೂಲಕ ಸ್ಟ್ರೋಕ್ ಆಗುವ ಸಾಧ್ಯತೆಗಳನ್ನು ಪತ್ತೆ ಹಚ್ಚೋದು ಕಷ್ಟ ಮೇಡಮ್, ಆ ರೀತಿ ಇಲ್ಲ. ಬಟ್ ಏನು ರಿಸ್ಕ್ ಫ್ಯಾಕ್ಟರ್ಸ್ಗಳಂತ ನಾನು ಏನು ಹೇಳಿದೆ ಅವುಗಳನ್ನು ನಾವು ಮ್ಯಾನೇಜ್ ಮಾಡಿಕೊಂಡಿದ್ರೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ.
1: ಒಂದು ಸಾರಿ ಸ್ಟ್ರೋಕಿಗೆ ಒಳಗಾದ ವ್ಯಕ್ತಿ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಅಲ್ಲೇ ಇರಬೇಕು?
0: ಯಸ್ ಮೇಡಮ್, ಒಂದು ಸಲ ಕ್ಲಾಟ್ ಇದೆ ಅಂತ ಗೊತ್ತಾದ್ಮೇಲೆ ಅದರದ್ದು ಮೊದಲನೇ ಹಂತದ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಇಡೀ ಲೈಫ್ ಅವರು ಈ ಬ್ಲಡ್ ಥಿನ್ನರ್ ಮಾತ್ರೆಗಳಂತಿರ್ತದೆ ಆ ಮಾತ್ರೆಗಳನ್ನ ತಗೊಳ್ಳೇಬೇಕಾಗ್ತದೆ. ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂಥ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ.
1: ಓಕೆ ಡಾಕ್ಟ್ರೆ, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ಗಳು ರಕ್ತಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೈನಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೈನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೈನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್, ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ ಇದನ್ನು. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನು ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕ್ಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICUಅಲ್ಲಿ ಪೇಷಂಟನ್ನು ಮ್ಯಾನೇಜ್ ಮಾಡ್ತೀವಿ.
1: ಒಂದು ಸಾರಿ ಓಪನ್ ಆದಂಥ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದರೆ, ಸ್ಟ್ರೋಕ್ ಅಂತ ಆದಾಗ ತುಂಬ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದರೆ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತದೆ. ಒಂದು
1: ಭಾಗ ಜಾಸ್ತಿ ಆಯ್ತು.
0: ಎಸ್ ಮ್ಯಾಮ್, ಎಸ್. ಸೊ ನಮ್ಮ ದೇಶದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 100-150 ಜನರಲ್ಲಿ 100,000 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನು ನಾವು 4th leading cause of death ಅಂತೀವಿ ನಮ್ಮ ದೇಶದಲ್ಲಿ. 4th leading cause of death
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th leading cause of disability. ಸಿ, ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನೂ ಅಲ್ಲಿ ವ್ಯಯ ಆಯ್ತು, ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕ
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂಥ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅಪ್ಪಿತಪ್ಪಿ ಈ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನು ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ರಿಡನ್ ಆಗೋರೇ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ

0: ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
2: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
1: ದೇಹದಾನ ಜೀವದಾನಕ್ಕೆ ಸಮಾನ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು 4 ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆ್ಯಡ್ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು 4 ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ 4 ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಸನ್ನೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, 100% 75% ಬಿತ್ತನೆ ಆಗಿಲ್ಲ ಆ

0: ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ, ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರೊಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಆಫ್ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ, ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ, ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ, ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋಂತ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
0: ಹಂಚ್ಕೊಳ್ತವೆ.
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರ್ದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ದೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ, ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು, ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್.

0: ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ ಅವ್ರ ನೋಂದಣಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ ಸಿ ಎಸ್ ಸಿ ಸೆಂಟ್ರ್ ಗ್ರಾಮ ಒಂದು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ, ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು, ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟ್ರೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ

0: ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎ ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರುಕಟ್ಟೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ ಐಎಎಫ್ ಡಿಸಿಪಿಪಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರಿಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ

0: ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:20:42. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಿವಿ ಶ್ರೀನಿವಾಸ ಹಾಗೂ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳನ್ನು ಕೇಳುವಿರಿ.

ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ವಿವಿ ಶ್ರೀನಿವಾಸ ಹಾಡಿರುವ ಬಸವಣ್ಣನ ವಚನ ವಿಷಯವೆಂಬ ಹಸುರನೆನ್ನ.

0: ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಿವಿ ಶ್ರೀನಿವಾಸ ಹಾಗೂ ಪರಮೇಶ್ವರ ಹೆಗಡೆ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಂಗಳೂರು. ಈಗ ಸಮಯ 1:31:12. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಶುಭಾಶಯ. ಸ್ನೇಹಿತರೆ, ಮನುಷ್ಯ ಭಯಪಡುವಂತಹ ಅಗೋಚರ ಶಕ್ತಿಗಳಲ್ಲಿ ಒಂದು ದೈವಿಕ ಶಕ್ತಿಯಾದರೆ ಮತ್ತೊಂದು ದೆವ್ವ ಆತ್ಮಗಳ ಶಕ್ತಿ. ಕೆಲವರು ದೆವ್ವ ಪ್ರೇತಾತ್ಮಗಳು ಇದೆ ಅಂತ ನಂಬುತ್ತಾರೆ, ಇನ್ನು ಕೆಲವರು ದೆವ್ವ ಭೂತಗಳು ಇಲ್ಲವೇ ಇಲ್ಲ ಅಂತಾರೆ. ಅಷ್ಟಕ್ಕೂ ಆತ್ಮಗಳು ದೆವ್ವ ಭೂತಗಳಾಗಿ ಯಾಕೆ ಅಲೆದಾಡ್ತವೆ? ಎಂಥವರನ್ನ ದೆವ್ವ ಭೂತಗಳು ಕಾಡ್ತವೆ? ದೆವ್ವ ಭೂತಗಳಿಗೆ ಸಂಬಂಧಿಸಿದ ರಹಸ್ಯಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಚಿವುದೇ ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

ದೇವಭೂತಗಳು ಆತ್ಮಗಳ ರೂಪವಾಗಿವೆ. ಅತೃಪ್ತ ವ್ಯಕ್ತಿಯ ಆತ್ಮ ಮರಣಾನಂತರ ಆತ್ಮವಾಗಿ ಅಲೆದಾಡುತ್ತೆ ಅಂತ ಅನೇಕ ಪುರಾಣಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ವ್ಯಕ್ತಿಯ ಆಸೆಗಳು ಆತನ ಜೀವಿತಾವಧಿಯಲ್ಲಿ ಈಡೇರಿರುವುದಿಲ್ಲವೋ, ಅಥವಾ ಯಾವ ವ್ಯಕ್ತಿ ತನ್ನ ಮರಣದ ಆಯುಸ್ಸಿಗೂ ಮುನ್ನವೇ ಅಕಾಲಿಕವಾಗಿ ಮರಣ ಹೊಂದುತ್ತಾನೋ, ಅಥವಾ ಬದುಕಿದ್ದಾಗ ಇನ್ನೊಬ್ಬರ ಮೇಲೆ ಸೇಡು ದ್ವೇಷವನ್ನು ಇಟ್ಕೊಂಡಿರ್ತಾನೋ, ಅಂತಹ ವ್ಯಕ್ತಿಗಳ ಆತ್ಮಗಳು ಮುಕ್ತಿಯನ್ನು ಪಡೆದುಕೊಳ್ಳದೆ ದೆವ್ವ ಅಥವಾ ಭೂತ ಅಥವಾ ಪಿಶಾಚಿಯಾಗಿ ಅಲೆದಾಡ್ತವಂತೆ. ಅನೇಕರು ದೇವರು ಪೂಜೆ ಪುನಸ್ಕಾರಗಳನ್ನು ಹೇಗೆ ನಂಬೋದಿಲ್ಲವೋ, ಹಾಗೆ ದೆವ್ವ ಭೂತಗಳ ಇರುವಿಕೆಯನ್ನು ಕೂಡ ನಂಬಲಾರರು, ಹಾಗೂ ಅವುಗಳನ್ನು ಒಪ್ಪಿಕೊಳ್ಳೋದಿಲ್ಲ. ನಿಜವಾಗಿಯೂ ದೆವ್ವ ಭೂತಗಳು ಇದೆಯೇ ಅಥವಾ ಇಲ್ಲವೇ, ಇದರ ಬಗ್ಗೆ ನಿಖರವಾಗಿ ಹೇಳಲಾಗದೇ ಹೋದರೂ ಜಗತ್ತಿನ ಎಲ್ಲ ಧರ್ಮಗಳು ಆತ್ಮಗಳ ಇರುವಿಕೆಯನ್ನು ಪ್ರತಿಪಾದಿಸುತ್ತವೆ. ಸಿನಿಮಾಗಳಲ್ಲೂ ಅತೃಪ್ತ ಆತ್ಮ ಪ್ರೇತಾತ್ಮಗಳ ಕುರಿತಾಗಿ ಕಥೆಗಳು ಮೂಡಿಬಂದಿವೆ. ಅಂತಹ ಹಾರರ್ ಸಿನಿಮಾಗಳ ಹಾಡುಗಳೊಂದಿಗೆ ಆತ್ಮಗಳ ರೋಚಕ ಸಂಗತಿಗಳ ಮಾತುಗಳನ್ನು ಮುಂದುವರಿಸೋಣ. ಈಗ ಕೇಳಿ ಎಸ್ ಜಾನಕಿ ಹಾಡಿರುವ ಸಂಯುಕ್ತ ಚಿತ್ರದ ಗೀತೆ. ಚೌದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂಗೀತಂ ಶ್ರೀನಿವಾಸ್.

ಆತ್ಮಗಳಲ್ಲಿಯೂ ವಿವಿಧ ವಿಧಗಳಿವೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮೂರು ವಿಧದ ಆತ್ಮಗಳಿವೆ. ಅವುಗಳೆಂದರೆ ಜೀವಂತ ಆತ್ಮ, ಪ್ರೇತಾತ್ಮ ಮತ್ತು ಮೂರನೇದಾಗಿ ಸೂಕ್ಷ್ಮ ಆತ್ಮ. ಈ ಮೂರು ವಿಧದ ಆತ್ಮಗಳು ಅದರದ್ದೇ ಆದ ಮಹತ್ವವನ್ನು ಹಾಗೂ ಅರ್ಥವನ್ನು ಒಳಗೊಂಡಿದೆ. ಮೊದಲನೇದಾಗಿ ಜೀವಂತ ಆತ್ಮ, ಅಂದರೆ ಈ ಆತ್ಮ ಜೀವಂತ ವ್ಯಕ್ತಿಯ ದೇಹದಲ್ಲಿ ನೆಲೆಸಿರುತ್ತೆ. ಇಂತಹ ಆತ್ಮ ಜೀವಂತವಾಗಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲೇ ಇರುತ್ತೆ. ಇನ್ನು ಎರಡನೇದಾಗಿ ಪ್ರೇತಾತ್ಮ. ಪ್ರೇತಾತ್ಮ ಅಂದರೆ ಅತಿಯಾದ

ಕಾಮ ಮತ್ತು ಅತಿಯಾದ ಆಸೆಯನ್ನು ಹೊಂದಿರುವ ಆತ್ಮವಾಗಿದೆ. ಪ್ರೇತಾತ್ಮಗಳು ಮರಣದ ನಂತರವೂ ತನ್ನಲ್ಲಿನ ಯಾವುದೋ ಒಂದು ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಅಲೆದಾಡ್ತಲೇ ಇರ್ತವೆ. ಮೂರನೆಯದಾಗಿ ಸೂಕ್ಷ್ಮ ಆತ್ಮ. ಸೂಕ್ಷ್ಮ ಆತ್ಮಗಳು ಯಾವಾಗಲೂ ಸೂಕ್ಷ್ಮ ಜನರಲ್ಲಿ ಇರ್ತವಂತೆ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ಶಂಕರ್ ಮಹದೇವನ್ ಹಾಗೂ ಅರ್ಜುನ್ ಜನ್ಯ ಹಾಡಿರುವ ಕಲ್ಪನಾ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಹಾಗಾದ್ರೆ ಆಗ್ಲೇ ಹೇಳಿದ ಮೂರು ಆತ್ಮಗಳಲ್ಲಿ ಯಾವುದು ಅತ್ಯಂತ ಕೆಟ್ಟ ಆತ್ಮ? ಯಾವ ಆತ್ಮಕ್ಕೆ ಶ್ರಾದ್ದ ಹಾಗೂ ತರ್ಪಣ ಕಾರ್ಯಗಳನ್ನು ಮಾಡಲಾಗುವುದಿಲ್ಲವೋ ಅಂತಹ ಆತ್ಮ ಕೆಟ್ಟ ಆತ್ಮ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ಆತ್ಮಗಳು ತನ್ನ ಕುಟುಂಬದ ಸದಸ್ಯರಿಂದಲೇ ಯಾವುದೇ ಗೌರವವನ್ನು ಪಡೆದುಕೊಳ್ಳದ ಕಾರಣ ಅದು ತಮ್ಮ ಕುಟುಂಬದ ಸದಸ್ಯರಿಗೆ ತೊಂದರೆಯನ್ನು ಸೃಷ್ಟಿಸುತ್ತೆ. ಈ ಕಾರಣಕ್ಕೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷದಲ್ಲಿ ಅಮಾವಾಸ್ಯ ತಿಥಿಯಲ್ಲಿ ಹಾಗೂ ಇನ್ನಿತರ ಕುಟುಂಬದ ಸದಸ್ಯರು ಮರಣ ಹೊಂದಿದ ದಿನದಂದು ಶ್ರಾದ್ದ, ಪಿಂಡದಾನ ಅಥವಾ ತರ್ಪಣ ಕಾರ್ಯವನ್ನು ನಡೆಸಲಾಗುತ್ತೆ. ಆತ್ಮಗಳು ತಮ್ಮ ಜೀವಿತಾವಧಿಯಲ್ಲಿ ಯಾವುದೋ ಒಂದು ದೃಢವಾದ ಆಸೆಯನ್ನು ಇಟ್ಕೊಂಡಿರುತ್ತವೆ. ಆದರೆ ಆತ್ಮದ ಆಸೆ ಈಡೇರದೇ ಇದ್ದಾಗ ಅದು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ತೊಂದರೆಯನ್ನು ನೀಡುತ್ತೆ. ಕೆಲವೊಮ್ಮೆ ಆತ್ಮಗಳು ಹಿಂಸೆಗೊಳಗಾಗಿ ಸೇಡನ್ನ ತೀರಿಸಿಕೊಳ್ಳಲು ಅಲೆದಾಡ್ತಲೇ ಇರ್ತವಂತೆ. ಇಂತಹ ಆತ್ಮಗಳನ್ನು ಹಿಂದೂ ಧರ್ಮದಲ್ಲಿ ಕೆಟ್ಟ ಆತ್ಮಗಳು ಅಂತ ಕರೆಯಲಾಗುತ್ತೆ. ಇನ್ನಷ್ಟು ಮಾತಾಡೋಣ, ಆದರೆ ಅದಕ್ಕೂ ಮೊದಲು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ ರಾಜನ್ ನಾಗೇಂದ್ರ.

ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿಯ ಆತ್ಮ ಹಸಿವು, ಬಾಯಾರಿಕೆ, ರೋಗ, ಕೋಪ, ಕಾಮ ಇತ್ಯಾದಿ ಆಸೆಗಳನ್ನು ಇಟ್ಟುಕೊಂಡಿರುತ್ತೋ ಅಂತಹ ಆತ್ಮಗಳು ಪ್ರೇತಾತ್ಮವಾಗಿ ಅಲೆದಾಡ್ತವೆ ಅಂತ ಉಲ್ಲೇಖಿಸಲಾಗಿದೆ. ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆಯ ಮೂಲಕ ಅಕಾಲಿಕವಾಗಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮ ಪ್ರೇತಾತ್ಮಕವಾಗಿ ಅಲೆದಾಡುತ್ತಂತೆ. ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದೆ ಮರಣ ಹೊಂದಿದ ಆತ್ಮ, ಶ್ರಾದ್ದ ಮತ್ತು ತರ್ಪಣವನ್ನು ತೆಗೆದುಕೊಳ್ಳದೆ ಮರಣ ಹೊಂದಿದ ಆತ್ಮಗಳು ಪ್ರೇತಾತ್ಮಕವಾಗಿ ಅಲೆದಾಡ್ತಾ ಇರ್ತವೆ ಅನ್ನೋದು ನಂಬಿಕೆ. ಈಗ ಕೇಳಿ ನಂದಿತಾ ಹಾಗೂ ರಾಜೇಶ್ ಅವರ ಧ್ವನಿಯಲ್ಲಿ ಆಪ್ತ ಮಿತ್ರ ಚಿತ್ರದ ಗೀತೆ. ಕೋಟೂರಿಯವರ ಸಾಹಿತ್ಯ ಹಾಗೂ ಸಂಗೀತ ಗುರುಕಿರಣ್.

ತಜಂ ತರ್ಕಡ ತಜಂ ತಜಂ ತಕ ತರ್ಕಡ ತಕ ತಜಂ ತಜಂ ತಕಿ ತತ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ ತಕ ದಿನ

ಹಾಗಾದ್ರೆ ಆತ್ಮಗಳು ಯಾರಿಗೆ ತೊಂದರೆಯನ್ನು ಕೊಡ್ತವೆ? ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧತೆಯನ್ನು ಪಾಲಿಸದೇ ಇರೋರ ಮೇಲೆ ಆತ್ಮಗಳು ತೊಂದರೆ ಮಾಡುತ್ತೆ. ಇನ್ನು ನಾಸ್ತಿಕರ ಮೇಲೆ ದೆವ್ವ ಪ್ರಭಾವವನ್ನು ಬೀರುತ್ತೆ. ಪಾಪದ ಕೆಲಸಗಳನ್ನು ಹಾಗೂ ದುಷ್ಟಕೃತ್ಯಗಳನ್ನು ಮಾಡೋರ ಮೇಲೆ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದುರ್ಬಲವಾಗಿರೋರ ಮೇಲೆ ಕೂಡ ಪ್ರೇತಾತ್ಮದ ಕಾಟ ನಡೆಯುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ಹೆಚ್ಚು ಓಡಾಟ ಮಾಡೋ ಜನರ ಮೇಲೆ ಆತ್ಮಗಳು, ಪ್ರೇತಾತ್ಮಗಳು ಪ್ರಭಾವವನ್ನು ಬೀರ್ತವೆಯಂತೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಲ್ ಎನ್ ಶಾಸ್ತ್ರಿ ಹಾಗೂ ಉಪೇಂದ್ರ ಶಿವಾಜಿರಾವ್ ಅವರ ಧ್ವನಿಯಲ್ಲಿ ಶು ಚಿತ್ರದ ಗೀತೆ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಆತ್ಮಗಳ ಲೋಕದ ಜನರ ನಂಬಿಕೆಗಳ ಇವಿಷ್ಟು ವಿಚಾರಗಳೊಂದಿಗೆ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ.

0: ಕುಮಾರ್ ಫೋರ್ ಆಕಾಶವಾಣಿ ನ್ಯೂಸ್ ಫ್ರಮ್ ದುಬೈ.
1: In IPL cricket, Delhi Capitals will face Kolkata Knight Riders at Arun Jaitley Stadium in Delhi today. The match will begin at 7:30 p.m. Yesterday, Lucknow Super Giants defeated Royal Challengers Bengaluru by 9 runs in a rain-affected match at Bharat Ratna Shri Atal Bihari Vajpayee Khana Cricket Stadium in Lucknow. And now, before we end the bulletin, the headlines once again. West Bengal BJP Legislature Party to meet in Kolkata today to elect its leader. DRDO and Indian Air Force successfully conduct maiden flight trial of indigenous Tara glide weapon. Prime Minister Narendra Modi describes Somnath Temple as timeless symbol of Bharat's resilience, unity and civilizational strength. US Court of International Trade declares Trump administration's 10% universal tariff levied on imports from India and other countries illegal. U.S. President Donald Trump says United States and European Union are united in ensuring that Iran never acquires nuclear weapons. And in IPL cricket, Delhi Capitals to take on Kolkata Knight Riders in Delhi this evening. With that, we end the midday news.
2: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:15. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಆಚಾ ನಾಚಲೆ ಚಿತ್ರದ ಗೀತೆ. ಪಿಯೂಷ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಲೀಂ ಸುಲೇಮಾನ್.
3: ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ

ಕೇಳಿ ಸಮೀರ್ ಅವರ ಸಾಹಿತ್ಯ ಹಾಗೂ ಹಿಮೇಶ್ ರೇಷಮಿಯಾ ಅವರ ಸಂಗೀತದಲ್ಲಿ ಮೇನೆ ಪ್ಯಾರ್ ಕ್ಯೋ ಕಿಯಾ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಿಮೇಶ್ ರೇಷಮಿಯಾ, ಶಾನ್ ಹಾಗೂ ಕುನಾಲ್ ಗಾಂಜಾವಾಲಾ ಹಾಡಿರುವ ಅಪ್ನೆ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

0: ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗಿಲ್ಲ.
1: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿ

0: ಪ್ರಯತ್ನಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ

0: ಎರಡು ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠ್ಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40:25. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸುದೀಪ್ ಹಾಡಿರುವ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂದೀಪ್ ಚೌಟ.
2: ಹೇ ಸೈಡಿಗೆ ಹೋಗು, ಸೈಡಿಗೆ ಹೋಗು ಅಣ್ಣ ಬರ್ತವನ್ನೇ.

ಈಗ ಕೇಳಿ ರಂಗನಾಥ್ ಅವರ ಸಾಹಿತ್ಯ ಹಾಗೂ ಸಾಧು ಕೋಕಿಲ ಅವರ ಸಂಗೀತದಲ್ಲಿ ಸುಂಟರಗಾಳಿ ಚಿತ್ರದ ಗೀತೆ. ಗಾಯಕರು ಚಿತ್ರ ಹಾಗೂ ಕುನಾಲ್ ಗಾಂಜಾವಾಲಾ.

ಈಗ ಕೇಳಿ ಟಿಪ್ಪು ಹಾಡಿರುವ ಗಜಕೇಸರಿ ಚಿತ್ರದ ಗೀತೆ. ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಮತಾ ಶರ್ಮಾ, ವಿ ಹರಿಕೃಷ್ಣ ಹಾಗೂ ನವೀನ್ ಮಾಧವ್ ಹಾಡಿರುವ ಹುಡುಗರು ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:14.
1: ಆತ್ಮೀಯ ಕೇಳುವರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
2: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೆ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ಎಸ್ ಜಾನಕಿ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:30 ಅವಲೋಕನ. 6:50 ಕೃಷಿರಂಗ. ಸಾಲಿತ್ತೂರಿನ ಶ್ರೀನಿವಾಸ ರಾವ್ ಅವರೊಂದಿಗೆ ಸಮಗ್ರ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ವಾರದ ಅತಿಥಿ. 8:30 ಕನ್ನಡದಲ್ಲಿ ಭಾಷಣ, ತುಳುನಾಡಿನ ಬೆರ್ಮೇರ್ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಲೆ ಯಕ್ಷಸಿರಿ. ಶ್ರೀ ಶನೀಶ್ವರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ, ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
4: ಸ್ವಾಮಿ, ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
5: ಹೌದು ದೇವ,
4: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ, ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ.
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
8: ಡಿ ಎಸ್ ಕರ್ಕಿ ಅವರು ಬರೆದ

ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು. ಈಗ ಸಮಯ 3:05. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

ಪ್ರಿಯಾ ಜಿ ಕೆ ಪೆರ್ಲಾ. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಶಾಹಿದ್ ಮಲ್ಯ ಮತ್ತು ಆಕೃತಿ ಕಕ್ಕರ್ ಹಾಡಿರುವ ಟೂ ಸ್ಟೇಟ್ಸ್ ಚಿತ್ರದ ಗೀತೆ. ಅಮಿತಾ ಭಟ್ಟಾಚಾರ್ಯ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹಸಾನ್ ಲಾಯ್.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು

ಮುಂದೆ ಕೇಳೋಣ ಶಬ್ಬೀರ್ ಅಹಮ್ಮದ್ ಮತ್ತು ಸಮೀರ್ ಸಾಹಿತ್ಯ ನೀಡಿರುವ ಫ್ರಾಡ್ ಸಯ್ಯಾನ್ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ನೇಹಾ ಕಕ್ಕಾರ್ ಮತ್ತು ಸಂಗೀತ ಸಂಯೋಜನೆ ತನಿಷ್ ಬಕ್ಷಿ.

ಮುಂದೆ ಕೇಳೋಣ ಯೋ ಯೋ ಹನಿ ಸಿಂಗ್ ಸಾಹಿತ್ಯ ನೀಡಿ ಹಾಡಿರುವ ಫಗ್ಲಿ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಐಲ್ಯಾಂಡರ್ಸ್ ಅವರದ್ದು.

ಗರಂ ಮಸಾಲಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರೀತಮ್ ಅವರದ್ದು.

ಮುಂದೆ ಕೇಳೋಣ ಜಾವೇದ್ ಅಲಿ ಮತ್ತು ಸೋನು ನಿಗಮ್ ಹಾಡಿರುವ ಘಜನಿ ಚಿತ್ರದ ಗೀತೆ. ಪ್ರಸೂನ್ ಜೋಶಿ ಅವರ ರಚನೆಗೆ ಸಂಗೀತ ಎ ಆರ್ ರೆಹಮಾನ್.

ಮುಂದೆ ಕೇಳೋಣ ಸಮೀರ್ ರಚನೆಯ ಗೋಲ್ಮಾಲ್ ರಿಟರ್ನ್ಸ್ ಚಿತ್ರದ ಗೀತೆ. ನೀರಜ್ ಶ್ರೀಧರ್ ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಗೆ ಆಶೀಶ್ ಪಂಡಿತ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಗುರುಪ್ರೀತ್ ಸೈನಿ ರಚನೆಯ ಗುಡ್ ನ್ಯೂಸ್ ಚಿತ್ರದ ಗೀತೆ ಸಂಗೀತ ನೀಡಿ ಹಾಡಿದ್ದಾರೆ ರೋಚಕ್ಕೂ ಇಲ್ಲಿ.

ಗುಡ್ ನ್ಯೂಸ್ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಸಿನಿಮಾ ಎಕ್ಸ್‌ಪ್ರೆಸ್ ಎಸ್ ಜಾನಕಿ ವಿಶೇಷ, ಪ್ರಸ್ತುತಿ ಕಶ್ಯಪ್ ಪುತ್ತೂರು.

ಚಿತ್ರ ಕೇಳುಗರೆಲ್ಲರಿಗೂ ನಮಸ್ಕಾರ ಮತ್ತು ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಶ್ಯಪ್ ಪುತ್ತೂರು. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಓರ್ವ ಮಹಾನ್ ಮಹಿಳಾ ಗಾನ ಪ್ರತಿಭೆಯನ್ನ ಸ್ಮರಿಸೋದಿಕ್ಕಿದ್ದೀವಿ. ಅವರು ಬೇರೆ ಯಾರೂ ಅಲ್ಲ, ದಕ್ಷಿಣ ಭಾರತದ ಗಾನಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅವರು. ಸ್ನೇಹಿತರೆ, ಬನ್ನಿ ಇವತ್ತು ಡಾಕ್ಟರ್ ಎಸ್ ಜಾನಕಿ ಅವರ ವಿಶೇಷವನ್ನ ಅವರ ಹಾಡುಗಳೊಂದಿಗೆ ಆಚರಿಸೋಣ.

ಹಳ್ಳಿಯೊಂದರಲ್ಲಿ ಹುಟ್ಟಿದ ಓರ್ವ ಮಹಿಳೆ ತನ್ನ ವೃತ್ತಿ ಜೀವನದುದ್ದಕ್ಕೂ ಬರೋಬ್ಬರಿ 48,000 ಹಾಡುಗಳು, 17 ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಹಾಡ್ತಾರೆ ಅಂತಂದ್ರೆ ನೀವು ನಂಬ್ತೀರಾ? ಅವರೇ ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಡಾಕ್ಟರ್ ಎಸ್ ಜಾನಕಿ ಅವರು. 1938 April 23 ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಜನಿಸಿದ ಇವರು ಯಾವುದೇ ರೀತಿಯ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನ ಇದುವರೆಗೂ ಪಡೆದಿಲ್ಲ. ಆದರೆ ಇವರು ಭಾರತೀಯ ಭಾಷೆಗಳನ್ನಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಭಾಷೆಗಳಾದ ಜಪಾನಿ, ಜರ್ಮನ್, ಸಿನ್ಹಳ ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ಇವರ ಮಾತೃಭಾಷೆ ತೆಲುಗು ಆಗಿದ್ರು ಕೂಡ ಇವರ ಬಹುತೇಕ ಹಾಡುಗಳಿರುವಂತದ್ದು ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ. ತಮ್ಮ ಮಾತೃಭಾಷೆಯನ್ನ ಹೊರತುಪಡಿಸಿ ಇವರು ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಭಾಷೆಗಳಲ್ಲೂ ಕೂಡ ನಿರರ್ಗಳವಾಗಿ ಮಾತನಾಡಬಲ್ಲರು. ತನ್ನ 20 ವಯಸ್ಸಿನಲ್ಲಿ ಇವರು ಚೆನ್ನೈಗೆ ಶಿಫ್ಟ್ ಆಗ್ತಾರೆ. AVM ಸ್ಟುಡಿಯೋಸ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಆರ್ ಸುದರ್ಶನಂ ಅವರ ಸಲಹೆ ಮೇರೆಗೆ ಇವರು ತಮಿಳು ಚಿತ್ರ ವಿಧಿಯಿನ್ ವಿಳಯಾಟ್ಗಾಗಿ ತಮ್ಮ ಮೊದಲ ಹಾಡನ್ನು 1957 ಹಾಡ್ತಾರೆ. ಮಲಯಾಳಂ ಭಾಷೆಯಲ್ಲೂ ಕೂಡ ಇವರು ಅಮ್ಮ ಪೂವಿನುಂ ಅನ್ನುವಂತಹ ಜೋಗುಳ ಹಾಡನ್ನು ಹಾಡಿ ಹೆಸರು ಮಾಡ್ತಾರೆ. ತೆಲುಗು ಚಿತ್ರಗಳಲ್ಲೂ ಕೂಡ 1957 ಹಾಡಿ ಇವರು ಕೆಲಸವನ್ನು ಶುರು ಮಾಡ್ತಾರೆ. ಕನ್ನಡದಲ್ಲಿ ಇವರು ತಮ್ಮ ಜೀವಮಾನದ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅನ್ನುವಂಥದ್ದು ಕನ್ನಡಿಗರಾದ ನಮಗೆ ಬಹಳ ಸಂತೋಷದ ವಿಚಾರ. ಬಹುತೇಕ ಇವರ ಹಾಡುಗಳು PV ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇದ್ದಿದ್ದನ್ನು ನಾವು ಕಾಣ್ಬೋದು.

ದಕ್ಷಿಣ ಭಾರತದ ಗಾನ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ 1959 ವಿ ರಾಮಪ್ರಸಾದ್ ಅವರನ್ನ ವಿವಾಹವಾಗ್ತಾರೆ. ಆದರೆ ಅವರು 1997 ನಿಧನರಾಗ್ತಾರೆ. ಜಾನಕಿ ಅಮ್ಮನವರಿಗೆ ಇರುವಂತಹ ಕೀರ್ತಿ ಏನು ಅಂತಂದ್ರೆ, ಬರೋಬ್ಬರಿ 4 ಸಂಗೀತ ನಿರ್ದೇಶಕರು ಮತ್ತು ಗಾಯಕರೊಂದಿಗೆ ಅವರು ಹಾಡಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ. ಇವರ ವೃತ್ತಿ ಜೀವನದಲ್ಲಿ ಬಂದ ಒಂದಿಷ್ಟು ಹಾಡುಗಳು ಬಹಳ ಯಶಸ್ಸನ್ನ ಕಂಡಿದೆ. ಪೂಜಿಸಲೆಂದೇ ಹೂಗಳ ತಂದೆ, ಬರೆದೆ ನೀನು ನಿನ್ನ ಹೆಸರ, ಕರೆದರೂ ಕೇಳದೆ ಅನ್ನುವಂತ ಗೀತೆ, ಇಂಥ ಹಲವಾರು ಹಾಡುಗಳನ್ನ ಹಾಡಿ ಸೈ ಎನ್ನಿಸ್ಕೊಂಡಿದ್ದಾರೆ ಎಸ್ ಜಾನಕಿಯವರು. ಇವರನ್ನ ಎಲ್ಲರೂ ಪ್ರೀತಿಯಿಂದ ಜಾನಕಿಯಮ್ಮ, ಗಾನ ಕೋಗಿಲೆ ಅಥವಾ ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತ ಕೂಡ ಕರೀತಾರೆ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಬಂಗಾಳಿ, ಕೊಂಕಣಿ ಮಾತ್ರವಲ್ಲದೆ ಇಂಗ್ಲಿಷ್, ಜಪಾನಿ, ಜರ್ಮನ್ ಹಾಗೂ ಸಿನ್ಹಳ ಭಾಷೆಗಳಲ್ಲೂ ಕೂಡ ಇವರು ಹಾಡಿದ್ದಾರೆ. ಇವರಿಗೆ ಎಕ್ಸ್ಪ್ರೆಷನ್ ಅಂಡ್ ಮಾಡ್ಯುಲೇಷನ್ ಕ್ವೀನ್ ಅನ್ನುವ ಬಿರುದು ಕೂಡ ಸಿಕ್ಕಿದೆ. ಇವರಿಗೆ 4 ರಾಷ್ಟ್ರೀಯ ಚಿತ್ರ ಪುರಸ್ಕಾರಗಳು ಹಾಗೂ ಹಲವಾರು ರಾಜ್ಯ ಚಲನಚಿತ್ರ ಪುರಸ್ಕಾರಗಳು ಲಭಿಸಿದ್ದು, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ.

ಯಾವುದೇ ಸಂಗೀತದ ಬ್ಯಾಕ್ಗ್ರೌಂಡ್ ಇಲ್ಲದೆ ಓರ್ವ ಮಹಿಳಾ ಗಾಯಕಿಯಾಗಿ ಇಷ್ಟೊಂದು ಸಾಧನೆಯನ್ನ ಆಗಿನ ಕಾಲದಲ್ಲಿ ಮಾಡೋಕ್ಕಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಅದು ಹೆಮ್ಮೆಯ ವಿಚಾರವೇ ಸರಿ. ಇವರಿಗೆ ತಮಿಳುನಾಡು ಸರ್ಕಾರದ ಕಲೈಮಾಮಣಿ ಪ್ರಶಸ್ತಿ, ಫಿಲ್ಮ್ ಫೇರ್ ವತಿಯಿಂದ ಜೀವಮಾನದ ಸಾಧನೆ ಪ್ರಶಸ್ತಿ, ಭಾರತ ಸರ್ಕಾರ ಕೂಡ ಮಾಡುವ ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಮತ್ತು ತಮಿಳುನಾಡು ಸರ್ಕಾರದ ಮೊಟ್ಟ ಮೊದಲ MS ಸುಬ್ಬಲಕ್ಷ್ಮಿ ರಾಷ್ಟ್ರೀಯ ಪುರಸ್ಕಾರ ಲಭಿಸಿದೆ. ಇವರಿಗೆ ಸದ್ಯ 88ನೇ ವಯಸ್ಸು. ಈಗಲೂ ಕೂಡ ಸಕ್ರಿಯವಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿವಿಧ ರಿಯಾಲಿಟಿ ಶೋಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿ ಸ್ಪರ್ಧಿಗಳಿಗೆ ಸ್ಫೂರ್ತಿಯನ್ನು ತುಂಬುವಂತ ಕೆಲಸವನ್ನು ಮಾಡ್ತಾರೆ. ಇವರ ಆಯಸ್ಸು ಹೀಗೆ ವೃದ್ಧಿಸಲಿ, ಆರೋಗ್ಯವಾಗಿ ಇವರು ಹಲವಾರು ವರ್ಷ ಬಾಳಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಇಲ್ಲಿಗೆ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ನಿಮಗೆ ಕೊಡಬೇಕು ಅಂತ ಅನ್ನಿಸಿದರೆ ನಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಕೇಳ್ತಾ ಇರಿ ಆಕಾಶವಾಣಿ ಮಂಗಳೂರು, ಇದು ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮ. ನಾನು ಕಶ್ಯಪ್ ಪುತ್ತೂರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಕಾರ್ಯಕ್ರಮದಲ್ಲಿ ಸಾಲೆತೂರಿನ ಶ್ರೀನಿವಾಸ ರಾವ್ ಅವರೊಂದಿಗೆ ಸಮಗ್ರ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಚಿತ್ರಗೀತೆಗಳು. 8:00 ವಾರದ ಅತಿಥಿ. 8:30 ಕನ್ನಡದಲ್ಲಿ ಭಾಷಣ ತುಳುನಾಡಿನ ಬೆರ್ಮೆರ್ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಯಕ್ಷ ಸಿರಿ. ಶ್ರೀ ಶನೇಶ್ವರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ. ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 6:10 ತುಳು ಕಾರ್ಯಕ್ರಮ ಪದರಂಗೀತ, 6:30 ಅವಲೋಕನ, 6:50 ಕೃಷಿ ರಂಗ.

ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಸುಧಾ ನಾಗೇಶ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ ಪಾಲಿಮರ್ಸ್ ಕೋಟೇಶ್ವರ, 9:05 ಝೇಂಕಾರ, ರಚನೆ ಚನ್ನವೀರ ಕಣವಿ, ವಿದ್ಯಾರ್ಥಿಗಳು ಮೈಸೂರಿನ ಗಾನಭಾರತಿ ಸಂಗೀತ, ಇಲ್ಲಿನ ಮಕ್ಕಳು ಸಂಗೀತ ಜಿ ಪುಷ್ಪಲತಾ, 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರಿಂದ ಸಾರಂಗಿ ವಾದನ, ರಾಗ್ ಬಸಂತ್ ಮುಖಾರಿ ಆಲಿಸುವಿರಿ.

10:30 ತುಳು ಕಾರ್ಯಕ್ರಮ ತುಳು ಕಾದಂಬರಿ ಓದು, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮಿನ ತುಳು ಚಿತ್ರಕಲತ್ತ ಸಾಲ್ ಸಮ್ಮನ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ. 11:00 ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಂಎಸ್ ಶೀಲಾ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ಬಳಿಕ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

ಶ್ರೋತೃಲಿ, ತೆಲಿಕೆಡ್ಲ ನಾನಾನ ಮನೆ ಉಂಡು, ಅಂದ ಅತ್ತ ಪಂಪಿನ ಉಂತೆ ತೆಲಿಕೆನ ಮುಗುರು ತೆಲಿಕೆ ಪಂದ್ ಪನ್ಪ, ವ್ಯಂಗ್ಯ ತೆಲಿಕೆನ ನಮ್ಮ ಕೊಕ್ಕೆ ತೆಲಿಕೆ ಪಂದ್ ಪನ್ಪುನವುಲ ಉಂಡು, ತಮಾಸೆ ಮಲ್ಪುನಂಚಿನ ತೆಲಿಕೆನ ಮಸ್ಕಿರಿ ತೆಲಿಕೆ ಪಂದ್ ಪನ್ಪ, ಉಂದು ಮಾತಾ ತೆಲಿಕೆಲ ಎಡ್ಡೆನೆ, ಆಂಡ ಬೇತೆಕ್ಲಿನ ಅಪಹಾಸ್ಯ ಮಲ್ಪುನ ಅಂಚನೆ ಮಲ್ಲಾದಿಗೆದ ತೆಲಿಕೆ ಮಾತ್ರ ನರಮಾನಿಗ ಏ ಪಗಲ ಬರಿಯರಬಲ್ಲಿ.

ಶ್ರೋತೃಲಿ ಯಾನಿನಿ ದಾಯಿ ತೆಲಿಕೆದ ಬಗೆಟ್ ಪಾತಿರೊಂದುಲ್ಲೆ ಪಂಡ ಐನೆ ತಾರೀಖಗ್ ತೆಲಿಕೆದ ದಿನ ತೆಲಿಕೆಡ್ ದಿಪ್ಪುನ ಪ್ರಯೋಜನದ ಬಗೆಟ್ ಜನಕ್ಲೆಗ್ ಅರಿವು ಪುಟ್ಟಾಯರೆಗಾದ್ ಇಂಚಿನ ಒಂಜಿ ದಿನನು ಸುರು ಮಲ್ತದೇರ್. ತೆಲಿಕೆಡ್ದ ದಾದ ಲಾಭ ಉಂಡು ಪಂದ್ ಕೇಂಡ ತೆಲಿಕೆಲು ಒಂಜಾತ್ ಮಾನಸಿಕ ಒತ್ತಡಲನು ಕಡಿಮೆ ಮಲ್ಪುಂಡು. ಸ್ವಾಭಾವಿಕ

ತಿಕ್ಕುನ ನೋವು ನಿವಾರಕ ಪಂಡ ತೆಲಿಕೆ ಪಂದಲ ಪನ್ಪೆರು. ಸರೋಡಿಪ್ಪುನ ಒತ್ತಡದ ಹಾರ್ಮೋನಲಿನ ನಿಯಂತ್ರಣ ಮಲ್ಪೆರೆ ತೆಲಿಕೆ ಒಂಜಿ ಎಡ್ಡೆ ಮರ್ದ್. ಅಂಚಾದೆ ತೆಲಿಕೆ ಪನ್ಪುನವು ಪಿರಿಯದ ಆರೋಗ್ಯಗ ಅಗ್ಗೊಡು ತಿಕ್ಕುನಂಚಿನ ಮರ್ದ್ ಪಂದಲ ತೆಲಿಕೆನು ಪನ್ಪೆರು.

0: ಶ್ರೋತೃಲೆ, ನಮ್ಮ ತಿಲಿಕೆ ಎಂಚ ಇಪ್ಪೋಡು ಪಂಡ, ನಮನ ತಿಲಿಕೆ ತುಂಡ ನನೋರಿಯಗ್ ಉತ್ಸಾಹ ಪುಟ್ಟಾವಡು. ಎದುರಿತಿ ನಕ್ಲೆಗ್ ಪಾತಿರ್ನ ಒಂಜಿ ಅಂಗ್ ಪುಟ್ಟಾವಡು. ಇಂಚಿನ ಒಂಜಿ ತಿಲಿಕೆ ಮೋನೆಡಿತ್ತುಂಡ ಒವ್ವೆ ಒಂಜಿ ಮಲ್ಪಿ ಕಜ್ಜಗು ಕುಂದು ಬರಂದ್. ತಿಲಿಪುಲೆ ತಿಲಿಪಾಲೆ ತಿಲಿಪಾ ಒಂದು ಪುಲೆ ಆಂಡ ಬೇತೆಕ್ಲೆನ ಮಸ್ಕಿರಿ ಮಲ್ಪುನ ಅಪಹಾಸಿದ ತಿಲಿಕೆ ಮಾತ್ರ ಏಪಲ ಬೊಡ್ಚಿ ಪನೊಂದು ಇನಿತ ಪದರಂಗಿತಗ ಮುಗಿತಲದ ಚಿಕ್ಕಿ ದೀಪೆ ನನರ ತಿಕ್ಕಗ ಸೊಲ್ಮೆಲು ಶ್ರೋತೃಲೆ.
1: ಇದಮುಟ್ಟ ಪದರಂಗಿತ ಕಾರ್ಯಕ್ರಮ ಕೇಂದರ್ ಮುಡಿದು ಕೊರ್ನಾರ್ ಅಕ್ಷತ ರಾಜ್ ಪೆರ್ಲ ನನೋರ ತಿಕ್ಕಗ ಸೊಲುಮೆ.
2: ತುಳು ಕಾರ್ಯಕ್ರಮ ಪ್ರಸಾರವಾಯಿತು.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
4: ಸ್ವಾಮಿ, ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
5: ಹೌದು ದೇವ,
4: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ, ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

0: ಕೇಳುಗರೆ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾಲೆತೂರಿನ ಶ್ರೀನಿವಾಸ್ ರಾವ್ ಅವರೊಂದಿಗೆ ಸಮಗ್ರ ಕೃಷಿ ಈ ಕುರಿತು ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ವರಿಷ್ಠ ಭಾಜಪಾ ನೇತಾ ಸುವೇಂದು ಅಧಿಕಾರಿ ಭಾಜಪಾ ವಿಧಾಯಕ ದಲಸ್ಯ ನೇತಾ ನಿರ್ವಾಚಿತ. ಸಹ ಪಶ್ಚಿಮಬಂಗ ಪ್ರದೇಶಸ್ಯ ಪ್ರಥಮ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ಭವಿತುಂ ಸಜ್ಜ ಅಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೋಮನಾಥ ಮಂದಿರಂ ಭಾರತಸ್ಯ ದೃಢತಾಯಾಃ ಏಕತಾಯಾಃ ಸಭ್ಯತಾಯಾಃ ಚ ಬಲಸ್ಯ ಕಾಲಾತೀತಂ ಪ್ರತೀಕತ್ವೇನ ವರ್ಣಿತಂ. ಡಿಆರ್ಡಿಒ ತಥಾ ಭಾರತೀಯ ವಾಯುಸೇನೆಯ ಸ್ವದೇಶೀಯಸ್ಯ ತಾರಾಗ್ಲೈಡ್ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣ ಸಫಲತೆಯ ಪೂರಿತಂ. ಅಪಿ ಚ ಭಾರತಸ್ಯ ಸಿಮರನ್ಜೀತ್ ಕೌರ್ ಇತ್ಯೇಷ ಸಾಂಘಾಯಿ ನಗರೆ ಆರ್ಚ್

0: ವರ್ಲ್ಡ್ ಕಪ್ ಸ್ಟೇಜ್ ಟು ಮಧ್ಯೆ ಮಹಿಳಾನಾಂ ರಿಕರ್ವ್ ಉಪಾಂತ್ಯ ಚಕ್ರೀಯ ದ್ವಂದ್ವೆ ಪ್ರವಿಷ್ಟವತಿ. ಅಥ ವಾರ್ತಾಃ ವಿಸ್ತರೇಣ. ಪಶ್ಚಿಮ ಬಂಗಪ್ರದೇಶೆ ಭಾಜಪೇತಿ ದಲಸ್ಯ ವರಿಷ್ಠ ನೇತಾ ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಪ್ರದೇಶೆ ಭಾಜಪಾ ವಿಧಾಯಕ ದಲಸ್ಯ ನೇತೃತ್ವೇನ ನಿರ್ವಾಚಿತಃ ಯೇನ ತಸ್ಯ ರಾಜ್ಯಸ್ಯ ಪ್ರಥಮಃ ಭಾಜಪಾ ಮುಖ್ಯಮಂತ್ರಿ ಭವಿತುಂ ಮಾರ್ಗಃ ಪ್ರಶಸ್ತಃ ಅಭವತ್. ವಿಧಾಯಕ ದಲಸ್ಯ ಸಭಾಯಾಂ ಅಧಿಕಾರಿಣಃ ನಾಮ ಪ್ರಸ್ತಾವಿತಮಾಸೀತ್. ತಥಾ ಚ ಕೇಂದ್ರೀಯ ಗೃಹಮಂತ್ರಿಣಾ ಅಮಿತಶಾಹೇನ ನವನಿರ್ವಾಚಿತಾನಾಂ ಭಾಜಪಾ ವಿಧಾಯಕಾನಾಂ ದಲಸ್ಯ ವರಿಷ್ಠ ನೇತೃಣಾಂ ಚ ಉಪಸ್ಥಿತೌ ಔಪಚಾರಿಕ ರೂಪೇಣ ಘೋಷಿತಂ.
1: लगभग 8 प्रस्ताव और समर्थन प्राप्त हुए हैं और सभी प्रस्ताव और समर्थन एक ही नाम के मिले हैं. उसके बाद दूसरे नाम के लिए भी सबको समय दिया गया, पर्याप्त समय दिया गया, मगर कोई दूसरा नाम नहीं आया है. इसलिए केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूँ.
0: ನವಭಾಜಪಾ ಸರ್ವಕಾರಸ್ಯ ಶಪಥ ಗ್ರಹಣ ಸಮಾರೋಹ ಶ್ವಃ ಕೋಲ್ಕತ್ತಾನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಮಾಸಸ್ಯ ಏಕಾದಶ ದಿನಾಂಕೆ ಗುಜರಾತ್ ರಾಜ್ಯ ಸ್ಥಿತಸ್ಯ ಸೋಮನಾಥ ಮಂದಿರಸ್ಯ ದರ್ಶನಂ ಕರಿಷ್ಯತಿ. ಏಕಪಂಚಾಶದಧಿಕ ನವದಶಶತತಮೇ ವರ್ಷೇ ಭಾರತಸ್ಯ ಪ್ರಥಮ ರಾಷ್ಟ್ರಪತಿನಾ ಡಾಕ್ಟರ್ ರಾಜೇಂದ್ರ ಪ್ರಸಾದೇನ ನವೀಕೃತಸ್ಯ ಮಂದಿರಸ್ಯ ಉದ್ಘಾಟನಂ ಕೃತಮಾಸೀತ್. ತಸ್ಯಾಹ ಐತಿಹಾಸಿಕ ಘಟನಾಯಾಹ ಪಂಚಸಪ್ತತಿ ವರ್ಷ ಪೂರ್ತೇಹ ಸ್ಮರಣಾರ್ಥಂ ಏಷಾ ಯಾತ್ರಾ ಆಯೋಜ್ಯತೆ. ಅದ್ಯ ಪ್ರಧಾನಮಂತ್ರಿಣಾ ಸ್ವಸ್ಯ ರಾಷ್ಟ್ರೀಯ ದೈನಿಕೆ ಲೇಖೆ ಏಷಾ ಸೂಚನಾ ಪ್ರದತ್ತಾ. ಸ್ವಸ್ಯ ಲೇಖೆ ಸಹ ಉಕ್ತವಾನ್ ಯತ್ ಗತ ಕೇಷುಚಿತ್ ಮಾಸೇಷು ಸೋಮನಾಥ ಸಂಬದ್ಧೇಷು ಮಹತ್ವಪೂರ್ಣೇಷು ಕಾರ್ಯಕ್ರಮೇಷು ಭಾಗಗ್ರಹಣಂ ತಸ್ಯ ಕೃತೆ ಮಹಾನ್ ಸೌಭಾಗ್ಯಸ್ಯ ವಿಷಯಃ ಅಸ್ತಿ. ಅಸ್ಯ ವರ್ಷಸ್ಯ ಆರಂಭೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಮನಾಥ ಸ್ವಾಭಿಮಾನ ಪರ್ವ ಇತ್ಯಸ್ಮಿನ್ ಕಾರ್ಯಕ್ರಮೆ ಅಪಿ ಸಹಭಾಗಿತ್ವಂ ಕೃತವಾನ್. ಅಯಂ ಕಾರ್ಯಕ್ರಮಃ ಮಂದಿರಸ್ಯ ಉಪರಿ ಜಾತಸ್ಯ ಪ್ರಥಮ ಆಕ್ರಮಣಸ್ಯ ಸಹಸ್ರ ವರ್ಷ ಪೂರ್ತ್ಯವಸರೆ ಆಯೋಜಿತಃ ಆಸೀತ್. ಪ್ರಧಾನಮಂತ್ರಿಣಾ ಸೋಮನಾಥಃ ಭಾರತಸ್ಯ ಸಭ್ಯತಾಯಾಃ ಶಕ್ತೇಃ ರಾಷ್ಟ್ರೀಯ ಏಕತಾಯಾಃ ಸಂಘರ್ಷಶೀಲತಾಯಾಶ್ಚ ಪ್ರತೀಕತ್ವೇನ ವರ್ಣಿತಂ. ಡಿಆರ್ಡಿಒ ತಥಾ ಭಾರತೀಯ ವಾಯುಸೇನಾ ಇತ್ಯೇತಾಭ್ಯಾಂ ಹ್ಯಃ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ ರೇಂಜ್ ಆಗ್ಮೆಂಟೇಷನ್ ತಾರಾ ಇತಿ ಶಸ್ತ್ರಸ್ಯ ಪ್ರಥಮಂ ಸಾಫಲ್ಯಂ ಉಡ್ಡಯನ ಪರೀಕ್ಷಣಂ ಸಂಪಾದಿತಂ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅಸ್ಯ ಸಫಲೋಡ್ಡಯನ ಪರೀಕ್ಷಣಸ್ಯ ಕೃತೆ ಡಿಆರ್ಡಿಒ ಭಾರತೀಯ ವಾಯುಸೇನಾ ಡಿಸಿಪಿಪಿ ತಥಾ ಸಂಬದ್ಧ ಉದ್ಯೋಗಾನ್ ಅಭಿನಂದಿತವಾನ್. ಸಹ ಏತತ್ ಭಾರತಸ್ಯ ಸ್ವದೇಶೀಯ ರಕ್ಷಾ ಕ್ಷಮತಾ ಸಂವರ್ಧನಸ್ಯ ದಿಶಿ ಮಹತ್ವಪೂರ್ಣಂ ಪದಾಕ್ಷೇಪಂ ಇತಿ ವರ್ಣಿತವಾನ್. ತಾರಾ ಭಾರತಸ್ಯ ಪ್ರಥಮಾ ಸ್ವದೇಶೀಯ ಗ್ಲೈಡ್ ಶಸ್ತ್ರ ಪ್ರಣಾಲೀ ಇತಿ ಅಸ್ತಿ. ಯಾ ಅಮಾರ್ಗ ನಿರ್ದೇಶಿತ ವಿಸ್ಫೋಟಕಾನ್ ಸೂಕ್ಷ್ಮ ಮಾರ್ಗ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ಅನ್ಯಾಭಿಃ ಡಿಆರ್ಡಿಒ ಪ್ರಯೋಗಶಾಲಾಭಿಃ ಸಹ ಸಹಯೋಗೇನ ಹೈದರಾಬಾದ್ ಸ್ಥಿತೇನ ಅನುಸಂಧಾನ ಕೇಂದ್ರೇಣ ಅಸ್ಯ ಪರಿಕಲ್ಪನಾ ತಥಾ ವಿಕಾಸಃ ಕೃತಃ. ಏಷಾ ಸ್ವದೇಶೀಯ ಗ್ಲೈಡ್ ಶಸ್ತ್ರ ಪ್ರಣಾಲಿ ಸ್ವಪ್ರಕಾರೇ ಪ್ರಥಮಾಸ್ತಿ. ಯಸ್ಯಾಂ ಅತ್ಯಾಧುನಿಕಾಃ ಅಲ್ಪವ್ಯಯಯುಕ್ತಾಃ ಪ್ರೌದ್ಯೋಗಿಕಯಃ ಉಪಯೋಜಿತಾಃ ಸಂತಿ. ಏತತ್ ನ್ಯೂನ ವ್ಯಯಯುತಸ್ಯ ಶಸ್ತ್ರಸ್ಯ ಅಗ್ನಿಶಕ್ತಿಂ ತಥಾ ಲಕ್ಷ್ಯಭೇದನ ಯಥಾರ್ಥತಾಂ ವರ್ಧಯಿತ್ವಾ ಭೂಲಕ್ಷ್ಯಾನ್ ಪ್ರಭಾವಿರೀತ್ಯಾ ನಿಷ್ಪ್ರಭಾವೀಕರೋತಿ. ಪ್ರಿಯಾಃ ಶ್ರೋತಾರಃ ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ವೈಶ್ವಿಕ ಆರ್ಥಿಕ ಸ್ಥಿರತಾಯಾಃ ಸ್ತಂಭರೂಪೇಣ ಭಾರತಸ್ಯ ವರ್ಧಮಾನ ಭೂಮಿಕಾಯಾಃ ವಿಷಯೆ ಅವಧಾನಂ ಪ್ರದತ್ತವಾನ್. ತಥಾ ಚ ಅಂತಾರಾಷ್ಟ್ರೀಯ ಸಮೃದ್ಧ್ಯೈ ರಾಷ್ಟ್ರಸ್ಯ ಮಹತ್ವಪೂರ್ಣಂ ಯೋಗದಾನಂ ಅವಧಾನಂ ಪ್ರದತ್ತವಾನ್. ಸುರಿನಾಮ ದೇಶೆ ಸುರಿನಾಮಿ ಸಮಾಜಸ್ಯ ವಿಭಿನ್ನಾನಾಂ ವರ್ಗಾಣಾಂ ಪ್ರತಿನಿಧಿವರ್ಗಾಣಾಂ ಸಂಬೋಧನವಧೌ ಮಂತ್ರಿಣಾ ಇದಮುಕ್ತಂ. ಸಹ ಭಾರತಸ್ಯ ಪ್ರಭಾವಸ್ಯ ಪರಿಣಾಮಂ ಅಧೋರೇಖಿತುಂ ಅದ್ಯತನೀಯಾಂ ದತ್ತಾಂಶಾನ್ ಸೂಚಯನ್ ಉಕ್ತವಾನ್ ಯತ್ ಅಸ್ಮಿನ್ ವರ್ಷೇ ವೈಶ್ವಿಕ ವೃದ್ಧೇಃ ಐಎಂಎಫ್

0: ಜೂನ್ 1ರಂದು ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟ್ರಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400ಕ್ಕೂ ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023ರಲ್ಲಿ ಅಂತಾರಾಷ್ಟೀಯ ಬಿಗ್ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2ರಂದು ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026ರ ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಪ್ರತಿ ಭಾನುವಾರ ಬೆಳಗ್ಗೆ 8:30 ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು, ವಿದ್ವಾಂಸರಾದ ಡಾ ಬಿ ದೇವದಾಸ್ ಪೈ.
1: ಆಡುಭಾಷೆ ಹೇಳಿದಾಗ ತುಂಬ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮಗೆ ಏನು ಅರ್ಥ ಆಗೋದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯ

0: ಸಹಜತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂಥ ಸ್ಥಿತಿಗೆ ತಲುಪುವುದು ಆಗಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ. ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
6: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
7: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
5: ಒಂದೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ

0: ಯೋಜನೆಯ ಎರಡು ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾಕ್ಟರ್ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ ಎರಡು ಅಥವಾ ಮೂರು ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು

0: ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 6:50. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಸಾಲೇತೂರಿನ ಶ್ರೀನಿವಾಸರಾವ್ ಅವರೊಂದಿಗೆ ಸಮಗ್ರ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳುವಿರಿ. ಈಗ ಕೇಳಿ ಸಮಗ್ರ ಕೃಷಿ ಕುರಿತು ಸಂದರ್ಶನ.
1: ಇವತ್ತು ನಮ್ಮ ಜೊತೆ ಸಾಲೇತೂರು ಗ್ರಾಮದ ಶ್ರೀಯುತ ಶ್ರೀನಿವಾಸರಾವ್ ಪಿಬಿ ಅವರು ಇದ್ದಾರೆ. ಇವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್.
2: ನಮಸ್ತೆ
1: ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ನಾನು ಸಾಲೇತೂರು ಗ್ರಾಮ, ಅದೇ ಮಿತ್ತಮಲಾರ್ ನಮ್ಮ ಜನ್ಮಸ್ಥಳ. ನನ್ನ ತಂದೆ ತಾಯಿ ರಿಟೈರ್ಡ್ ಹೆಡ್ ಮಾಸ್ಟರ್, ತಾಯಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು 10 ಜನ ನಾವು ಮಕ್ಕಳು. ನಮ್ಮದು ನಿಜವಾಗಿಯೂ ಕೃಷಿ ಪ್ರಧಾನವಾದಂತಹ ಫ್ಯಾಮಿಲಿ ಆಗಿದೆ. ಯಾಕಂದರೆ ಎರಡು ಕಡೆ ನಮಗೆ ಜಾಗೆ ಇತ್ತು, ಒಂದು ಬಾಕ್ರಬೈಲಲ್ಲಿ ಕೇರಳದಲ್ಲಿ, ಮತ್ತು ಮಲಾರ್ ಅಂತ. ಮಲಾರ್ನಲ್ಲಿ ತೋಟ ಇದ್ದರೆ ಬಾಕ್ರಬೈಲಲ್ಲಿ ಗದ್ದೆಗಳು ಇದ್ದದ್ದು. ಬಿಕಾಮ್ ಮಾಡಿದ ಮೇಲೆ ನಾನು ಮಾಯಿಪ್ಪಾಡಿ ಕೇರಳ ಅಲ್ಲಿ TTC ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡು 1992 ನಾವು ನಮ್ಮದೇ ಬಾಕ್ರಬೈಲು ಶಾಲೆ, ನಮ್ಮದೇ ಮ್ಯಾನೇಜ್ಮೆಂಟ್ ಶಾಲೆ ಬಾಕ್ರಬೈಲು ಶಾಲೆಯಲ್ಲಿ ಅಧ್ಯಾಪಕನಾಗಿ ನನ್ನ ವೃತ್ತಿ ಪ್ರಾರಂಭ ಮಾಡಿದ್ದೇನೆ. ಹೀಗೆ 1997 ಅದೇ ಶಾಲೆಯಲ್ಲಿ ನನ್ನ ಅಧ್ಯಾಪಕ ನನ್ನ ಕಲಿಸಿದಂಥ ಗುರುಗಳು ರಿಟೈರ್ಡ್ ಆದರು. ಆ ಸಂದರ್ಭದಲ್ಲಿ ಅಲ್ಲಿ ಹೆಡ್ ಮಾಸ್ಟರ್ ಪೋಸ್ಟ್ ವೇಕೆನ್ಸಿ ಬರುವಾಗ ಕೇವಲ 5 ಸರ್ವಿಸ್ ಆದಂಥ ನನಗೆ, ಹಾಗೆ ನಾನು 5 ಹೆಡ್ ಮಾಸ್ಟರ್ ಆಗಿ ಈಗ ಮೊನ್ನೆ 2025 32 ಸರ್ವಿಸ್ ಮಾಡಿ, ಅದರಲ್ಲಿ ಕೂಡ 28 ಹೆಡ್ ಮಾಸ್ಟರ್ ಆಗಿ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ. ಇದರ ಮಧ್ಯದಲ್ಲಿ ನಮ್ಮದು ನಿಜವಾಗಿಯೂ ನಾನಾಗಲೇ ಹೇಳಿದ ಹಾಗೆ ಕೃಷಿ ಪ್ರಧಾನವಾದಂಥ ಕೃಷಿ, ನಮ್ಮಲ್ಲಿ ತೋಟ, ಅಡಿಕೆ ತೋಟ, ಗದ್ದೆ ಎಲ್ಲ ಇತ್ತು. ಸಣ್ಣದಲ್ಲಿ ಈಗ ತೋಟದ ಎಲ್ಲ ಅನುಭವ ಇದ್ದರೂ ಕೂಡ, ಸಕ್ರಿಯವಾಗಿ ಹೋಗದ್ರೂ ಕೂಡ ಅದರ ವಿಚಾರಗಳು ಗೊತ್ತಿತ್ತು. ಹೀಗೆ ಗುಡ್ಡದಲ್ಲಿ ಈ ಗೇರು ಕೃಷಿ, ಇದನ್ನು ಒಂದು ಬೇರೆ ಕೃಷಿ ಮಾಡಿದರೆ ಹೇಗೆ ಎಂಬ ಒಂದು ಕಲ್ಪನೆ ಬಂದಿತ್ತು. ಆಗ ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿಲ್ಲದ ಕಾರಣ ಅದನ್ನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆ ನಂತರ ನನ್ನ ಅಣ್ಣಂದಿರು ನಮಗೊಂದು ಈ ಜಾಗೆಯನ್ನು ಅಲಾಟ್ಮೆಂಟ್ ಮಾಡಿ ಒಬ್ಬರಿಗೆ 3 ಹಾಗೆ ಕೊಟ್ಟರು. ನಾನು ನನ್ನ ಮಿಸ್ಸಸ್ ಹತ್ರ ಹೇಳಿದೆ ಅಂದರೆ, ನನಗೆ ರಬ್ಬರ್ ಕೃಷಿ ಇಷ್ಟ ಇಲ್ಲ, ಮಾಡಿದರೆ ಅಡಿಕೆ ಕೃಷಿ, ಇಲ್ಲ ಇದ್ದರೆ ಹಾಗೆ ಇರಲಿ. ಹಾಗೆ 2014 ಮೊದಲ ಬಾರಿಗೆ ಈ ಒಂದು ಪ್ಲಾಟ್ ಏನುಂಟು, 3 20 ಅಂತ ಉಂಟು, ಇದರಲ್ಲಿ ಕೃಷಿ ಮಾಡಬೇಕು ಅಂತ ಒಂದು ಆಸೆಯಲ್ಲಿ. ಒಂದು ಬೋರ್ವೆಲ್ ಪಾಯಿಂಟ್, ಮೊದಲು ನೀರು ಬೇಕು ಕೃಷಿಗೆ, ನೀರು ಬೇಕು ಕೃಷಿ ಅಂದರೆ ನಮಗೆ ಹೊಳೆ ಇದ್ದರೂ ಕೂಡ ಹೊಳೆಯಿಂದ ನೀರು ತರುವ ಹಾಗೆ ಇಲ್ಲ, ತುಂಬ ದೂರ ಉಂಟು. ಹಾಗೆ ಇಲ್ಲಿ ಬೋರ್ವೆಲ್ ಒಂದು ಮಾಡಬೇಕು ಅಂತ, ಹಾಗೆ ಬೋರ್ವೆಲ್ ಪಾಯಿಂಟ್ ರಸ್ತೆಯೆಲ್ಲ ಮಾಡಿ, ರಸ್ತೆಯೆಲ್ಲ ಯಾವುದೂ ಇರಲಿಲ್ಲ, ಮಾಡಿ ಬೋರ್ವೆಲ್ ಹಾಕಿ 625 ಹೋದರೂ ಕೂಡ ದೊಡ್ಡ ನೀರೇನು ಸಿಗಲಿಲ್ಲ. ಒಂದು ಸಣ್ಣ 1/4 ನೀರು, ಅದು ಯಾವುದಕ್ಕೂ ಕೂಡ ಸಾಕಾಗಲಿಕ್ಕಿಲ್ಲ. ಹಾಗೆ ಛಲ ಬಿಡದೆ ಪುನಃ ಮರುದಿವಸ ಒಬ್ಬರನ್ನು ಕರ್ಕೊಂಡು ಬಂದು ಅದು 24 ಇನ್ನೊಂದು ಬೋರ್ ಅನ್ನೋದ್ರ ಹತ್ತಿರ ಒಂದು ಪಾಯಿಂಟ್ ಮಾಡಿಸಿದರೆ ಅದರಲ್ಲಿ ಒಂದು ಸ್ವಲ್ಪವೂ ನೀರು ಸಿಗಲಿಲ್ಲ. ಹಾಗೆ ಒಂದೇ ದಿವಸದಲ್ಲಿ ಒಂದು 48 ನನ್ನ 1,00,000 ಹೋಗಿದೆ. ಆಗ ಏನು ಮಾಡೋದು, ನೀರು ಸಿಕ್ಕಿದ್ರೆ ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಂತೇಳಿ ಪುನೊಂದು ಮಾಡುವ ಅಂತ ಹೇಳಿದರೆ ಸಮಾಜ ಅಂತ ಹೇಳುವುಂಟು. ಯಾಕೆ ಹೇಳಿದರೆ ಒಬ್ಬ ಎಂತಾದರೂ ಕೂಡ ಖರ್ಚು ನಮ್ಮ ಕೈಯಿಂದ ಮಾಡಿದರೂ ಕೂಡ ಹೇಳುವವರು ಹೇಳ್ತಾರೆ ಇವರಿಗೇನು ಹುಚ್ಚು ಅಂತ ಹೇಳುವ ಆ ರೀತಿಯಲ್ಲಿ ಹೇಳ್ಬೋದು. ಅದಕ್ಕೆ ಬೇಕಾಗಿ ನಾನು ಮಾತಾಡಿ ಕುಳಿತುಕೊಂಡೆ. ಹಾಗೆ ಒಂದೂವರೆ ತಿಂಗಳು ಕಳೆಯುವಾಗ ಒಬ್ಬರು ಮೈಸೂರಿನವರು ಒಬ್ಬರು ಸಿಕ್ಕಿದ್ದರು, ಅವರು ದೊಡ್ಡ ನೀರು ನೋಡುವರು. ಅವರನ್ನು ನಾನು ಕರ್ಕೊಂಡು ಬಂದು ಇದೇ ಗುಡ್ಡೆ, ಅವರಿಗೆ ಯಾವ ವಿಚಾರವನ್ನು ಹೇಳಲಿಲ್ಲ, ಇಲ್ಲಿ ಬೋರ್ವೆಲ್ ತೆಗೆದ ವಿಚಾರ ಯಾವುದು ಹೇಳಲಿಲ್ಲ. ಅವರು ಹೀಗೆ ಬಂದು ಇಡೀ ಗುಡ್ಡವನ್ನು ನೋಡಿ ಅವರು ಹೇಳಿದರು, ಇದ್ರು ಇಲ್ಲಿ ಸಿಂಗಲ್ ರಾಕ್ ಇರುವಂಥದ್ದು, ಹೇಳಿದರೆ ಸಿಂಗಲ್ ಪಾತ್ ಯಾವುದೇ ಸೆಳೆ ಇಲ್ಲ, ಆದ ಕಾರಣ ಇಲ್ಲಿ ನೀರು ಸಿಕ್ಕೋದು ಕಷ್ಟ. ಹಾಗೆ ನಾನು ಅದರ ಆಸೆಯನ್ನು ಬಿಟ್ಟೆ. ಮತ್ತು ಕೆಳಗೆ ನಮ್ಮ ಕೃಷಿ ಇರುವಂಥ ವರ್ಗ ಜಾಗೆ ಅಂತ ಉಂಟು, ಅಲ್ಲಿ ಕೂಡ ನಮಗೆ ಒಂದು ಕಾಲ್ಪನಿಕವಾಗಿ ಪಾಲಾಗ ಇದ್ದರೂ ಕೂಡ ಕಾಲ್ಪನಿಕವಾಗಿ ನಮಗೆ ಪಾಲು ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹಾಕುವಾಗ ಅದರಲ್ಲಿ

0: 5 ಇಂಚು ನೀರು ಸಿಕ್ಕಿ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿಗೆ 1.25 ಕಿಲೋಮೀಟರ್ ದೂರ ಉಂಟು
1: ಗುಡ್ಡಕ್ಕೆ.
0: ಹಾಗಾದ್ರೆ ನೀರು ತರುವುದು ಹೇಗೆ ಎಂಬ ಒಂದು ಸಮಸ್ಯೆಗಳು. ಹಾಗೆ ಅಲ್ಲಿಂದ ಬೋರು ಇದು ಪಂಪ್ ಹಾಕಿ 600 ಹೆಡ್ಡಿನ ಪಂಪ್ ಹಾಕಿ ತುಂಬ ಕಷ್ಟಪಟ್ಟು ಅದು ಪೈಪ್ ಲೈನ್ ಹೇಳಿದರೆ 125 ಲೆಂತ್ ಪೈಪ್, ಸದನ್ನ 0.5 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಪಂಪ್ ರನ್ ಮಾಡಿದರೆ ಇಲ್ಲಿಂದ ಆ ಟ್ಯಾಂಕಿಗೆ ಬರಲಿಕ್ಕೆ 10 ಮಿನಿಟ್ ಬೇಕು ನೀರು. ಹಾಗೆ ಆದರೆ ಇಲ್ಲಿ ಇಷ್ಟು ಪೈಪ್ ಲೆಂತ್ ಆಗುವಾಗ ಪೈಪಿನ ಆ ನೀರನ್ನು ತಕೊಳ್ಳಿಕ್ಕೆ ಇದು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಅದೇನಾಯಿತು, ಇದು ಪೈಪ್ ಒಡೆಯುತ್ತಾ ಇರುತ್ತೆ. ಹಾಗೆ ಇದ್ದಾಗಿ ಮತ್ತೆ ಇದಕ್ಕೆ ಪರಿಹಾರ ಎಂತ, ಮತ್ತೆ ಕೊನೆಗೆ ಸ್ಪ್ರಿಂಕ್ಲರ್ ಹಾಕೋದು ಅಂತ ಅಂದೇ ಮಾಡಿ ಸಾಧ್ಯ ಇಲ್ಲ. ಮತ್ತೆ ಟ್ಯಾಂಕಿ ಒಂದು ಕಟ್ಟಿದ್ದೇನೆ 60,000 ಲೀಟ್ರದ್ದು 2014. ಹಾಗೆ ಟ್ಯಾಂಕಿಗೆ ಬಂದು ನೀರು ಸ್ಟೋರೇಜ್ ಆಗ್ತದೆ. ಹೀಗೆ ಅದು 1 ವರ್ಷ ನಾನು ನೋಡಿದ ಮೇಲೆ ಮೇ ತಿಂಗಳು ಅಲ್ಲಿ ನೀರು ಬಂದದ್ದು. ಅದಕ್ಕಾಗಿ ನನಗೆ ಧೈರ್ಯ ಬಂತು, ಇನ್ನೂ ತೋಟ ಇಡಬಹುದು ಅಂತ. ಹಾಗೆ ಈ ಗುಡ್ಡ ಪ್ರದೇಶ

ಟ್ಯಾಂಕಿ ಒಂದು ಕಟ್ಟಿದ್ದೇನೆ 60,000 ಲೀಟ್ರದ್ದು 2014ರಲ್ಲಿ. ಹಾಗೆ ಟ್ಯಾಂಕಿಗೆ ಬಂದು ನೀರು ಸ್ಟೋರೇಜ್ ಆಗ್ತದೆ. ಹೀಗೆ ಅದು ಒಂದು ವರ್ಷ ನಾನು ನೋಡಿದ ಮೇಲೆ ಮೇ ತಿಂಗಳು ಅಲ್ಲಿ ನೀರು ಬಂದದ್ದು. ಅದಕ್ಕಾಗಿ ನನಗೆ ಧೈರ್ಯ ಬಂತು ಇನ್ನೂ ತೋಟ ಇಡಬಹುದು ಅಂತ. ಹಾಗೆ ಈ ಗುಡ್ಡ ಪ್ರದೇಶವಾಗಿ ಇದ್ದದ್ದು. ಹಾಗೆ ಇದನ್ನು ಬುಲ್ಡೋಸರ್ನಲ್ಲಿ ಜೆ ಸಿ ಬಿ ತಂದು ಅಂತರ ಅಂತರ ಅಂತರ ತಟ್ಟಾಗಿ ಒಂದೊಂದು ತಟ್ಟೆ ಅಂತೇಳಿ ತಟ್ಟು ಮಾಡುವ ಹಾಗೆ ಇಲ್ಲ ಹೇಗೆ ಅಂತ ಹೇಳುವ ಅಷ್ಟು ಇದು ಕಡಿದಾದ ಪ್ರದೇಶವಾಗಿ ಇತ್ತು. ಅಂತೂ ಕಪ್ಪು ಮಣ್ಣು, ಮಣ್ಣು ಒಳ್ಳೆಯ ಮಣ್ಣು. ಹಾಗೆ ಮೂರು ಸಾರಿಯಾಗೆ ಒಂದು ಮಾಡಿಕೊಂಡು ಹೋದ್ದು ಅಂತ ಮಾಡಿಕೊಂಡು ಹೋಗಿ ಹೋಗಿ ಹೋಗಿ ಹಾಗೆ 10 ಅಂತರಗಳು ತಟ್ಟು ತಟ್ಟು ಮಾಡಿಕೊಂಡು ಒಂದೊಂದು ತಟ್ಟಿನಲ್ಲಿ ಕೆಲವರಲ್ಲಿ 120, ಕೆಲವರಲ್ಲಿ 90 ಆ ರೀತಿಯಲ್ಲಿ 1,300 ಗಿಡ ಇಡಲಿಕ್ಕೆ ಸಾಧ್ಯ. ಇದು ಕೂಡ ಇದನ್ನು ಕುಟ್ಟಿ ಹೊಡೆದದ್ದು ಕೂಡ ನಾನು ಮತ್ತು ನನ್ನ ಮಿಸ್ಸಸ್. ಯಾಕೆಂದರೆ ನಮಗೆ ಅನುಭವ ಉಂಟು, ತ್ರಿಕೋನವಾಗಿ ಕಟ್ಟಿ ಕುಟ್ಟಿ ಹೊಡೆಯಲಿಕ್ಕೆ ನಮಗೆ ಗೊತ್ತುಂಟು. ಹಾಗೆ ಇದರ ಕುಟ್ಟಿ ಹೊಡೆದು ಅದರ ಕುಟ್ಟಿ ಹೊಡೆದು ಕೂಡ ನಾವೇ. ಆಮೇಲೆ ಮತ್ತು ಜೆ ಸಿ ಪಿ ತಂದು 1,000 ಗಂಟೆ ಕೆಲಸಗಳು ಆ ಸಮಯದಲ್ಲಿ ಆಗಿದೆ. ಹಾಗೆ ಆಮೇಲೆ ಅದು ಒಳ್ಳೆಯ ಗಿಡ ಒಳ್ಳೆ ಬಂತು. ಆ ಸಂದರ್ಭದಲ್ಲಿ ನನಗೆ ಕಂಡಿತ್ತು ತೊಂಡೆ ಕೃಷಿಯೆಲ್ಲ ಮಾಡಿದ್ದಕ್ಕೆ ಸಣ್ಣ ಸಸಿಗಳಿರುವಾಗ, ಸಣ್ಣ ಗಿಡ ಇರುವಾಗ ನೆರಳಿಗೂ ಆಗ್ತದೆ. ಸುಮಾರು 3-4 ತಟ್ಟೆಗಳಲ್ಲಿ ಸಾಧಾರಣ 1 ಎಕರೆ ಜಾಗೆಯಲ್ಲಿ ನಾವು ಮಾಡಿದೆವು. ಅದು ಒಳ್ಳೆಯ ರೀತಿಯಲ್ಲಿ ಬಂತು. ಅದಕ್ಕೆ ಚಪ್ಪರ ಎಲ್ಲ ಹಾಕಿ ಸಾಧಾರಣ ಒಂದು ಆಗ ಹೇಳಿದು ಇಲ್ಲಿ ಮನೆ ಅಂತ ಇರಲಿಲ್ಲ, ಒಂದು ಸಡ್ಡಿನಾಗಿತ್ತು. ಆಗ ಒಂದು 7-8 ಜನ ಕೆಲಸದವರು ಬಂದು ಕೊಯ್ತಾ ಇದ್ದರು. ಒಮ್ಮೆ ಕೊಯ್ಯುವಾಗ ಕೆಲವೊಮ್ಮೆ 1.5 ಕ್ವಿಂಟಲ್ ಎಲ್ಲ ಸಿಕ್ಕಿದ್ದು ಉಂಟು, 2 ಕ್ವಿಂಟಲ್ ಸಿಕ್ಕಿದ್ದು ಉಂಟು. ಆದರೆ ಆ ಸಂದರ್ಭದಲ್ಲಿ 2014ರಲ್ಲಿ ರೇಟ್ ಇದ್ದದ್ದು 10-12 ರೂಪಾಯಿ. ಆಮೇಲೆ ಬಾಳೆ, ನೇಂದ್ರ ಬಾಳೆ ಎಲ್ಲ ಮಾಡಿದ್ದೆವು. ಆದರೆ ನೇಂದ್ರ ಬಾಳೆ ಮಾಡಿ ಬಹಳ ಎಲ್ಲ ಗೊನೆ ಬಿಟ್ಟಿತ್ತು, ಬಹಳ ದೊಡ್ಡ ದೊಡ್ಡ ಗೊನೆಗಳು. ಯಾಕಂದರೆ ಒಳ್ಳೆಯ ಮಣ್ಣು ಇಲ್ಲ. ಗೊನೆ ಬಿಟ್ಟು ಒಂದು ರಾತ್ರಿ, ನಾವು ನಮ್ಮ ಮನೆ ಕೆಳಗಿದ್ದದ್ದು, ಒಂದು ರಾತ್ರಿ ದೊಡ್ಡ ಗಾಳಿ ಅದು ಅವತ್ತು ಗಾಳಿ ಬಂದಾಗ ನಾನು ಮತ್ತು ನನ್ನ ಮಿಸ್ಸಸ್ 2 ಗಂಟೆ ರಾತ್ರಿಗೆ ಬಂದು ನೋಡುವಾಗ ಯುದ್ಧ ಆದಾಗೆ ಆಗಿದೆ ಇಲ್ಲಿ ಹೇಳಿ ಎಲ್ಲ ದೊಡ್ಡ ಬಿದ್ದು. ಆಮೇಲೆ ಬಾಳೆ ಕೃಷಿ ಆಗಲಿಕ್ಕಿಲ್ಲ ಅಂತ ಹೇಳಿ, ಆದರೂ ಅದು ದೊಡ್ಡ ಒಂದು ಲಾಭದಾಯಕ ಆಗಲಿಲ್ಲ. ಯಾಕಂದರೆ ಬಾಳೆ ಡೇಂಜರ್, ಯಾಕಂದರೆ ಗುಡ್ಡ ಪ್ರದೇಶದಲ್ಲಿ ಬಾಳೆ ಕೃಷಿ ಮಾಡುವುದು ಡೇಂಜರ್ ಅಂತ ನನಗೆ ಗೊತ್ತಾಗಿದೆ. ನಾನು ಅದನ್ನು ಕೈಬಿಟ್ಟಿದ್ದೇನೆ. ಆಮೇಲೆ ಈ 3 ವರ್ಷ ಆಗುವಾಗಲೇ ಹಿಂಗಾರು ಒಡೆಯಿತು, ಒಳ್ಳೆ ರೀತಿಯಲ್ಲಿ ಬಂದಿದೆ. ಬಂದು 3-4 ವರ್ಷದಲ್ಲಿ ಫಸಲು ಶುರುವಾಗಿತ್ತು. ಅದರಲ್ಲಿ 1,300ರಲ್ಲಿ 800 ಗಿಡ ಇಂಟರ್ ಮೋಹಿತು, ಅದರಲ್ಲಿ 500 ಗಿಡ ಇಂಟರ್ ಸೀಮಂಗಳ. ಯಾವುದು ಬೆಟರ್ ಅಂತ ಕೇಳಿದರೆ ನಾನು ಹೇಳುವುದು ಇಂಟರ್ ಸಿ ಮೋಹಿತ್, ಇಂಟರ್ ಸಿ ಮಂಗಳಯಿಂದ ಇಂಟರ್ ಸಿ ಮೋಹಿತು ಒಳ್ಳೆಯದು ಅಂತ. ಯಾಕೇಳಿದರೆ ಅಡಿಕೆಯ ಗಾತ್ರವು ಒಳ್ಳೆಯದು ಮತ್ತು ಒಳ್ಳೆಯ ಹಿಡಿತದೆ. ಸ್ವಲ್ಪ ಉದ್ದ ಬೇಗ ಮೇಲೆ ಹೋಗೋದು ಸ್ವಲ್ಪ ಜಾಸ್ತಿ ಉಂಟು, ಬೆಳವಣಿಗೆ ಜಾಸ್ತಿ. ಆದರೆ ಇಂಟರ್ ಸಿಯಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಬರ್ತದೆ, ಈ ಮುಂಡು ಸಿರಿ ರೋಗಗಳು ಇತ್ಯಾದಿಗಳು ಬರೋದು ಸ್ವಲ್ಪ ಜಾಸ್ತಿ. ಅದು ನನಗೆ ಕಂಪೇರ್ ಮಾಡಿದರೆ ನನ್ನ ಟೋಟಲ್ 1,300ರಲ್ಲಿ ಕೇವಲ ಒಂದು 2% ಅಥವಾ 3% ಗಿಡಗಳು ಮಾತ್ರ ಸತ್ತು ಹೋದಲ್ಲದೆ ಎಲ್ಲವೂ ಬದುಕಿದೆ. ಅಷ್ಟು ಒಳ್ಳೆಯ ಮಣ್ಣಾಗಿದೆ ಇದು. ಅಷ್ಟರವರೆಗೆ ಕೆಲವರು ಹೇಳಿದರು ಈ ಗುಡ್ಡದಲ್ಲೆಲ್ಲ ಆಗ್ಲಿಕ್ಕೆ ಉಂಟಾ ಅಂತ. ಮೊದಲು ಇದನ್ನು ಮಾಡುವಾಗ ತುಂಬ ಜನ ಹೇಳಿದ್ದಾರೆ ಇದಾಗಲಿಕ್ಕೆ ಉಂಟಾ. ನನಗೆ ಸಹ ಕೂಡ ಧೈರ್ಯ ಅಂತ ಇರಲಿಲ್ಲ, ಯಾಕೆಂದರೆ ಗುಡ್ಡ ಇಲ್ಲಿ ನಾನು ಇಟ್ಟವನ್ನ ಇಲ್ಲಿ ಗುಡ್ಡದಲ್ಲಿ ನಾನು ಮಾತ್ರ ಆಗ ಸಂದರ್ಭದಲ್ಲಿ. ಈಗೊಂದು 10 ವರ್ಷ ಆಯಿತು ಹೇಳಿದ್ರೆ 2015 ಅಕ್ಟೋಬರ್ 2ನೇ ತಾರೀಕಿಗೆ ನನ್ನ ಕೈಯಾರೆ ಫಸ್ಟ್ ಗಿಡ ನೆಟ್ಟದ್ದು. ನಾನೇ ನೆಟ್ಟದ್ದು ಗಿಡ ನೋಡ್ತಾರೆ ಫಸ್ಟ್ ಗಿಡ. ಆಮೇಲೆ ಅದು ಕ್ರಮೇಣ ಈಗ ಒಳ್ಳೆಯ ಫಸಲುಗಳು ನೀವು ಕಾಣ್ಬೋದು. ಹಾಗೆ ಅಂತೇಳಿ ಬಹಳ ನಾನು ಹೇಳುವುದಿಲ್ಲ, ಅಂತೂ ಎವರೇಜಿಗಿಂತ ಜಾಸ್ತಿ ಉಂಟು ಅಂತ ನಮಗೆ ಹೇಳ್ಬೋದು. ಈಗ 30 ಕ್ವಿಂಟಲ್ ಅಡಿಕೆ ನಾನು ಇದರಲ್ಲಿ ತೆಗೆದ್ದೇನೆ, 1,300 ಗಿಡ. ಹಾಗೆ ಅಂತೇಳಿ ಸಾಕ ಅಂತ ಕೇಳಿದ್ರೆ ಸಾಲದು, ಇನ್ನೂ 50 ಕ್ವಿಂಟಲ್ ತೆಗಿಬೇಕಾಗ 40 ಕ್ವಿಂಟಲ್ ತೆಗಿಬೇಕಾಗ ಈ ವರ್ಷ ಒಂದು 40 ಆಗ್ತಿತ್ತೇನೋ, ಆದರೆ ಸ್ವಲ್ಪ ರೋಗದಲ್ಲಿ ಹೋಯಿತು. ಕೆಲವರು ಹೇಳಿದ್ದಾರೆ ಇದು ಇವನಿಗೆಲ್ಲ ಇದು ಆಗ್ಲಿಕ್ಕೆ ಉಂಟ, ಇವನು ಈ ಹೆಡ್ ಮಾಸ್ಟರ್ ಕೆಲಸ ಮಾಡಿಕೊಂಡು ಈ ಟೀಚರ್ ಇವರು ಮಾಡಿಕೊಂಡು. ಆದರೆ ನೆಗೆಟಿವ್ ಆದರೂ ಅದು ಪಾಸಿಟಿವ್ ಆಗ್ತದೆ ಅಂತ ಹೇಳುದು. ಆಗ ನನಗೆ ಚಾಲೆಂಜ್ ಆಯಿತು, ಅದು ಯಾಕೆ ಮಾಡಬಾರ್ದು? ನಿಂದಕರು ಇದ್ದ ಕೂಡಲೇ ಅಲ್ವಾ ಯಾವುದು ನಮಗೆ ಮುಂದೆ ಹೋಗಲಿಕ್ಕೆ ಪ್ರೇರೆ ಉತ್ಸಾಹ ಬರುವಂಥ. ಹಾಗೆ ಅದಕ್ಕೆ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡೆ, ನೆಗೆಟಿವ್ ಆಗಿ ಅವ್ರ ಹತ್ರ ಗಲಾಟೆಗೆ ಹೋಗಲಿಲ್ಲ. ಈಗ ಸದ್ಯಕ್ಕೆ ಕೃಷಿ ನನಗೆ ಸಂತೋಷ ಉಂಟು. ಇಷ್ಟೆಲ್ಲ ಆಗುವಾಗ ನಿವೃತ್ತಿ ಆಗು ನನ್ನೊಂದು ಕನಸು ಅಂದರೆ ತುಂಬ ಯೂಟ್ಯೂಬಲ್ಲಿ ಬೇರೆ ಬೇರೆ ಮಿಷನ್

0: ಕೃಷಿಯ ಬಗ್ಗೆ ನೋಡ್ತಾ ಇದ್ದೇನೆ. ಹಾಗೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸರಿಯಾ ಅಂತ ನೋಡಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಧಕ ಬಾಧಕಗಳು ನಿಜಾಂಶಗಳನ್ನು ಕೂಡ ನೋಡಬೇಕಾಗುತ್ತೆ. ಯಾಕೆ ಹೇಳಿದ್ರೆ ಕೆಲವು ಗೊಬ್ಬರದ ವಿಚಾರಗಳನ್ನು ಹೇಳುತ್ತಾರೆ, ಆ ತೋಟ ನೋಡುವಾಗ ಅದು ಹೌದಾ ಅಂತ ಸಂಶಯ ಬರ್ತದೆ. ಹಾಗೆ ನೋಡುವಾಗ ಈ ಕೆಲವು ಈಗ ರೀಸೆಂಟಾಗಿ ಕಾಳುಮೆಣಸಿನ ಬಗ್ಗೆ ತುಂಬ ಹೆಚ್ಚು ಜನ ಆಸಕ್ತಿ. ಈ ಬೇರೆ ಮಿಶ್ರ ಕೃಷಿಗೆ ನಾವು ಸ್ವಲ್ಪ ಒತ್ತು ಕೊಟ್ಟರೆ ಸಾಮಾನ್ಯವಾಗಿ ಒಂದು ಕೃಷಿಯಲ್ಲಿ ಬೆಳೆ ಕಡಿಮೆ ಆಗುವಾಗ ಮತ್ತೊಂದು ಕೃಷಿ ಅದನ್ನು ರಿಕವರಿ ಮಾಡ್ತದೆ ಅಂತ ಹೇಳೋದು. ಅದು ಯಾವುದು ಕೂಡ ಒಂದು ಸೈಕಲ್ ಇದ್ದ ಹಾಗೆ. ಒಮ್ಮೆ ಅಡಿಕೆ ಕಡಿಮೆ ಆದರೆ ಅಲ್ಲಿ ಬೇರೆ ಕೃಷಿಗೆ ಹೆಚ್ಚಿರ್ತದೆ. ಈಗ ತೆಂಗಿನಕಾಯಿಗೆ ಒಮ್ಮೆ 10 ರೂಪಾಯಿ ಇದ್ದದ್ದು ಈ ವರ್ಷ 70 ರೂಪಾಯಿ ಆಯಿತು. ಹಾಗೆಯೇ ನಾವು ಪ್ರತಿಯೊಂದನ್ನು ಆಗ ನಮಗೆ 70 ರೂಪಾಯಿ ಆಯಿತು ಅಂತ ಆಗ ನಮಗೆ ಅದು ತೆಂಗಿನಕಾಯಿ ಕೃಷಿ ಆಗ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲವನ್ನೂ ಮಾಡಿದರೆ ನಮಗೆ ಮಿಶ್ರ ಕೃಷಿಯನ್ನು ಮಾಡಿದರೆ ರೈತರಿಗೆ ಸೋಲಾಗಲಿಕ್ಕೆ ಸ್ವಲ್ಪ ಸೋಲಾಗಲಿಕ್ಕಿಲ್ಲ. ಯಾಕೆಂದರೆ ಒಂದರಲ್ಲದೆ ಒಂದು ಬರ್ಬೋದು. ಇನ್ನು ಆ ನಿಟ್ಟಿನಲ್ಲಿ ನಾನು ಈಗ ಒಳ್ಳೆಯದು ಯಾವುದು ಅಂತ ಕೇಳಿದರೆ ಅಡಿಕೆ ಮರ ಉಂಟು, ಮರಕ್ಕೆ ಕಾಳುಮೆಣಸು ನೆಡುವುದು ಒಳ್ಳೆಯದು.
1: ಸರಿ, ಈಗ ಅಡಿಕೆಯ ಬಗ್ಗೆ ವಿವರವಾಗಿ ಹೇಳಿದಿರಿ, ಅದೇ ರೀತಿ ಕಾಳುಮೆಣಸಿನ ಬಗ್ಗೆಯೂ ಹೇಳ್ತಾ ಇದ್ದೀರಿ. ಇದರಲ್ಲಿ ಈಗ ಕರಿಮೆಣಸು ಯಾವ ರೀತಿ ನಾಟಿ ಮಾಡಿದ್ರಿ ಅಂತ ಹೇಳ್ಬೋದಾ?
0: ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ಕರಿಮೆಣಸು ಮಿಶ್ರ ಕೃಷಿ ಮಾಡುವಂಥದ್ದು. ಅದರಲ್ಲಿ ಎರಡು ರೀತಿಯ ಸಂಗತಿ ಉಂಟು. ಒಂದು ಗ್ರಾಫ್ಟೆಡ್ ಗಿಡಗಳು ಬರ್ತದೆ, ಇನ್ನೊಂದು ಹೀಗೆ ಗ್ರಾಫ್ಟೆಡ್ ಅಲ್ಲದ ಗಿಡಗಳು. ಅದರಲ್ಲಿ ತುಂಬ ತಳಿಗಳುಂಟು. ಅದರಲ್ಲಿ ಪಣಿಯೂರು ಫೇಮಸ್ ಆಗಿರುವಂಥ ಪಣಿಯೂರು 1 ಅಂತ ಹೇಳಿದ್ರೆ ಫೇಮಸ್ ಆಗಿರುವಂಥ. ಈಗ ಪಣಿಯೂರು ಮಾತ್ರ ಪಣಿಯೂರು 1-9 ಹೋಗಿದೆ. ಹಾಗೆ ನಾನೀಗ ಆರಂಭಿಕವಾಗಿ ಮೊದಲು ನೆಟ್ಟರೂ ಕೂಡ ಸಕ್ರಿಯವಾಗಿ ಈಗ ನಾನು ಶುರು ಮಾಡುವ ಕಾರಣ ನಾನು ಪಣಿಯೂರು 1 ಆಯ್ಕೆ ಮಾಡಿದ್ದೇನೆ. ನನಗೆ ಮೊದಲು ಆ ಸಂದರ್ಭದಲ್ಲಿ ನಾನು ಗ್ರಾಫ್ಟೆಡ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದದ್ದು. ಆ ಸಂದರ್ಭದಲ್ಲಿ ಗಿಡ ಸಿಕ್ಕಲಿಲ್ಲ. ಆದರೆ ನಾನು ಮತ್ತೆ ಆ ಜೂನ್ ಜುಲೈಯಲ್ಲಿ ನಡುವ ಸಂದರ್ಭದಲ್ಲಿ ಮತ್ತೆ ನಾನು ಇದೇ ತೊಟ್ಟೆ ಗಿಡಗಳು ಅಂತ ಅದು 3 ಬರುವಂಥದ್ದು ಗ್ರಾಫ್ಟೆಡ್ ಅಲ್ಲ ಮನೆಯವರೇ ನೆಟ್ಟಿದ್ದೇನೆ. ನೆಟ್ಟು ನನಗೆ ಮೊದಲು ಸಮಸ್ಯೆ ಅಂತ ಇದ್ದೇಳಿದರೆ ಈ ನೆಟ್ಟಂಥ ಗಿಡಗಳಿಗೆ ಕಳೆ ತುಂಬುವಂಥದ್ದು. ಕಳೆ ತುಂಬಿದ ಕೂಡಲೇ ಬಳ್ಳಿಗಳು ಎಲ್ಲ ಬಂದು ಸುತ್ತ ಹಾಕಿ ಈ ಅದನ್ನು ಏನು ಮಾಡ್ತದೆ, ಅದು ಸಾಯ್ತದೆ. ಇದೇ ಸಮಸ್ಯೆಗಳು ಪ್ರತಿ ಹೋಗಿ ವಾರ ವಾರ ಹೋಗಿ ಅದನ್ನು ತೆಗೆಯುವಂಥ ಸಂಗತಿಗಳು ಸುಲಭ ಅಲ್ಲ. ಆಗ ಅದನ್ನು ನಾನು ಅದಕ್ಕೆ ಎಂಥ ಪರಿಹಾರ ಅಂತ ನೋಡುವಾಗ ಒಬ್ಬರು ಯೂಟ್ಯೂಬಲ್ಲಿ ಒಬ್ಬರು ನೋಡಿದ್ದೇನೆ ಈ ವೀಡ್ ಮ್ಯಾಟ್ ಹಾಕಿದ್ದನ್ನು ನೋಡಿದ್ದು. ನಾನು ಅವರನ್ನು ಹಾಗೆ ಅವರಿಗೆ ಫೋನ್ ಮಾಡಿ ಕೇಳಿದೆ. ಈ ವರ್ಷ ಮೊನ್ನೆ ನನ್ನ ಎಲ್ಲ ಗಿಡಗಳಿಗೆ 1,000 ಅಡಿಕೆ ಮರದ ಬುಡಕ್ಕೆ ವೀಡ್ ಮ್ಯಾಟ್ ಹಾಕಿದ್ದೇನೆ. ಅದರ ಮೇಲೆ ನಾನೀಗ ನೋಡುವಾಗ ವೀಡ್ ಮ್ಯಾಟ್ ಹಾಕಿ 1.5 ತಿಂಗಳಾಯಿತು. ನನಗೆ ಯಾವ ಸಮಸ್ಯೆ ಇಲ್ಲ. ಯಾವುದು ಆ ಕಾಳುಮೆಣಸಿನ ಗಿಡಗಳು ಬಹಳ ಸರಿಯಾಗಿ ಹೋಗ್ತಾ ಉಂಟು. ಯಾವುದೇ ಈ ಗಿಡ ಬೀಳುಗಳು ಅದಕ್ಕೆ ಹತ್ತಲಿಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಅದನ್ನು ನಾನು ವೀಡ್ ಮ್ಯಾಟ್ ತೆಗೆದು ನೋಡುವಾಗ ಅಡಿಯಲ್ಲಿದ್ದಂಥ ಎಲ್ಲ ಹುಲ್ಲುಗಳು ಸತ್ತೋಗಿದೆ. ಅಂಥದ್ದನ್ನು ಮಾಡ್ಬೋದು. ಇನ್ನು ಅದರ ಸಾಧಕ ಬಾಧಕ ಏನು ಅಂತ ಹೇಳಿ ಈಲ್ಡಿಗೆ ಅಥವಾ ನೀರಿನ ಪ್ರಶ್ನೆ. ನೀರು ಕೂಡ ಇಂಗುತ್ತದೆ, ನೋಡಿದ್ದೇನೆ ನಾನು. ಮಳೆಗೆ ನೀರು ಬಂದದ್ದು ಇಂಗಿದೆ. ಅದರ ಜೊತೆಗೆ ಸ್ಪ್ರಿಂಕ್ಲರ್ ಬಿಟ್ಟು ನೋಡಿದ್ದೇನೆ, ಅದು ಸಹ ಇಂಗ್ತದೆ. ಅದರಲ್ಲಿ ವೀಡ್ ಮ್ಯಾಟ್ ಹಾಕಿದರೆ ಒಳ್ಳೆಯದು ಅಂತ. ಹಾಗೆ ಅಷ್ಟು ಮಾತ್ರ ಅಲ್ಲ, ಇನ್ನು ನನ್ನ ಮನೆ ಎದುರು ಸ್ವಲ್ಪ ಜಾಗ ಉಂಟು. ಒಂದು ಸೆನ್ಸ್ ಜಾಗಿಯನ್ನು ಬಿಡದೆ ಎಲ್ಲರೂ ಯೂಸ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಹಾಗೆ ನನ್ನ ಮನೆ ಎದುರು ಹೂತೋಟದಲ್ಲಿ ಅಲ್ಲಿ ಒಂದು ಈ ಇದರಲ್ಲಿ ಯಾವುದರಲ್ಲಿ PVCಯಲ್ಲಿ ಇದು ಮಾಡ್ತಾ ಇದ್ದೇನೆ. ಅದೀಗ 12 ಫೀಟ್ ಎತ್ತರದ ಕಂಬ ಹಾಕಿ PVC 3 ಇಂಚಿನ ಕಂಬ ಹಾಕಿ ನೆಟ್ಟಿದ್ದೇನೆ. ಈಗ ಅದು ಮೇಲೆ ಹೋಗ್ತಾ ಉಂಟು. ಮೇಲೆ ಹೋದರೆ ಅದೆಲ್ಲವೂ ಒಂದು 89 ಬುಡ ಹಾಕಿದ್ದೇನೆ. ಹಾಕಿದ್ದದ್ದು ಅದೊಂದು ಎಷ್ಟು. ಅದಲ್ಲದೆ 2,000 ಗಿಡ ಟೋಟಲ್ ಆಗಿ ಕಾಳುಮೆಣಸು ಪ್ರತಿಯೊಂದು ಎಲ್ಲ ಯಾವುದೇ ಮರಕ್ಕೂ ಬಿಡಲಿಲ್ಲ. ಯಾವುದೇ ತೆಂಗಿನ ಮರ ಆಗಲಿ ಅತ್ತೆ ಹಲಸಿನ ಮರ ಯಾವುದನ್ನು ಬಿಡೋದು ಎಲ್ಲವನ್ನು ನೆಟ್ಟಿದ್ದೇನೆ. ನಮ್ಮದು ಯಾವುದು ಪ್ರಯತ್ನ ನಮ್ಮದು, ಇನ್ನು ಫಲ ಕೊಡುವಂಥದ್ದು ಗೊತ್ತಿಲ್ಲ. ಅಂತೂ ನಾವು ಅದನ್ನು ಮಗುವಿನ ಹಾಗೆ ಪ್ರತಿ ದಿವಸ ಒಂದು 2 ದಿವಸಕ್ಕೊಮ್ಮೆ ನೋಡಬೇಕು. ನೋಡಿ ಅದಕ್ಕೆ ಬೇಕಾದಂತಹ ಆರೈಕೆ ಏನು ಮಾಡಬೇಕು, ಅದು ಫರ್ಟಿಲೈಸರ್. ಫರ್ಟಿಲೈಸರ್ ಅಂತ ಹೇಳುವಾಗ ನಿಮಗೆ ಗೊತ್ತಾಗ್ಬೋದು ಯಾವುದು ಸಾವಯವ ಓಕೆ, ಸಾವಯವವೇ ಒಳ್ಳೆಯದು. ಆದರೆ ಕೆಲವೊಮ್ಮೆ ನಾವು ಈಗಾಗಲೇ ರಾಸಾಯನಿಕ ಯೂಸ್ ಮಾಡ್ತಾ ಇದ್ದರೆ ಪಕ್ಕನೆ ರಾಸಾಯನಿಕದಿಂದ ನಾವು ಹಿಂದೆ ಹೋದರೆ ಈಲ್ಡ್ ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾಗಿ ಗ್ರ್ಯಾಜುವಲಿ ನನಗೆ ಮೊದಲು

0: ಮೊದಲು 75% ರಾಸಾಯನಿಕ ಹಾಕ್ತಿದ್ದದ್ದು, 25% ಮಾತ್ರ
1: ಸಾವಯವ.
0: ಈಗ ನನಗೆ ಗೊತ್ತಾಗಿದೆ, ಯಾಕೆ ಹೇಳಿದ್ರೆ ಅದು ಸರಿಯಲ್ಲ, ಅದನ್ನು ಕಡಿಮೆ ಮಾಡಬೇಕು. ಗ್ರ್ಯಾಜುವಲಿ ಆಗಿ ಒಮ್ಮೆಲೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಆಗ ಕ್ರಮೇಣ ಈ ಕಟ್ ಮಾಡಲಿಕ್ಕೆ 50-50 ಬಂದಿದ್ದೇನೆ. ಈಗ 50% ಸಾವಯವ, 50% ನಾನು ಕುರಿ ಗೊಬ್ಬರ ಹಾಕುವಂಥದ್ದು. ಅದರ ಜೊತೆಗೆ ಈಗ ಈ ವರ್ಷ ಮತ್ತು ಎನ್ 500 ನಾನು 500 grams ಪೊಟ್ಯಾಷ್, ರಾಕ್ ಮತ್ತು ಯೂರಿಯಾ, ಇದು 150, 200, 300 ಹಾಗೆ 500 grams ನನಗೆ ಹಾಕುವಂಥದ್ದು. 2 ಸಾರಿ ಕೊಡ್ತೇನೆ ವರ್ಷಕ್ಕೆ. ಆಡಿನ ಗೊಬ್ಬರವನ್ನು 5-5 kg ಆಗಿ ಹಾಕ್ತೀನಿ. ಹಾಗೆ ಅಷ್ಟೆಲ್ಲ ಮಾಡ್ತಾ ಇದ್ದೇನೆ. ನಡುವಾಗ ಮೇಯ್ನಾಗಿ ನೋಡಿಕೊಳ್ಳುವುದು ಈ ತೆಂಕಾಯಿ ಬಿಸಿಲು ಅಂತ ಬರ್ತದೆ, ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದಿಂದ ಬರುವಂತಹ ಆ ಬೆಳಕು, ಸಂಜೆಯ ಬೆಳಕು. ಆ ಬೆಳಕು ಬಂದರೆ ಗಿಡಗಳಿಗೆ ಇಫೆಕ್ಟ್ ಆಗ್ತದೆ, ಅದು ಅದಕ್ಕೆ ಮಾತ್ರ ಅಲ್ಲ, ನಮ್ಮ ಅಡಿಕೆ ಮರಕ್ಕೂ ಇಫೆಕ್ಟ್ ಆಗ್ತದೆ, ಕಾಳುಮೆಣಸಿಗೂ ತೀರಾ ಇಫೆಕ್ಟ್ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಸಾಮಾನ್ಯವಾಗಿ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ನೆಡಬೇಕು. ಬೆಳಗಿನ ಬಿಸಿಲು ಅದಕ್ಕೆ ಬಿದ್ದರೆ ಒಳ್ಳೆಯದು, ಯಾವುದಕ್ಕೆ ಇದಕ್ಕೆ. ಅದು ಒಂದು. ಇನ್ನು ನಡುವಂಥದ್ದು ತೊಟ್ಟೆ ಗಿಡಗಳಲ್ಲಿ ಬರುವಂಥದ್ದು, ತೊಟ್ಟೆಯನ್ನು ತೆಗೆಯಿತು ಕೂಡಿದರೆ ಅದಕ್ಕೆ ಆಡಿನ ಗೊಬ್ಬರ. ನಾನೀಗ ನಡುವಾಗ ಹಾಕಿದ್ದು ಹರಳಿಂಡಿ ಮತ್ತು ಹರಳಿಂಡಿಯ ಮಿಕ್ಸರ್ ಮತ್ತು ಬೇವಿನ ಹಿಂಡಿ, ಇದೊಂದು 200 gramಗೆ ಅದನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ದೇನೆ, ಹಾಕಿ ನೆಟ್ಟಿದ್ದೇನೆ. ಆ ಮುಖವಾಗಿ ನೆಟ್ಟು ಒಂದು ಕಟ್ಟ ಹಾಕಲಿಕ್ಕೆ ಸಿಕ್ಕುವುದಿಲ್ಲ ಸಣ್ಣದಿರುವಾಗ, ಮತ್ತು ಇದು ಗ್ರಾಫ್ಟೆಡ್ ಆದರೆ ಸಿಗ್ತದೆ, ಆಮೇಲೆ ಕಟ್ಟ ಹಾಕಿ ಬಿಡಬೇಕು. ಅದಾದ ಮೇಲೆ ಒಂದು 2-3 ತಿಂಗಳಾಗುವಾಗ ಅದರಲ್ಲಿ ಚಿಗುರು ಬರ್ತದೆ. ಚಿಗುರು ಬರುವಾಗ ಮೇಯ್ನಾಗಿ ಆ ಚಿಗುರನ್ನು ಚಿವುಟುವಂಥದ್ದು ಸಂಗತಿ. ಯಾಕೆ ಅಂತ ಹೇಳಿದರೆ ಇಲ್ಲದಿದ್ದರೆ ಇದು ಒಂದೇ ಸೀದಾ ಹೋಗ್ತದೆ. ಅದಕ್ಕೆ ಅಲ್ಲಿ ನಾವು ಹೀಗೆ ಚಿಗುರು 1, 2, 3 ಎಲೆ ಹೀಗೆ ಒಂದು ಚಿಗುರು, ಆ ಚಿಗುರಿನ ಮೇಲಿನ ಭಾಗದಲ್ಲಿ ಒಂದು ಗಂಟಿನಾಗೆ ಬರ್ತದೆ, ಅಲ್ಲಿ ಚಿವುಟಬೇಕು. ಅದರ ಕೆಳಗೆ ಒಂದು ಎಲೆಯ ಕಾಂಡವನ್ನು ಬಿಡಬೇಕು, ದಂಡು ಅಂತ ಬಿಡಬೇಕು. ಈಗ ನಾವು ವೀಳ್ಯದೆಲೆಗೆ ಹಾಕಿ ಅದನ್ನು ತೆಗಿಬೇಕು, ಇನ್ನೊಂದು ಎಲೆ ತೆಗಿಬೇಕು. ಅಷ್ಟು ತೆಗೆದು 1-10 ದಿವಸ ಆಗುವಾಗ ಆ ಎರಡು ಯಾವುದು ನಾವು ಎಲೆ ಬಿಟ್ಟಿದ್ದೇವೆಲ್ಲ ಅದು ಬಿದ್ದು ಹೋಗ್ತದೆ ಕಪ್ಪಾಗಿ. ಆ ಬಿದ್ದು ಹೋದ ಆ ಸ್ಥಳದಲ್ಲಿ ಕವಲು ಬರ್ತದೆ, ಆಗ 1-3 ಕವಲು ಬರ್ತದೆ, ಈ 3 ಬ್ರ್ಯಾಂಚಸ್ ಆಗಿ. ಮತ್ತು ಇದು ಹೀಗೆ ಹೋಗಿ ಇನ್ನೂ ಪುನಃ ಹಾಗೆ ಆಗುವಾಗ ಒಂದು ಅಷ್ಟೊಂದು 5-6 ಬ್ರ್ಯಾಂಚ್ ನೀವು ಮಾಡಿಬಿಟ್ರೆ ಮತ್ತೆ ನಿಮಗೆ ಕಟ್ಟುವಂಥ ಕೆಲಸ ಕೂಡ ಇಲ್ಲ. ಇದು ನಾನು ಈಗ ಮಾಡ್ತಾ ಇದ್ದೇನೆ.
2: ಸರ್, ಇದೀಗ 2 ವರ್ಷ ಆಯಿತು ಈ ಗಿಡಗಳನ್ನು ನೆಟ್ಟು?
0: ಅಲ್ಲ, ಈಗ ನಾನು ಕಾಳುಮೆಣಸಲ್ಲಿ ಮೊದಲು ನೆಟ್ಟದ್ದು ಅಷ್ಟು ರೀತಿಯಲ್ಲಿ ನೋಡ್ತಾ ಇರಲಿಲ್ಲ, ಈಗ ಈ ವರ್ಷ ನೆಟ್ಟದಕ್ಕೆ ಹೆಚ್ಚು ನಾನು ಫೋಕಸ್ ಮಾಡಿ ನೋಡುವಂಥದ್ದು. ಈಗ ಈ ವರ್ಷ ನಾನು ನಿವೃತ್ತಿ ಹೊಂದಿದ ಮೇಲೆ ಫುಲ್ ಟೈಮ್ ಆಗಿ ಅದನ್ನು ನೋಡ್ತಾ ಇರುವಂಥದ್ದು. ಅದ ಕಾರಣ ನಾನು ಈಗ ಈ ಹಿಂದೆ ನೆಟ್ಟದ್ದು ಮಾತ್ರ, ಈ ವರ್ಷ ಇಂದ ಮೇಲೆ ನಾನೀಗ ಎಲ್ಲ ಹೇಳುವಂಥದ್ದು ಈ ವರ್ಷದ ಸಂಗತಿಯನ್ನು ಹೇಳುವುದು.
2: ಕರಿಮೆಣಸಿಗೆ ಬರುವ ರೋಗಬಾಧೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ರೋಗಬಾಧೆ ಅಂತ ಹೇಳಿದರೆ ಈ ಮೇಯ್ನ್ ಆಗಿ ಒಂದು ಸಂಗತಿ, ಮಳೆಗಾಲದಲ್ಲಿ ನೀರು ನಿಲ್ಲುವಂಥದ್ದು. ನೀರು ಈ ಈಗ ಬಸಿಕಾಲುವೆ ಅಂತ ಮೊದಲೆಲ್ಲ ಇತ್ತು, ಉಜಿರ್ಕಣಿ ಅಂತ ನಾವು ಹೇಳ್ತಿದ್ದೇವೆ. ಅದು ಎಲ್ಲ ಈಗ ಕೆಲಸವರ ಅಭಾವದಿಂದ ಅದನ್ನು ಈಗ ಮಾಡ್ತಾ ಇಲ್ಲ. ಆದ ಕಾರಣ ಈ ನಾವೀಗ ಕೊಳಕೆ ತೋಟಗಳು ಮತ್ತು ಬಯಲ ತೋಟಗಳೆಲ್ಲ ಅದರಲ್ಲ ನೀರು ತುಂಬಿದ ಕೂಡಲೇ ಬೇರು ಕೊಳೆಯುತ್ತದೆ. ಬೇರು ಕೊಳೆದು ಅದು ಅಲ್ಲಿಗೆ ಸೊರಗ ರೋಗ ಅಂತ ಉಂಟಾಗ್ತದೆ. ಒಂದನೇದು. ಎರಡನೇದು ಪರಿಹಾರ ಎಂಬ ರೀತಿಯಲ್ಲಿ ಈಗ ಯಾವುದನ್ನು ಮಾಡುವುದು, ಬಸಿಗಾಲವನ್ನು ಮಾಡಬೇಕು. ಈ ಹಿಪ್ಪು ನೇರಳೆಯಲ್ಲಿ ಗ್ರಾಫ್ಟೆಡ್ ಗಿಡವನ್ನು ನೋಡೋದು ಯಾಕೆ ಹೇಳಿದರೆ, ಈ ಕಾಳುಮೆಣಸಿನ ಗಿಡ ಮತ್ತು ಮಣ್ಣಿಗೆ ಟಚ್ ಬರಲಿಕ್ಕಿಲ್ಲ. ಹಿಪ್ಪು ಗಿಡದ ಹಿಪ್ಪುನೇರಳೆಯಿಂದ ಅದರಿಂದ ಗ್ರಾಫ್ಟೆಡ್ ಮಾಡಿ ನೆಡುವಾಗ ಯಾವುದೇ ರೋಗಗಳನ್ನು ತಡೆಯುವ ಶಕ್ತಿ ಹಿಪ್ಪುನೇರಳೆ ಗಿಡಗಳಿಗೆ ಉಂಟು. ಆದ ಕಾರಣ ರೋಗಗಳು ಅದರಿಂದ ಬರೋದಿಲ್ಲ. ಇನ್ನೊಂದು ನಾನು ಕಂಡುಕೊಂಡದ್ದು ಹೇಳಿದರೆ, ನಾವು ಬೇಸಿಗೆ ಕಾಲದಲ್ಲಿ ಈಗ ನಾವು ನೀರು ಹಾಕ್ತೇವೆ ಅಡಿಕೆಗೆ ಲೇಟ್ ಹಾಕಿ ನೀರು ಹಾಕಿದರೆ ಸಾಕಾಗ್ತದೆ. ಕಾಳುಮೆಣಸಿಗೆ 1-10 ದಿವಸ ಮಳೆ ಬರದಿದ್ದರೆ ನೀರು ಹಾಕಬೇಕು, ಜಸ್ಟ್ ಒಂದು 1/2 ಗಂಟೆ ಆದರೂ ನೀರು ಹಾಕಬೇಕು. ಈಗ ನಾನು ಈಗಾಗಲೇ ಮೊನ್ನೆ 1 ವಾರ ಮಳೆ ಬರದೆ ನಾನೀಗ ನೀರು ಹಾಕಿ ಆಗಿದೆ ಒಮ್ಮೆ, ಆಗ ಮಳೆ ಬಂತು ನಿನ್ನೆ ಮೊನ್ನೆ. ಆದರೆ ಅದು ವೆರಿ ಇಂಪಾರ್ಟೆಂಟ್ ನೀರು. ಮಳೆ ಹೋಯಿತು, ಒಂದು 10-15 ದಿವಸ ಹೋದರೆ, 10 ದಿವಸ ನೋಡಿ ಆ ಪರಿಸ್ಥಿತಿ ನೋಡಿಕೊಂಡು ನೀರು ಹಾಕುವುದು ಉತ್ತಮ, ಇಲ್ಲದರೆ ಸೊರಗುತ್ತದೆ ಅಂತ.

0: ಯಾವುದು ಬಳ್ಳಿಗಳೆಲ್ಲ ಸೊರಗಿದ ಹಾಗೆ ಕಾಣ್ತದೆ, ಏನು ಕೂಡದ ಹಾಗೆ ಕಾಣ್ತದೆ. ಅದ ಕಾರಣ ಅದು ಒಂದು ಇಂಪಾರ್ಟೆಂಟ್ ಆಗಿರ್ತದೆ.
1: ಒಮ್ಮೆ ನಾಟಿ ಮಾಡಿದ ನಂತರ ಇದರ ಇಳುವರಿ ಪಡೆಯಲು ಎಷ್ಟು ಸಮಯ ಬೇಕಾಗುತ್ತೆ?
0: ಅದು ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೇವೋ ಆ ರೀತಿಯಲ್ಲಿ ಇರ್ತದೆ ನ್ಯೂಟ್ರಿಯೆಂಟ್. ಇದನ್ನೆಲ್ಲ ಕೊಟ್ಟರೆ 2 ವರ್ಷದಲ್ಲಿ ಫಲ ಬರ್ತದೆ ಅಂತ ಹೇಳ್ತಾರೆ. ಅಂತ 3 ವರ್ಷ ಬೇಕಾಗ್ಬೋದು, ಆದರೆ ಅದು ಅಲ್ಲ ಇದ್ರೆ ಅದಕ್ಕೆ ಬೇಕಾದಾಗ ಆಗ್ಬೋದು. ಈಗ ಈ ಬ್ರ್ಯಾಂಚ್ ನಾನಾಗ ಹೇಳಿದ ಹಾಗೆ ಚಿವುಟುವುದು, ಬ್ರ್ಯಾಂಚಸ್ ಆಗಿ ಹೋಗುವುದು, ಇದೆಲ್ಲ ನಾವು ಮಾಡಿದರೆ ನಾವು ಒಳ್ಳೆಯ ನ್ಯೂಟ್ರಿಯೆಂಟ್ಗಳನ್ನೆಲ್ಲ ಕೊಟ್ಟರೆ ಅದಕ್ಕೆ ಬೇಕಾದಂಥ ವಿದಗ್ಧರಿದ್ದಾರೆ, ಅವ್ರ ಹತ್ರ ನಾವು ಮಾಹಿತಿಯನ್ನು ಪಡ್ಕೊಂಡು ಯಾವ ಯಾವ ಸಮಯಕ್ಕೆ ಯಾವುದ್ಯಾವುದು ಕೊಡಬೇಕು ಅಂತ ನೋಡಿದರೆ ನಮಗೆ 2 ವರ್ಷ 3 ವರ್ಷದ ಒಳಗೆ, ಈಗ ನನ್ನ ಟಾಸ್ಕ್ ಇರುವುದು 3 ವರ್ಷದ ಒಳಗೆ ಫಲ ಪಡೆಯಬೇಕು ಎಂಬುದು. ಆದ ಕಾರಣ ಅದು ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ತಕ್ಕ ನಾವು ಆ ರೀತಿಯಲ್ಲಿ ಪೌಷ್ಟಿಕಾಂಶಗಳನ್ನು ಅದಕ್ಕೆ ಒದಗಿಸಬೇಕು.
1: ಈಗ ಮಳೆಗಾಲದಲ್ಲಿ ನೀವು ಹೇಳಿದರೆ 10 ದಿವಸಗಳಿಗೆ ಮಳೆ ಬಾರದಿದ್ದರೆ ನೀರು ಹಾಕಬೇಕು ಅಂತ, ಈ ಮಳೆ ಮುಗಿದ ನಂತರ ಅದಕ್ಕೆ ನೀರುಣಿಸುವ ಕ್ರಮ ಹೇಗೆ ಅಥವಾ ಗೊಬ್ಬರ ಹಾಕುವುದು ಹೇಗೆ, ಎಷ್ಟು ದಿವಸಗಳಿಗೊಮ್ಮೆ?
0: ಅದು ನೀರು ನಾವು ಆ್ಯಕ್ಚುಲಿ ಇಲ್ಲಿ ನಾರ್ಮಲ್ ಆಗಿ ನಾವು ಅಡಿಕೆ ತೋಟಕ್ಕೆ ಬಿಡುವ ಹಾಗೆ ಬಿಡುವಂಥದ್ದು. ಕೆಲವರು ಡ್ರಿಪ್ ಇರಿಗೇಷನ್ ಮಾಡ್ತಾರೆ, ನಾನು ಡ್ರಿಪ್ಪಿನ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ. ನನಗೆ ನಾನು ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನೇ ನೆಚ್ಚಿಕೊಂಡದ್ದು. ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇದರ ವ್ಯತ್ಯಾಸ ಅಂತ ಹೇಳಿದ್ರೆ ಡ್ರಿಪ್ ನೀರು ಕಡಿಮೆ ಸಾಕಾಗ್ತದೆ, ಮತ್ತು ಇದು ಕಳೆಗಳು ಬರುವುದಿಲ್ಲ, ಬುಡಕ್ಕೆ ಮಾತ್ರ ನೀರು ಹೋಗುವಂಥದ್ದು. ಸ್ಪ್ರಿಂಕ್ಲರ್ನಲ್ಲಿ ನೀರು ಎಲ್ಲ ಕಡೆಗೆ ಹೋಗ್ತದೆ, ನೀರು ಸ್ವಲ್ಪ ಪೋಲಾಗ್ತದೆ, ಆದರೆ ತೋಟ ತಂಪಾಗಿ ಕಾಣ್ತದೆ, ಕಳೆ ಬರ್ತದೆ. ಕಳೆ ಬರುವುದಕ್ಕೆ ಈ ಪರಿಹಾರವನ್ನು ವೀಡ್ ಮ್ಯಾಟನ್ನು ಹಾಕಿದರೆ ನಾನು ಹೇಳುವುದು ಸ್ಪ್ರಿಂಕ್ಲರೇ ಉತ್ತಮ ಅಂತ ಹೇಳುವಂಥದ್ದು.
1: ಕೊಯ್ಲಿನ ನಂತರ ಅದನ್ನು ಸಂಸ್ಕರಿಸುವುದು ಹೇಗೆ?
0: ಕೊಯ್ಲು ಮಾಡಿದ ಮೇಲೆ ಅದಕ್ಕೆ ಈಗ ಮಿಷನ್ಗಳು ಈಗಲ್ಲ, 10 ವರ್ಷ 15 ವರ್ಷವೇ ಆಯಿತು ಮಿಷನ್ ಬಂದು. ಅದನ್ನು ಮಿಷನಿಗೆ ಹಾಕಿದರೆ ಅದು ನಾರು ಬೇರೆ ಇದು ಬೇರೆ ಆಗಿ ಬರ್ತದೆ. ಅದು ಬಂದ ಮೇಲೆ ಅದನ್ನು ಮತ್ತೊಂದು ಮಿಷನ್ ಕೂಡ ಬಂದಿದೆ, ಈಗ ಲೇಟೆಸ್ಟ್ 5 ವರ್ಷ ಎಲ್ಲ ಆಯಿತು. ಗೇರುವ ಮಿಷನ್, ಯಾಕೆ ಈಗ ಗೇರುವವರಿಲ್ಲ, ಗೇರುವ ಜನ ಲಭ್ಯತೆ ಇಲ್ಲ. ಮೊದಲೆಲ್ಲ ಹಳ್ಳಿಯಲ್ಲೆಲ್ಲ ಗೇರ್ಲಿಕ್ಕೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಈಗ ಅದು ಸಿಕ್ಕುವುದಿಲ್ಲ. ಅದಕ್ಕೆ ಬೇಕಾಗಿ ಅಂಥದ್ದು ಮಿಷನ್ಗಳೀಗ ಬಂದಿದೆ, ಅದರಲ್ಲಿ ನೀವು ಅದನ್ನು ಹಾಕಿದರೆ ಒಳ್ಳೆಯ ಮೆಣಸು ಹತ್ತಿರ ಬೀಳ್ತದೆ, ಅದರಲ್ಲಿ ಸ್ವಲ್ಪ ಜಳ್ಳು ಅಂತ ನಾವು ಹೇಳ್ತೇವೆ ವೇಸ್ಟ್, ಅದು ದೂರ ಬೀಳ್ತದೆ. ನಾನು ಈ ವರ್ಷ ನಾನು ಹತ್ತಿರದೊಬ್ಬರು ತಂದಿದ್ದೆ ನೋಡಲಿಕ್ಕೆ ಮಾತ್ರ. ಮುಂದಿನ ದಿನಗಳದನ್ನು ನಾವು ಪ್ರತಿಯೊಬ್ಬರು ಕೂಡ ಅಥವಾ ಒಂದು ಊರಿನಲ್ಲಿ 4-5 ಜನ ಸೇರಿಕೊಂಡು ಮಾಡಿದರೂ ಕೂಡ ಒಳ್ಳೆಯದು ಅಂತ ಹೇಳಿದೆ. ಹಾಗೆ ಆ ರೀತಿಯಲ್ಲಿ ಮಾಡ್ಬೋದು. ಮತ್ತು ಒಳ್ಳೆಯ ಒಣಗಬೇಕು ತುಂಬ. ಅದರ ಹೇಳಿದರೆ 1 ಕೆಜಿ ಕಾಳು ಮೆಣಸು ಅಂತ ಹೇಳಿದರೆ, ಕೆಲವೊಮ್ಮೆ ಒಳ್ಳೆಯ ಕ್ವಾಲಿಟಿ ಹೇಳಿದರೆ 390 ಗ್ರಾಮ್ಸ್ ಬರ್ತದೆ. 1 ಕೆಜಿ ಹಸಿ ಮೆಣಸಾದರೆ 390 ಗ್ರಾಮ್ಸ್ ಒಣಗಿದ್ದು ಸಿಗ್ತದೆ. ಅದು ಡಿಪೆಂಡ್ ಅಪಾನ್ ಕ್ವಾಲಿಟಿಯ ಮೇಲೆ ಇರುವಂಥದ್ದು. 35%ಇಂದ ಮೇಲೆ ಇದ್ದರೆ ಇಸ್ ಬೆಟರ್, ಅದರಿಂದ ಕಡಿಮೆ ಇದ್ದರೆ ಕ್ವಾಲಿಟಿ ಕಡಿಮೆ ಉಂಟು ಅಂತ ಲೆಕ್ಕ. ಆದ ಕಾರಣ ಕೆಲವರಿಗೆ 40% ಬರ್ತದೆ. 1 ಕೆಜಿ ಹಸಿ ಮೆಣಸಾದರೆ 400 ಗ್ರಾಮ್ಸ್ ಒಣಗಿದ್ದು ಸಿಗಬೇಕು. ಅದು ಕಾಳು ಮೆಣಸಿನ ಗಾತ್ರಕ್ಕೆ ಕೊಯ್ಯುವಂಥದ್ದು ಕೂಡ ಉಂಟು, ಒಳ್ಳೆ ಬೆಳೆದ ಮೇಲೆ ಕೊಯ್ಯಬೇಕು ಹಾಗೆಲ್ಲ ಉಂಟು. ಇಲ್ಲದ್ರೆ ಆ ರೀತಿಯಲ್ಲಿ ಕೆಲವು ಕಡಿಮೆಯೂ ಬರ್ಬೋದು.
1: ಈಗ ಮಾರುಕಟ್ಟೆಯ ಬೆಲೆ ಹೊಂದಿಕೊಂಡು ಕರಿಮೆಣಸಿನ ಶೇಖರಣೆ ಹೇಗೆ ಮಾಡ್ತೀರಿ?
0: ಕರಿಮೆಣಸು ಹೇಳಿದ್ರೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೇವೆ. ಎಷ್ಟು ಸಮಯ ಕೂಡ ಒಳ್ಳೆಯ ರೀತಿ ದಾಸ್ತಾನು ಮಾಡಿದರೆ ನಿಮಗೆ 10 ವರ್ಷ ಬೇಕಾದರೂ ಕರಿಮೆಣಸನ್ನು ಇಡ್ಬೋದು. ಕೆಲವರೆಲ್ಲ ಒಳ್ಳೆಯ ಸ್ಟಾಕ್ ಇಡಬೇಕು, ಗಾಳಿಯೆಲ್ಲ ಹೋಗಬಾರ್ದು. ಒಳ್ಳೆಯ ಒಣಗಿಸಿ ಒಳ್ಳೆಯ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿ ಒಳ್ಳೆಯ ಗೋಡನ್ನಲ್ಲಿ ಇಟ್ಟರೆ ನಿಮಗೆ ಒಂದು 10 ವರ್ಷ ಕೂಡ ಇಡಬಹುದು ಅಂತ ಹೇಳ್ತಾರೆ.
1: ಸರ್, ಈಗ ಕರಿಮೆಣಸಿನ ವಿಚಾರ ಬಂದಾಗ ಅದನ್ನು ವೈಟ್ ಪೇಪರ್ ಆಗಿ ನೀವು ಮಾಡಿ ಮಾರ್ತೀರಾ ಹೇಗೆ?
0: ಇಲ್ಲ, ನಾವು ವೈಟ್ ಪೇಪರ್ ಆಗಿ ಮಾರುವುದಿಲ್ಲ. ಮುಂದಿನ ದಿನಗಳು ಯಾಕಂದರೆ ಅದಕ್ಕೆ ರೇಟ್ಗಳು ಜಾಸ್ತಿ ಉಂಟು, ಅದರಲ್ಲಿ ಮಿಷನರಿ ಉಂಟು, ಅದಕ್ಕೆ ಮಿಷನ್ ಅದಕ್ಕೆ ಸಂಸ್ಕರಿಸುವ ರೀತಿಗಳೆಲ್ಲ ಬೇರೆ ಉಂಟು. ಅದನ್ನು ಮಾಡಿದರೆ ಅದಕ್ಕೆ ಕೆಜಿಗೆ 1200 ರೂಪಾಯಿಗೆಲ್ಲ ಉಂಟು ವೈಟ್ ಪೇಪರ್. ಆದ ಕಾರಣ ಅದು ನಿಮಗೆ ಔಷಧಿಗೆ ಇತ್ಯಾದಿಗಳಿಗೆಲ್ಲ ಫಾರಿನ್ ಎಕ್ಸ್ಪರ್ಟ್ ಆಗುವಂಥದ್ದೆಲ್ಲ ವೈಟ್ ಪೇಪರ್ ಮಾಡ್ತಾರೆ. ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಆಗುವವರು ಅದನ್ನು ಮಾಡಬಹುದು, ಸಣ್ಣ ಸಣ್ಣ ಸ್ಕೇಲಲ್ಲಿ ಇದ್ದವರಿಗೆ ಅದನ್ನು ಮಾಡಿ ಒಂದು ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ಕಾಣ.
1: ಸರ್, ಇದಲ್ಲದೆ ಬೇರೆ ಯಾವ್ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಿ ನೀವು?
0: ನಾನು ಅದೇ ತೆಂಗು ನಮ್ಮದು ಮೊದಲೇ ತೆಂಗು.

0: ಅಂತ ಇತ್ತು. ತೆಂಗಿಗೆ ಈ ವರ್ಷ ಒಳ್ಳೆಯ ಇದು ರೇಟು ಬಂದಿದೆ. ಆದರೆ ನುಸಿ ಕಾಯಿಲೆ ಅಂತ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂತೂ ತೆಂಗು ಒಳ್ಳೆಯ ಕೃಷಿ ಈಗ ಅಂತ ಹೇಳ್ಬೋದು. ಮತ್ತು ತೆಂಗಿಗೆ ನೀವು ಕಾಳುಮೆಣಸವನ್ನು ಕೂಡ ಬಿಡ್ಬೋದು. ಮತ್ತು ಜಾಯಿಕಾಯಿ ನಾನೊಂದು 30 ಗಿಡ ಪ್ರಾಯೋಗಿಕವಾಗಿ ಹಾಕಿದ್ದೇನೆ. ಬಟ್ ಒಳ್ಳೆಯ ಜಾಯಿಕಾಯಿ ತುಂಬ ಆಗಿದೆ. ಆದರೆ ಅದರ ಸಮಸ್ಯೆ ಏನು ಅಂತಿದ್ರೆ ಅದನ್ನು ಮಳೆಗಾಲದಲ್ಲಿ ಒಣಗಿಸುವಂಥ ಸಮಸ್ಯೆಗಳು ಇರ್ತದೆ. ಈಗ ಅದಕ್ಕೆ ಕಾಳು ಮೆಣಸು ನೆಟ್ಟು ಬಿಟ್ಟಿದ್ದೇನೆ.
1: ನೀವಿಷ್ಟೆಲ್ಲ ಕೃಷಿ ಮಾಡುವಾಗ ನಿಮಗೆ ಕಾರ್ಮಿಕರ ಕೊರತೆ ಏನಾದರೂ ಉಂಟಾಗ್ತಾ ಇದೆಯಾ, ಅದರ ಬಗ್ಗೆ ಹೇಳ್ತೀರಾ?
0: ಹೌದು, ಮುಖ್ಯವಾಗಿ ಈ ಅಡಿಕೆಗೆ ಮದ್ದು ಸಿಂಪಡಣೆ ಮಾಡಲಿಕ್ಕೆ, ಅಡಿಕೆ ತೆಗೀಲಿಕ್ಕೆ ಮರ ಹತ್ತುವವರ ಸಮಸ್ಯೆಗಳು ತುಂಬ. ಅವರು ಒಮ್ಮೆ ಬಂದರೆ ಮತ್ತೊಮ್ಮೆ ಬರೋದಿಲ್ಲ. ಹಾಗೆ ಅಂತೇಳಿ ಈಗ ಈ ಇದು ಯಾವುದು ದೋಟಿಯೆಲ್ಲ ಆಗಿದೆ. ಇನ್ನು ನಾವು ಆ ರೀತಿಯಲ್ಲಿ ನೋಡಬೇಕಾಗ್ತದೆ. ಈಗ ಇಷ್ಟರವರೆಗೆ ಅದರಲ್ಲಿ ಸಮಸ್ಯೆಗಳು ಇಲ್ಲ ಅಂತಲ್ಲ ಉಂಟು. ಯಾವುದು ಕಾರ್ಮಿಕರ ಸಮಸ್ಯೆ ಉಂಟು, ಮರು ಹತ್ತುವವರ ಆ ಒಂದು ಲಭ್ಯತೆ ಕಡಿಮೆ ಆಗಿದೆ. ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈಗ ದೋಟಿ, ಅದು ಈಗ ಸಕ್ಸಸ್ ಅಂತ ಹೇಳ್ತಾರೆ. ಓಕೆ, ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ನೆಚ್ಚಬೇಕಾಗ್ತದೆ ಅಂತ ಕಾಣ್ತೇವೆ.
1: ನಿಮ್ಮ ಕೃಷಿಗೆ ಮನೆಯವರ ಸಹಕಾರ ಹೇಗಿದೆ ಸರ್?
0: ಅದೇ ಮನೆಯವರು, ನನ್ನ ಮಿಸ್ಸೆಸ್ ಅವಳು ಟೀಚರ್, ಬಾಕ್ರಬೈಲು ಶಾಲೆಯಲ್ಲಿ ಟೀಚರ್ ಆಗಿದ್ದಾಳೆ. ಅವಳು ಫುಲ್ ಸಪೋರ್ಟ್, ಎಲ್ಲ ಯಾವುದೇ ಕೆಲಸ ಇದ್ದರೂ ಕೂಡ ಒಟ್ಟಿಗೆ ನಾವು ಹೋಗಿ ಅದನ್ನು ಮಾಡ್ತೇವೆ. ಅಡಿಕೆ ಇಡೀ ಈಗ ಅಷ್ಟು ಅಡಿಕೆಯನ್ನು ಕೂಡ ಅವಳು ಹೆಕ್ತಾಳೆ. ಮತ್ತು ಕಾಳುಮೆಣಸು ಅದು ಯಾವುದೇ ಕೂಡ ಬಹಳ ಇಂಟ್ರೆಸ್ಟ್ನಲ್ಲಿ, ಅವಳ ಸಪೋರ್ಟ್ ಇದ್ದ ಕಾರಣ ಮಾತ್ರ ನಮಗೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಈಗ ನನಗೆ ಫುಲ್ ಟೈಮ್ ಆಗಿ ಈಗ ನಿವೃತ್ತಿ ಆದ ಕಾರಣ ಇದರಲ್ಲಿ ತೊಡಗಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತೂ ನಮ್ಮದು ಏನೂ ಅಲ್ಲ, ಇನ್ನೂ ಎಷ್ಟೋ ಮಾಡಲಿಕ್ಕೆ ಉಂಟು, ಸಾಧನೆ ಮಾಡಲಿಕ್ಕೆ ಉಂಟು. ಅಂತೂ ನಮಗೆ ಮನಸ್ಸು ಬೇಕು. ಯಾವುದು ಮನಸ್ಸಿದ್ದರೆ ಮಾರ್ಗ ಉಂಟು ಅಂತ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತನ್ನ ಸಣ್ಣ ಸಣ್ಣ ಅವರವರ ಒಂದು 10 ಸೆನ್ಸ್ ಜಾಗ ಇದ್ದರೂ ಕೂಡ ಅದರಲ್ಲಿ ಒಂದು ಕೃಷಿ ಮಾಡಿ ಅದರಲ್ಲಿ ಸಿಕ್ಕುವಂಥ, ಅದರಲ್ಲಿ ಯಾವುದೇ ಆಗಲಿ ನಾವು ಬೆಳೆಸಿದಂತಹ ಅದು ಅದು ಫಲ ಬಿಡುವಾಗ ಅದಕ್ಕಾಗುವ ಒಂದು ಖುಷಿ ಬೇರೆ ಇರ್ತದೆ. ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಸಮಯವನ್ನು, ಎಲ್ಲದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಅದರಲ್ಲಿ ಒಳ್ಳೆಯ ರೀತಿಯ ಸಾವಯವ ರೀತಿಯ ನಾವು ಈಗ ಎಂತಿದ್ರೂ ಕೂಡ ಕೆಲವೊಮ್ಮೆ ಪೇಟೆಯಿಂದ ತರುವಾಗ ಸ್ಪ್ರೇ ಎಲ್ಲ ಮಾಡಿರ್ತಾರೆ, ವಿಷ ಇರ್ತದೆ. ಹಾಗೆ ಅಂತೇಳಿ ವಿಷ ಉಂಟು ಅಂತ ಹೇಳಿ ತರೋದೇ ಗೊತ್ತಿಲ್ಲ. ಹಾಗೆ ನಾವು ಆದಷ್ಟು ನಮಗೆ ಒಂದು 10 ಸೆನ್ಸ್ ಜಾಗ ಇದ್ದರೂ ಅದರಲ್ಲಿ ಎಷ್ಟೋ ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಈಗ ಕೆಲವರು ಟ್ಯಾರಿಸ್ನಲ್ಲೆಲ್ಲ ಕೃಷಿಯನ್ನು ಮಾಡ್ತಾರೆ, ಎಷ್ಟೋ ತರಕಾರಿಯನ್ನು ಮಾಡುವವರು ನೋಡಿದ್ದೇನೆ. ಹಾಗೆ ನಮಗೆ ಮನಸ್ಸು ಬೇಕು, ಮನಸ್ಸಿದ್ದರೆ ಮಾರ್ಗ ಉಂಟು ಅಂತ ಹೇಳುವುದು ಆ ರೀತಿಯಲ್ಲಿ ಮಾಡಬಹುದು.
1: ಒಳ್ಳೆಯದು ಸರ್. ಇವತ್ತಿನ ಯೋಜನಾಂಗಕ್ಕೆ ಕೃಷಿಯ ಬಗ್ಗೆ ನೀವು ಏನು ಸಲಹೆ ಕೊಡ್ತೀರಿ?
0: ಅದೇ ನಾನು ಹೇಳುವಂತ ಹೇಳಿದ್ರೆ, ಈಗ ನಮ್ಮ ಹಳ್ಳಿಯಿಂದ ಜನರು ಪಟ್ಟಣಕ್ಕೆ ವಲಸೆ ಹೋಗುವಂಥದ್ದು, ಆದರೆ ಆ ಕೋವಿಡ್ ಅಂತ ಹೇಳುವ ಒಂದು ಕಾಲಘಟ್ಟದಲ್ಲಿ ಅದೆಲ್ಲ ಬದಲಾಗಿ ಆಗಿದೆ. ಜನರಿಗೂ ಗೊತ್ತಾಗಿದೆ, ಯಾಕೆಂದರೆ ಕೃಷಿ ಮಾಡಬೇಕು, ನಮ್ಮ ಹಿಂದಿನ ಪೂರ್ವಜರು ಮಾಡಿದಂತಹ ನಮ್ಮ ಏನು ಜಾಗ ಉಂಟು ಆ ಜಾಗವನ್ನು ಉಳಿಸಿಕೊಂಡು ಅದನ್ನು ಕೃಷಿ ಮಾಡಬೇಕು, ತಮ್ಮ ನಿವೃತ್ತಿಯ ನಂತರ ಬಂದು ಅದನ್ನು ಮಾಡಬೇಕು. ಅವರಿಗೆ ಆ ರೀತಿಯಲ್ಲಿ ಅವರ ಮನಸ್ಸು ಇದ್ದರೆ ಅದನ್ನು ಮಾಡಬೇಕು. ಯಾಕೆಂದರೆ ತಮ್ಮ ಹಿಂದಿನ ಅವರಿಂದ ಬಂದಂತಹ ಪಿತ್ರಾರ್ಜಿತವಾಗಿ ಬಂದಂಥ ಏನು ಆಸ್ತಿ ಉಂಟು ಅದರಲ್ಲಿ ಎಷ್ಟು ದೊಡ್ಡ ಕೆಲಸದಲ್ಲಿದ್ದರೂ ಕೂಡ ಕೃಷಿಯಲ್ಲಿ ತೊಡಗಿದರೆ ನಮಗೆ ಬೇಕಾದಷ್ಟು ತರಕಾರಿಯನ್ನು ತಾವೇ ಬೆಳೆಸುವಂಥ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸಿಕ್ಕುವಂಥ ಖುಷಿ ಅದು ಬೇರೆ ಅಂತ ಹೇಳ್ತೇವೆ. ಆದ್ದರಿಂದ ಯುವಜನತೆ ಅದಕ್ಕೆ ಸ್ಪಂದಿಸಬೇಕು. ಸರ್ಕಾರದ ಎಲ್ಲ ತುಂಬ ಸವಲತ್ತುಗಳುಂಟು, ಆ ಸವಲತ್ತುಗಳನ್ನೆಲ್ಲರೂ ಬಳಸಿಕೊಂಡು ಮುಂದಿನ ನಮ್ಮ ಭಾವಿ ಭಾರತವನ್ನು ಬೆಳೆಸಲಿಕ್ಕೆ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
1: ಒಳ್ಳೆಯದು ಸರ್. ಇದುವರೆಗೆ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು.
0: ನಮಸ್ತೆ.
2: ಇದುವರೆಗೂ ಸಾಲೇತೂರಿನ ಶ್ರೀನಿವಾಸರಾವ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ
4: ಜಾಣರಾಗಿರಿ, ಜಾಗರೂಕರಾಗಿರಿ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ.

0: ಜಾಗರೂಕರಾಗಿರಿ.
1: ಕೇಳುಗರೆ, ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 34,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 18,000, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 30,000 ರಿಂದ 40,000, ಎರಡನೇ ವರ್ಗ 1,000ಕ್ಕೆ 25,000 ರಿಂದ 35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500, IR8 ಕ್ವಿಂಟಾಲಿಗೆ 3,800 ರಿಂದ 4,500, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,500, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400, ಕೆಂಪು ಕ್ವಿಂಟಾಲಿಗೆ 4,500 ರಿಂದ 5,000, ಕಪ್ಪು ಕ್ವಿಂಟಾಲಿಗೆ 5,000 ರಿಂದ 5,500, ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 65,500, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500, ಕದಳಿ ಕ್ವಿಂಟಾಲಿಗೆ 5,800 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 6,000 ರಿಂದ 6,500, ನೇಂದ್ರ ಕ್ವಿಂಟಾಲಿಗೆ 7,000 ರಿಂದ 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುಗರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಗಳನ್ನು ಆಲಿಸುವಿರಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಈಗ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಮುಂದೆ ಕೇಳೋಣ ವಿದ್ಯಾಭೂಷಣ ಹಾಡಿರುವ ವಿಜಯದಾಸರ ರಚನೆ ಕಾಯೇ ಕರುಣಾಂಬುದಿಯೇ.

ವಿದ್ಯಾಭೂಷಣ ಹಾಡಿರುವ ಈ ಭಕ್ತಿ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ.

0: ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟ್ರೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟ್ರೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವ

0: ವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ ನವೆಂಬರ್ 10ರಂದು ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಶ್ರೇಯಾ ಘೋಷಾಲ್ ಮತ್ತು ಕಾರ್ತಿಕ್ ಹಾಡಿರುವ ವೀರಪರಂಪರೆ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರದ್ದು.

ಅಣ್ಣಾ ಬಾಂಡ್ ಚಿತ್ರದಿಂದ ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಮುಂದೆ ಪುನೀತ್ ರಾಜ್ಕುಮಾರ್ ಮತ್ತು ಸುಚಿತ್ರಾ ಹಾಡಿರುವ ಅರಸು ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೋಶುವಾ ಶ್ರೀಧರ್.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಸೋನು ನಿಗಮ್ ಅವರು ದನಿಯಾಗಿರುವ ಚಿರು ಚಿತ್ರದ ಗೀತೆ. ಜಯಂತ್ ಕಾಗಿಣಿ ಅವರ ಸಾಹಿತ್ಯಕ್ಕೆ ಗಿರಿಧರ್ ದಿವಾನ್ ಅವರ ಸಂಗೀತವಿದೆ.

0: ಚಿರು ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ರಾತ್ರಿ 10:30 ಆಲಿಸುವಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ ನೆನಪುಗಳ ಸವಿಗಂಪು ಸಾಧಕರ ಮಾತಿನ ಪೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ನಮ್ಮ ಮಣ್ಣಿನ ಸೊಗಡು ಆಚರಣೆಗಳ ಹಿಂದಿನ ಅರ್ಥ ಮತ್ತು ಮರೆಯಾಗುತ್ತಿರುವ ಜಾನಪದ ಸಿರಿ ಇವುಗಳನ್ನು ಅಕ್ಷರ ರೂಪಕ್ಕಿಳಿಸಿದ ಜ್ಞಾನದ ಹರಿಕಾರ. ತುಳುನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಜೀವಕೋಶ, ಕೃಷಿ, ಜಾನಪದ, ದೈವಾರಾಧನೆ ಮತ್ತು ಇತಿಹಾಸದ ಅಪ್ರತಿಮ ವಿದ್ವಾಂಸರು ತುಳು ಅಕಾಡೆಮಿ ಗೌರವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎಲ್ ಕುಂಡಂತಾಯ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ ಕೆಎಲ್ ಕುಂಡಂತಾಯ ಅವರ ಮಾತಿನ ಅರಮನೆಗೆ.

0: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಕೆ ಎಲ್ ಕುಂಡಂತಾಯರು. ಇವರು ಪತ್ರಕರ್ತರಾಗಿ ದುಡಿದವರು, ಹಾಗೇನೆ ಜಾನಪದ ವಿದ್ವಾಂಸರೂ ಹೌದು, ಹಾಗೇನೆ ನಮ್ಮ ಆಕಾಶವಾಣಿ ಕೇಳುಗರಿಗೆ ಚಿರಪರಿಚಿತರೂ ಹೌದು. ಅವರ ಚಿಂತನದಂತಹ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಪ್ರಸಾರ ಆಗಿವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಈಗ ತಮ್ಮ ಹೆಸರು ಕೆ ಎಲ್ ಕುಂಡಂತಾಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಆದರೆ ಈ ಕೆ ಎಲ್ ಅಂದರೆ ಏನು ಅನ್ನುವಂಥ ಒಂದು ಕುತೂಹಲ ನಮ್ಮ ಕೇಳುಗರಲ್ಲಿ ಇದ್ದೇ ಇರುತ್ತೆ. ಸರ್, ಏನು ತಮ್ಮ ಪೂರ್ತಿ ಹೆಸರು?
1: ಕುಂಜೂರು ಲಕ್ಷ್ಮೀನಾರಾಯಣ ಕುಂಡಂತಾಯ ಎನ್ನುವುದು ನನ್ನ ಇಡೀ ಹೆಸರು. ಅದು ಅದನ್ನು ಕೆ ಎಲ್ ಕುಂಡಂತಾಯ ಅಂತಲೇ ಬಹಳ ಪ್ರಾರಂಭದಿಂದಲೂ ಅದು ಹಾಗೆ ಹಾಗೆ ಹೋಗಿದೆ. ಹೌದು, ಮತ್ತೆ ಹಾಗೆ ನಾನು ಹಾಕ್ತಾ ಇದ್ದೇನೆ.
0: ಓಕೆ ಸರ್, ಈಗ ತಮ್ಮ ಆಸಕ್ತಿ ಹೆಚ್ಚಾಗಿ ನಾವು ಗಮನಿಸಿದ್ರೆ ಇರುವಂತಹದ್ದು ನಮ್ಮ ಜನಪದ ಕಲೆಗಳಾಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ನಮಗೆ ಆಸಕ್ತಿ ಇರುವಂತಹದ್ದು. ಈ ಒಂದು ಆಸಕ್ತಿ ಬೆಳೆಯುವುದಕ್ಕೆ ಒಂದು ಮುಖ್ಯ ಕಾರಣ ಏನು ಸರ್?
1: ನಾನು ಬಹುಶಃ ಉದಯವಾಣಿಗೆ ಸೇರಿದ ಮೇಲೆ ಇಂಥ ಆಸಕ್ತಿಗಳು ನನ್ನಲ್ಲಿ ಉಂಟಾಯಿತು. ಅಂದರೆ ಅಲ್ಲಿ ನಾನು ವಿಶೇಷವಾದ ವರದಿಗಳನ್ನು ಕೊಡಬೇಕಾದಂಥ ಒಂದು ಉತ್ಸಾಹ ನನಗಿತ್ತು, ಮಾಡಬೇಕು ಅಂತಲೇ ಇತ್ತು. ಅದಕ್ಕೆ ಪೂರಕವಾಗಿ ನನ್ನನ್ನು ಆಕರ್ಷಿಸಿದ್ದು ಮೊತ್ತ ಮೊದಲು ನಾಗಾರಾಧನೆ. ಈ ನಾಗಾರಾಧನೆಯ ನಾವು ಈಗ ಕಾಣುವಂಥ ನಾಗಾರಾಧನೆ ವೈದಿಕದ ಸಂದರ್ಭಗಳೊಂದಿಗೆ ಅಥವಾ ವೈದಿಕವಾಗಿ ನಡೆಯುವಂಥ ನಾಗಾರಾಧನೆಯ ಬಗ್ಗೆ ನಾನು ಗಮನಿಸಿದಾಗ ನನಗೆ ಅನಿಸ್ತಾ ಇತ್ತದ್ದು, ಇದಕ್ಕಿಂತ ಮೂಲ ಒಂದು ಏನೋ ಇರಬೇಕು. ಪೂರ್ವದಲ್ಲಿದ್ದಂಥ ನಾಗಾರಾಧನೆಯ ಸ್ವರೂಪ ಏನು ಅಂತ ನಾನು ನನ್ನಷ್ಟಕ್ಕೆ ತರ್ಕ ಮಾಡಿಕೊಳ್ತಾ ಇರುವಾಗ ಕಟೀಲಿನ ಒಬ್ಬರು ಜಾನಪದ ವಿದ್ವಾಂಸರಿದ್ದರು, ಪೂ ಶ್ರೀನಿವಾಸ್ ಭಟ್ ಪಂಚವಟಿ ಕಟೀಲು ಅಂತೇಳಿ. ಆ ವಿದ್ವಾಂಸರು ಒಮ್ಮೆ ನನಗೆ ಹೇಳಿದರು, ನೋಡು ಕುತ್ಯಾರ್ನಲ್ಲಿ ಒಂದು ನಾಗಬನ ಇದೆ, ವರ್ಷಕ್ಕೆ ಒಂದು ದಿವಸ ಅವರು ಪೂಜೆ ಮಾಡ್ತಾರೆ, ಅದನ್ನು ಹೋಗಿ ನೋಡು ಮಾರಾಯ ಅಂತ. ಹಾಗೆ ನಾನು ಆ ಕುತ್ಯಾರಿನ ನಾಗಬನಕ್ಕೆ ನಾನು ಹೋದೆ. ಅದು ಮೂಲದೊಟ್ಟು ನಾಗಬನ ಅಂತ ಒಂದು ನಾಗಬನ. ಅವರು ವರ್ಷಕ್ಕೆ ಒಂದು ದಿವಸ ಬಂದು ಮಾತ್ರ ನಾಗಾರಾಧನೆಯನ್ನು ಮಾಡಿ ಅವರಷ್ಟಕ್ಕೆ ಅವ್ರು ಹೋಗ್ತಾರೆ. ಪ್ರಾರಂಭದಲ್ಲಿ ನಾನಾಗಿ ಅಲ್ಲಿ ಹೋದೆ. ಅದು ಭೇಷದ ಮೊತ್ತ ಮೊದಲ ಗುರುವಾರ ಅವರು ಮಾಡ್ತಾರೆ, ಅಂದರೆ ವೃಷಭ ಮಾಸದ ಮೊತ್ತ ಮೊದಲ ಗುರುವಾರ ಅಲ್ಲಿ ಬಂದು ಪೂಜೆ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ನಾನು ಇಡೀ ಅವರ ಆರಾಧನಾ ಕ್ರಮವನ್ನು ನಾನು ಗ್ರಹಿಸಿಕೊಂಡೆ. ಹೇಗೂ ನಾನು ಉದಯವಾಣಿಯಲ್ಲಿದ್ದೇನಲ್ಲ, ಭೇಷದಲ್ಲಿ ತಂಪೇರಿಸಿಕೊಂಡ ಮೂಲದೊಟ್ಟು ಬನ ಅಂತ ಒಂದು ವಿಶೇಷವಾದಂಥ ಬಾಕ್ಸ್ ಐಟಮ್ ಆಗಿದೆ, ಲಾಸ್ಟ್ ಪೇಜಿಗೆ ಬಂತದ್ದು ಉದಯವಾಣಿ. ಆ ನಂತರ ನನಗೆ ಈ ಕುರಿತ ಆಸಕ್ತಿ ಹುಟ್ಟಿತು. ಮತ್ತು ಇಂಥ ಬನಗಳು ಎಷ್ಟು ಇದೆ ಅಂತ ನಾನು ಹುಡುಕುತ್ತಾ ಹುಡುಕುತ್ತಾ ಹೋದಾಗ ನನಗೆ ಬೇರೆ ಎಲ್ಲ ಚಾಂತಾರಿನಲ್ಲೊಂದು ಬನ ಸಿಕ್ಕಿತು, ಉಡುಪಿ ಬೈಲಕೆರೆಯಲ್ಲಿ ಒಂದು ಬನ ಸಿಕ್ಕಿತು, ಹೀಗೆ ಹತ್ತು ಹಲವು ಬನಗಳು ಸಿಕ್ಕಿತು. ಕನಿಷ್ಠ ಒಂದು 15 ಬನಗಳನ್ನು ನಾನು ನೋಡಿದ್ದೇನೆ, ಅದರಲ್ಲಿ 5-6 ಬನಗಳ ಬಗ್ಗೆ ನಾನು ಡಾಕ್ಯುಮೆಂಟ್ ಮಾಡಿದ್ದೇನೆ. ಆ ಕುರಿತಾಗಿ ತರಂಗ ವಿಶೇಷವಾದ ಲೇಖನಗಳನ್ನೆಲ್ಲ ಪ್ರಕಟಿಸಿದೆ, ಉದಯವಾಣಿಯಲ್ಲಿ ಅದರ ಬಗ್ಗೆ ರಿಪೋರ್ಟ್ ಎಲ್ಲ ಬಂದಿದೆ. ನಾನು ಈ ಕುರಿತಾಗಿ ಹುಡುಕುವುದಕ್ಕೆ ಹೊರಟಾಗ, ಅಥವಾ ಒಂದು ಸಂಶೋಧನೆ ಅಂತ ಹೇಳಿ ತೊಂದರೆ ಇಲ್ಲ, ಹಾಗೆ ಆ ಸಂಶೋಧನೆಗೆ ನಾನು ಹೊರಟಾಗ ಇದ್ದಂಥ ಸ್ವರೂಪ ಏನಿದೆ ಅದೀಗ ಮತ್ತಷ್ಟು ವೈಭವೀಕರಣಗೊಂಡಿದೆ. ಈ ಆರಾಧನೆಗಳೆಲ್ಲ ವೈಭವೀಕರಣಗೊಂಡಾಗ ಅದರ ಮೂಲದ ಸತ್ಯ ಎಲ್ಲಿಯೋ ಮರೆಮಾಚಿ ಹೋಗುತ್ತದೆ, ಅದು ನಾಗಾರಾಧನೆಯಲ್ಲಿಯೂ ಸಹಜವಾಗಿ ಆಗಿ ಹೋಗಿದೆ. ಹೌದೌದು, ಅಂದರೆ ಮೂಲದಲ್ಲಿ ನೋಡಿ ಆ ಆರಾಧನೆಯ ಸ್ವರೂಪ ಇದೆ. ಮತ್ತು ವೈದಿಕ ಬಂದು ನಮ್ಮ ಆರಾಧನೆಯ ಮೇಲೆ ಅಭಿಯೋಗ ಮಾಡಲೇ ಇಲ್ಲ, ಅದು ಸುಗಮ ಸಮಾಗಮವಾಗಿದೆ ಅಂತಲೇ ನಾವು ತಿಳಿಬೇಕು. ಅದನ್ನು ಅಭಿಯೋಗ ಅಂತೆಲ್ಲ ಹೇಳುವಂಥ ತಪ್ಪು ಅಂತ ನಾನು ಹೇಳ್ತೇನೆ. ಯಾಕಂದರೆ ನೀವು ಸ್ವೀಕರಿಸಿದ್ದಲ್ವಾ, ಇಲ್ಲಿ ಮೂಲತಃ ಇದ್ದ ಆರಾಧನಾ ವಿಧಾನ ವೈದಿಕರಿಂದ ಬಂದಂಥ ಆರಾಧನಾ ವಿಧಾನ, ಇದು ಎರಡು ಆರಾಧನೆಯಾಗಿರುವುದನ್ನು ಪರಸ್ಪರ ಅದು ಮ್ಯಾಚ್ ಆಯಿತು, ಬಹಳ ಸ್ಪಷ್ಟವಾಗಿ ಅದು ಮ್ಯಾಚ್ ಆಯಿತು. ಹಾಗಾಗಿ ಅದನ್ನು ವೈದಿಕ ಸ್ವೀಕರಿಸಿದ್ದು, ವೈದಿಕದ ಆರಾಧನೆಯನ್ನು ನಮ್ಮ ಜನಪದರು ಅದನ್ನು ಸ್ವೀಕರಿಸಿದರು. ಹಾಗಾಗಿ ಇದು ಸುಗಮ ಸಮಾಗಮವಾಯಿತು. ಅಲ್ಲಿದ್ದಂಥ ಪೂಜಾ ವಿಧಾನಗಳೇ ಇಲ್ಲಿ ವಿಸ್ತೃತವಾಗಿ ವೈಭವೀಕೃತವಾಗಿ ವೈದಿಕದಲ್ಲಿದೆ. ಅದನ್ನು ನಾವು ವೈಭವೀಕೃತವಾದಂಥ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ.
0: ಈಗ ಈ ನಾಗಾರಾಧನೆಯ ಸ್ವರೂಪಗಳನ್ನು ನೋಡಿದಾದರೆ ನಮ್ಮ ಈ ತುಳುನಾಡಿನ ಸಂದರ್ಭದಲ್ಲಿ ನಾವು ಆ ಕುಂದಾಪುರ ಭಾಗದಲ್ಲಿ ಕಾಡ್ಯನಾಟ ನೋಡ್ತೇವೆ, ಆಮೇಲೆ ನಾಗಮಂಡಲಗಳನ್ನು ನೋಡ್ತೇವೆ, ಆಮೇಲೆ ಬೇರೆ ಬೇರೆ ರೀತಿಯ ನಾಗಬನಗಳು, ನಾಗಾರಾಧನೆ ಬೇರೆ ಬೇರೆ ಸ್ವರೂಪಗಳನ್ನು ನೋಡ್ತೇವೆ. ಇಷ್ಟೆಲ್ಲ ನಾಗಾರಾಧನೆಯ ಆರಾಧನೆಯ ಪ್ರಕಾರಗಳು ನಮ್ಮ ಈ ಭಾಗದಲ್ಲಿ ಹೆಚ್ಚಾಗಿರೋದಕ್ಕೆ ಕಾರಣ ಏನಿರಬಹುದು ಸರ್?
1: ನೋಡಿ, ಇದು ಒಂದು ಪಶ್ಚಿಮ ಘಟ್ಟದಿಂದ ಕೆಳಗೆ ಸಮುದ್ರದ ನಡುವಿನ ಭೂಪ್ರದೇಶ ಮತ್ತೆ ಉಂಟಾಯಿತು ಅಂತ ಎನ್ನುವಂಥ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅದನ್ನು ಪರಶುರಾಮ ಶೆಟ್ಟಿ ಅಂತ ಹೇಳಿ, ಅಥವಾ ನೈಸರ್ಗಿಕವಾಗಿ ಸಹಜವಾಗಿ ಭೌಗೋಳಿಕ ಸ್ವರೂಪ ಪರಿವರ್ತನೆಯ ದ್ವಾರ ಇದು ಆಯಿತು ಅಂತಲೇ ನಾವು ತಿಳ್ಕೊಳ್ಳೋಣ. ಏನಿದ್ದರೂ ಇಲ್ಲಿ ಆದದ್ದೇ ಅಂತ ಗೊತ್ತು, ಹೊಸದಾಗಿ ಸಮುದ್ರ ಹಿಂದೆ ಸರಿಯಿತು, ಈ ಮೂಲಕವಾಗಿ ಹೊಸ ಭೂಪ್ರದೇಶ ಇಲ್ಲಿ ನಿರ್ಮಾಣವಾಯಿತು. ಈ ಭೂಪ್ರದೇಶ ನಿರ್ಮಾಣವಾದಾಗ ಅಲ್ಲಿ ಘಟ್ಟ ಮೇಲಿನ ಆ ತಂಪು ಸಮುದ್ರ, ಈ ನಡುವೆ ಗಿಡಮರಗಳೆಲ್ಲ ಹುಟ್ಟಿಕೊಂಡು, ಈ ಗಿಡಮರಗಳ ಬಳ್ಳಿಗಳು ಹುಟ್ಟಿಕೊಂಡಲ್ಲಿ ಮೊದಲು ಹುಟ್ಟುವುದೇ ಕ್ರಿಮಿಕೀಟಾದಿಗಳು, ಅದೇ ವರ್ಗಕ್ಕೆ ಸೇರಿದವನಲ್ಲರು ನಾಗ ಕೂಡ. ಹಾಗೆ ಅವನು ಸ್ವೇಚ್ಛೆಯಿಂದ ಇಲ್ಲಿ ತಿರುಗಾಡ್ತಾ ಇದ್ದ. ಪುರಾಣ ಕಥೆಗಳು ಬೇರೆ ಇದೆ, ನಾವು ಸಹಜವಾಗಿ ಆಲೋಚನೆ, ನಾನು ಮಾಡಿದ ಕ್ಷೇತ್ರ ಕಾರ್ಯದ ಆಧಾರದಲ್ಲಿ ನಾನು ಹೀಗೆ ಹೇಳಬಹುದು. ಹಾಗಾಗಿ ಇಲ್ಲಿ ಮೂಲತಃ ಇದ್ದವು ಅವನೇ ಹುಟ್ಟಿಕೊಂಡವ ಅಂತ. ವಾಸ್ತವ್ಯಕ್ಕೆ ಜನ ಇಲ್ಲಿಂದ ಘಟ್ಟದ ಮೇಲಿಂದ ಕೆಳಗೆ ಬಂದರು, ಪೂರ್ವದಿಂದ ಬಂದರು, ಪಶ್ಚಿಮದಿಂದ ಬಂದರು, ಪಶ್ಚಿಮ ಸಮುದ್ರದಿಂದಲೂ ಇಲ್ಲಿಗೆ ಬಂದಿದ್ದಾರೆ, ಉತ್ತರದಿಂದ ಬಂದರೆ ದಕ್ಷಿಣದಿಂದಲೂ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಾಗ ಇಲ್ಲಿ ಅವರು ವಾಸಯೋಗ್ಯವಾಗಿ

0: ಈ ಮರಗಳಿಂದ ಆವೃತವಾದ ಭೂಪ್ರದೇಶವನ್ನು ಪರಿವರ್ತನೆ ಮಾಡುವಾಗ ಸಹಜವಾಗಿ ಅವನು ವಾಸ್ತವ್ಯಕ್ಕೆ ಮನೆ ಮಾಡಿಕೊಂಡ, ಆಗ ನಾನಿದ್ದೇನೆ ಅಂತ ಹರಿದಾಡ್ತಾ ಬಂದ. ವಿಷಯ ಅಷ್ಟೇ. ಆಗ ಅವನನ್ನು ನಾವು ನೀನು ಇಲ್ಲಿ ಇರು ಎನ್ನುವ ಹಾಗೆ ಅವನನ್ನು ಒಂದು ಕಡೆ ಒಂದು ಕಲ್ಲಿನಲ್ಲಿ ಅಥವಾ ಒಂದು ಪ್ರತೀಕದ ರೂಪದಲ್ಲಿ ಅವನನ್ನು ಆರಾಧಿಸುವುದಕ್ಕೆ ನಾವು ತೊಡಗಿದ್ದು ನೋಡಿ. ಅದರಲ್ಲಿ ಕೂಡ ಹಾಗಾದ್ರೆ ಬೇರೆ ಎಷ್ಟೋ ಸರೀಸೃಪಗಳು ಅಥವಾ ಉರಗ ಜಾತಿ ಉಂಟಲ್ವಾ, ಅದನ್ನು ಯಾಕೆ ನೀವು ಪೂಜಿಸುವುದಿಲ್ಲ ಅಂದ್ರೆ ನೋಡಿ, ನಾಗನನ್ನು ಯಾವಾಗಲೂ ನಮ್ಮ ಜನಪದರು ನಾಗ ಅಂತ ಹೇಳುವುದಿಲ್ಲ, ಎಡ್ಡೆಂದಿನವು ಅಂತ ಹೇಳುದು. ಅಂದ್ರೆ ಆ ಉರಗ ಜಾತಿಯಲ್ಲಿ ಇದು ಒಳ್ಳೆಯದು ಎನ್ನುವುದು ಸ್ಪಷ್ಟ ಅಲ್ವಾ. ಎಡ್ಡೆಂದಿನವು ಅಂತ ಮಣ್ಣದವು ಅಂತ ಹೇಳಿ ನೆಲತವು ಅಂತ ಹೀಗೆಲ್ಲ ಅದನ್ನು ಹೇಳುದು. ನಾಗ ಅಂತ ಯಾರು ಹೇಳುವುದಿಲ್ಲ, ಸರ್ಪ ಅಂತ ಹೇಳುವುದಿಲ್ಲ. ಇದು ನಮ್ಮ ನಂಬಿಕೆ ಅಂದ್ರೆ ಎಲ್ಲಾ ಉರಗ ಜಾತಿಯಲ್ಲಿಯೂ ಇವನು ಬಹಳ ಹತ್ತಿರದವ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ನಮ್ಮ ಮನೆ ಬಾಗಿಲಿಗೆ ಸಂಜೆ ಹೊತ್ತು ಗಂಡಸರೆಲ್ಲ ಪೇಟೆ ಹೋಗಿರ್ತಾರೆ, ಮತ್ತೆ ಬರಬೇಕು. ಒಂದು ನಾಗ ಹರಿದಾಡ್ತಾ ಬರ್ತದೆ, ಆಗ ಪಕ್ಕದ ಮನೆಯವರೆಲ್ಲ ಸೇರಿ ಎಂತ ಮಾಡ್ಬೇಕು ಅಂತ, ಅದು ಹೋಗ್ಬೇಕಲ್ಲ. ಒಂದು ಸಣ್ಣ ನಂಬಿಕೆ ನೋಡಿ ನಂದು. ಬೆಳ್ತಿಗೆ ಅಕ್ಕಿ ಕೈಯಲ್ಲಿ ಹಿಡಿದು ನಾಗನಿಗೆ ಹಾಕಿ ಅವು ಎಲ್ಲನಿಗೆ ತನುಮೈಪವೆ ಮಾರ ಅಂತ ಹೇಳುವಂತ ಒಂದು ಮಾತಿನಿಂದಲೇ ನಾಗ ಹಿಂದೆ ಹೋಗುವುದನ್ನು ನಾವು ಇವತ್ತಿಗೂ ಕಾಣ್ತೇವೆ. ಊರಿನಲ್ಲಿ ಹಳ್ಳಿಯಲ್ಲಿ ಇದನ್ನು ನೀವು ಕಾಣಬಹುದು. ಅಂದ್ರೆ ನಮ್ಮ ಮಾತು ಅದಕ್ಕೆ ಅರ್ಥ ಆಗ್ತದೆ ಎನ್ನುವಂತ ನಂಬಿಕೆ ನಮ್ಮಲ್ಲಿ ಉಂಟು. ಹಾಗಾಗಿ ಅವ ಬಹಳ ಹತ್ತಿರ ಆದ, ನಮ್ಮ ಮನೆ ಆದ. ನೋಡಿ, ದನ ಸತ್ರೆ ನಾವು ಏನು ಮಾಡ್ತೇವೆ? ನಮ್ಮ ತಲೆಮಾರಿನಲ್ಲಿ 10 ತಲೆಮಾರಿಗೆ ಅಥವಾ 2-3 ತಲೆಮಾರಿಗೆ ದನ ಹಾಲು ಕುಡಿದು ನಾವು ಬದುಕಿದ್ದೇವೆ. ಆದರೆ ದನ ಸತ್ರೆ ಏನು ಮಾಡ್ತೇವೆ? ಏನು ಮಾಡೋದಿಲ್ಲ. ಏನಾದರೊಂದು ಹೋಗಿತ್ತೇವೆ, ಒಂದು 4 ದಿವಸ ಅದು ಅಷ್ಟು ಹಾಲು ಕೊಡ್ತಿತ್ತು, ಇಷ್ಟು ಹಾಲು ಕೊಡ್ತಿತ್ತು, ನಮ್ಮ ಮನೆಯವರೆಲ್ಲ ಬೆಳೆದದ್ದು ಆ ಹಾಲು ಕೊಡದೆ ಅಂತ ಇಷ್ಟನ್ನು ನಾವು ಹೇಳಿಕೊಂಡು ಸುಮ್ಮನೆ ಇಡ್ತೇವೆ. ಆದರೆ ನಾಗನ ಹೆಣ ಸಿಕ್ಕಿದ್ರೆ ಸಂಸ್ಕಾರಾದಿಗಳನ್ನು ಮಾಡ್ತೇವೆ. ಹಾಗಿದ್ರೆ ನಮ್ಮ ನಮ್ಮ ಹಿರಿಯನೋ ಈ ಭಾವ ನಮ್ಮಲ್ಲಿದೆ ಅಂತ. ಅದು ವೈದಿಕ ತಂದದ್ದು ಮೂಲತಃ ಇದ್ದದ್ದು ಗೊತ್ತಿಲ್ಲ. ಅಂತೂ ಆ ಸರ್ಪ ಸಂಸ್ಕಾರಾದಿಗಳು ಇವತ್ತಿಗೂ ನಡೀತದೆ. ಅಂದ್ರೆ ನಾಗ ನಮ್ಮವನು ಎನ್ನುವಂತಹ ಭಾವ ನಮ್ಮಲ್ಲಿದೆ. ಇದು ಅವಿನಾಭಾವ ಸಂಬಂಧ. ಮತ್ತೆ ಮನುಷ್ಯನಿಂದ ಮೊತ್ತ ಮೊದಲು ದೈವೀಕರಿಸಲ್ಪಟ್ಟ ಪ್ರಾಣಿಯೇ ನಾಗ, ಮೊತ್ತ ಮೊದಲು ದೈವೀಕರಿಸಲ್ಪಟ್ಟದು. ಮತ್ತೆ ಬಹಳ ಪುರಾತನವಾದರೂ ಆ ಆರಾಧನೆ ಬಲಗುಂದಲೇ ಇಲ್ಲ. ಅದು ಇವತ್ತಿಗೂ ದಿನದಿಂದ ದಿನಕ್ಕೆ ದೃಢವಾಗ್ತಾ ಹೋಗ್ತಾ ಇದೆ. ಅದನ್ನು ನೀವು ಹೇಳಿದ, ನಾನು ಹೇಳಿದಾಗ ವೈಭವೀಕರಣ ಉಂಟು, ಅದು ಬೇರೆ ವಿಷಯ. ಆದರೆ ಆರಾಧನೆ ಮತ್ತು ಆ ನಂಬಿಕೆ ಉಂಟು ನೋಡಿ, ಅದು ದೃಢವಾಗಿ ಇದೆ ನಮ್ಮ.
1: ಸರ್, ಹಾಗೇನೆ ತಾವು ಭೂತಾರಾಧನೆಯ ಬಗ್ಗೆ ಕೂಡ ಸಾಕಷ್ಟು ಅದರಲ್ಲಿ ಸಂಶೋಧನೆ ಮಾಡಿದ್ದೀರಾ, ಅದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀರಾ. ಭೂತಾರಾಧನೆ ವಿಶೇಷವಾಗಿ ಇತ್ತೀಚೆಗೆ ಬಂದ ಕೆಲವು ಸಿನಿಮಾಗಳಿಂದಾಗಿ ಅದಕ್ಕೆ ಬೇರೆ ರೀತಿಯಾದಂಥ ಪ್ರಚಾರ ಸಿಗ್ತಾ ಇದೆ. ಆದರೆ ತಾವು ನೋಡಿದ ಮಟ್ಟಿಗೆ ಆ ಭೂತಾರಾಧನೆಯ ಸ್ವರೂಪ ಯಾವ ರೀತಿಯದ್ದು?
0: ಅಲ್ಲ, ಭೂತಾರಾಧನೆ ಬಹಳ ಸುಂದರವಾದಂಥ ಒಂದು ಆರಾಧನಾ ಪದ್ಧತಿ. ಅದು ನಾಗಾರಾಧನೆ ಅಷ್ಟೇ, ಅದು ಜನಪದರೊಂದಿಗೆ ಬೆಳೆದು ಬಂದಂಥ ಒಂದು ಆರಾಧನಾ ಪದ್ಧತಿ. ಇದೆಲ್ಲ ಉಂಟು ನೋಡಿ. ಮತ್ತೊಂದನ್ನು ನಾವು ಸ್ವೀಕರಿಸುವುದು ಅಥವಾ ಮತ್ತೊಂದರ ಬಗ್ಗೆ ನಮಗಿರುವಂಥ ಅತಿಯಾದಂಥ ಆಸಕ್ತಿ, ಈ ಅನುಕರಣೆಯು ಕಾರಣವಾಗಿ ಉಂಟಲ್ಲ, ಈ ಕಾರಣದಿಂದ ಭೂತಾರಾಧನೆಯಲ್ಲಿ ಸ್ವಲ್ಪ ವೈಭವೀಕರಣವೇ ನಡೆದಿದೆ, ಬಹಳಷ್ಟು ನಡೆದಿದೆ. ಅಂದರೆ ಈ ಕಾಲ ಅದನ್ನು ಬಯಸ್ತದೆ. ಇದು ವಿಷಯ ಇರುತ್ತೆ, ಕಾಲ ಅದನ್ನು ಬಯಸ್ತದೆ. ನೀವು ಹಿಂದಿನ ಪೂರ್ವ ಪದ್ಧತಿಯ ಹಾಗೆ ನೀವು ಭೂತಾರಾಧನೆಯ ಕೋಲ ನಿಯಮ ಬಂಡಿ ಇತ್ಯಾದಿಗಳನ್ನು ನಾವು ಮಾಡ್ತಾ ಹೋದರೆ ಬಹುಶಃ ಇಷ್ಟು ಜನಪ್ರಿಯತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಕುವ ದಗಲೆ ಮತ್ತು ಇಜಾರಿನಲ್ಲಿಯೂ ವಿಶೇಷವಾದಂತಹ ಬದಲಾವಣೆ ಇದೆ. ಹಿಂದೆ ಕೆಂಪು ಮಾತ್ರ ಆಗ್ತಾ ಇದ್ದದ್ದು, ಈಗ ಅದಕ್ಕೆ ಬೇಕಾದಷ್ಟು ಯಕ್ಷಗಾನದ ಪುಂಡುವೇಷದ ಫ್ರಿಲ್ಗಳ ಕೊಟ್ಟಾಗೆ ನಾವು ಕೊಡುವುದಿಲ್ವ? ಹಾಗಿದ್ರೆ ಇದು ಇವತ್ತಿನ ಸಮಾಜ ಇದನ್ನು ಬಯಸ್ತದೆ. ನೀವು ಹೇಳಿದಾಗೆ ಸಿನಿಮಾಗಳು ಕಾರಣವಾಗಿದೆಲ್ಲ, ಆ ಸ್ವರೂಪವನ್ನು ಅವರು ಬಯಸುವುದಿಲ್ಲ. ನಮಗೆ ಹಿಂದಿನ ಪದ್ಧತಿ ಅಂತ ನಾನು ಹೇಳಲಿಕ್ಕೆ ಹೋದರೆ ಜನ ಒಪ್ಪಲಿಕ್ಕಿಲ್ಲ ಎಲ್ಲಿವರೆಗೆ ಅಂತ ಕೇಳಿದರೆ ನೋಡಿ, 1-2 ಕೋಲ ನೋಡಿದವರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಎಲ್ರಿಗೂ ಆರಾಧನೆಯ ಬಗ್ಗೆ ಕಾಳಜಿ ಹುಟ್ಟಿದೆ ಅಂತ ನಾನು ಹೇಳ್ಬೋದು. ಮತ್ತೆ ವೈಭವೀಕರಣ ಅದನ್ನು ನಾವು ಸರಿ ಮಾಡಿಕೊಳ್ಳೋಣ ಮುಂದೆ. ಆದರೆ ಕಾಳಜಿ ಉಂಟು ನೋಡಿ. ಹೊಸ ರೀತಿಯಲ್ಲಿ ಆದರೂ ಅಥವಾ ಪರಿಷ್ಕೃತವಾದಂಥ ಕ್ರಮದಲ್ಲಿ ಆದರೂ ಆ ಆರಾಧನೆಯನ್ನು ನೋಡಬೇಕು ಎನ್ನುವಂಥ ಒಂದು ಭಾವ ಉಂಟು ನೋಡಿ. ಅದು ಸಂತೋಷದ ವಿಷಯ. ಮತ್ತೆ ನೋಡಿ, ಆ ಕೊಡಿಯಡಿಯ ಸತ್ಯ ಅಂತ ಎನ್ನುವುದುಂಟಲ್ಲ, ಆ ಇಡೀ ಒಂದು ಪರಿಸರದಲ್ಲಿ ಮಣ್ಣಿನ ಸತ್ಯ, ಆ ಅವ ಹಾಕುವ ಬಣ್ಣದ ಸತ್ಯ, ಅವ ಕಾಲಿಗೆ ಕಟ್ಟುವಂಥ ಗಗ್ಗರದ ಸತ್ಯ, ಮತ್ತೆ 10 ಮಂದಿ ಸೇರಿ ಅವನಿಗೆ ಅಕ್ಕಿ ಮತ್ತು ಆ ಹೂವನ್ನು ಹಾಕುವುದರ ಮೂಲಕವಾಗಿ ಆ ಎಲ್ಲ ಸಮಷ್ಟಿಯ ಒಂದು ಸತ್ಯ ಉಂಟಲ್ಲ, ಒಂದು ಸತ್ಯವಾಗಿ ಅಲ್ಲಿ ಸನ್ನಿಹಿತವಾಗ್ತದೆ ನೋಡಿ. ಅದಕ್ಕೆ ಹೇಳುವುದು, ಸಾನ್ನಿಧ್ಯ ಇದೆ ಅಂತ ನಾವು ಪೂಜೆ ಮಾಡುವುದಲ್ಲ, ಪೂಜೆ ಮಾಡುತ್ತಿರುವಂತೆ ಸಾನ್ನಿಧ್ಯ ಸನ್ನಿಹಿತವಾಗುವುದು ಭೂತಾರಾಧನೆಯಲ್ಲಿ ಬಹಳ ಸ್ಪಷ್ಟ. ಇದು ಮೂಲ ಮುಗ್ಧ ಮನಸ್ಸು ತೀರ್ಮಾನ ಮಾಡಿದ್ದು. ಅಲ್ಲಿ ಸಾನ್ನಿಧ್ಯ ಇದೆ ಅಂತ ಪೂಜೆ ಮಾಡಿದ ಭೂತವನ್ನು ನಂಬುದು ನೋಡಿ ಸರ್. ನೀವು ಕರೆದಾಗ ಅದು ಬರುವುದು. ಆದರೆ ಪ್ರತೀಕಗಳು ನಮಗೆ ಅಗತ್ಯ ಇದೆ ಇವತ್ತು. ಪ್ರತೀಕಗಳಿಲ್ಲದ ಮುಖ ಇತ್ಯಾದಿಗಳು ಬೇಕು. ಆದರೆ ನಿಜವಾಗಿ ಆರಾಧನೆಯ ಪದ್ಧತಿ ಏನು ಅಂತ ಕೇಳಿದರೆ, ಅಲ್ಲಿ ಸಾನ್ನಿಧ್ಯ ಇದೆ ಅಂತ ಪೂಜೆ ಮಾಡೋದಲ್ಲ, ಪೂಜೆ ಆಗುತ್ತಿರುವಂತೆ ಸಾನ್ನಿಧ್ಯ ಸನ್ನಿಹಿತವಾಗುವಂಥ. ಅಲ್ಲಿ ಕಟ್ಟಳೆಗಳು ಪ್ರಧಾನ ಆಗುವುದಿಲ್ಲ ಸರ್, ಅಲ್ಲಿ ಕಟ್ಟುಕಟ್ಟಳೆಗಳೇ ಪ್ರಧಾನ. ಇದು ಭೂತಾರಾಧನೆಯ ಮೂಲ ಸತ್ವ ಇದೆ. ಇದು ಹಿಡ್ಕೊಂಡು ನಾವು ಏನು ಬೇಕಾದರೂ ಮಾಡುವ ಅಥವಾ ಆಲೋಚನೆ ಮಾಡುವ ತೊಂದರೆ ಇಲ್ಲ, ಆದರೆ ಇದು ಮರಿಬಾರದು ಅಂತ ನಾನು.
1: ಸರ್, ಈಗ ತಮ್ಮ ಬಗ್ಗೆ ಕೇಳೋದಾದರೆ, ತಾವು ಹೇಳಿದ್ರಿ ತಾವು ಹುಟ್ಟಿದಂತಹ ಊರು ಕುಂಜೂರು ಅನ್ನುವಂಥದ್ದು ಅಂತ ಹೇಳಿ, ತಮ್ಮ ಒಂದು ಬಾಲ್ಯ ಜೀವನವನ್ನು ಮೆಲುಕು ಹಾಕೋದಾದರೆ ಆ ಕಾಲದಲ್ಲಿ ಯಾವ ರೀತಿ ಇತ್ತು, ತಮ್ಮ ಒಂದು ಬಾಲ್ಯ ಹೇಗಾಯಿತು, ಎಲ್ಲಿ ಕಲ್ತ್ರಿ ತಾವು, ಇದರ ಬಗ್ಗೆ ಸ್ವಲ್ಪ

0: ನಮಗೆ ತಿಳಿಸಿ.
1: ನಾನು ಮೂಲದ ಹುಟ್ಟಿದ್ದು ನಾನು ಪಡಿಬಿದ್ರಿ, ನನ್ನ ಅಜ್ಜನ ಮನೆ ಪಡಿಬಿದ್ರಿ. ನನ್ನ ತಂದೆಯ ಮನೆ ಕುಂಜೂರು ಅಥವಾ ಎಲ್ಲೂರು ಗ್ರಾಮದ ಕುಂಜೂರು. ಪಡುಬಿದ್ರಿಯಲ್ಲಿ ನನ್ನ ಅಜ್ಜನ ಮನೆ ದೊಡ್ಡ ಜಮೀನ್ದಾರರವರು. ಹೌದೌದು, ಆ ಜಮೀನ್ದಾರರ ಮನೆಯಲ್ಲಿ ಒಬ್ಬ ಮೊಮ್ಮಗನಾಗಿ ನಾನು ಹುಟ್ಟಿ ಬೆಳೆದವು. ಬಹುತೇಕ ನನ್ನ ಬಾಲ್ಯ ಅಲ್ಲೇ ಕಳೆಯಿತು, ಪಡುಬಿದ್ರಿಯಲ್ಲೇ ಕಳೆಯಿತು. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರರು ಮತ್ತು ಒಳ್ಳೆಯ ದಾನ ಇತ್ಯಾದಿ ಗುಣಗಳು ಇದ್ದವರು. ಪಡುಬಿದ್ರಿಯಲ್ಲಿ ಅವರ ತಾಯಿಯ ಹೆಸರಿನಲ್ಲಿ ಧರ್ಮಶಾಲೆಯೆಲ್ಲ ಇತ್ತು. ನೋಡಿ, ಒಂದು ಆರಾಧನೆಯ ಒಂದು ಸಣ್ಣ ಸ್ಪರ್ಶ ನಮಗೆ ಹೇಗೆ ಸಿಕ್ಕಿತು ಅಂತ ಹೇಳ್ತೇನೆ. ಪ್ರತಿ ದಿವಸ ಪೂಜೆ ಆದಮೇಲೆ ಬೆಳಿಗ್ಗೆ ನಾಗನಿಗೆ ತೀರ್ಥ ಎರೆಯುವ ಸಂಪ್ರದಾಯ ಇದೆ. ಹಾಲು ಮತ್ತು ತೀರ್ಥ ಬರುವಾಗ ಆ ಭೂತಕ್ಕೂ ಒಂದು ತೀರ್ಥ ಹಾಕಿ ಬರಬೇಕು. ಇದು ಆ ಮನೆಯಲ್ಲಿ ನಾನು ಕಲಿತ ವಿಷಯ. ಮತ್ತು ಪಂಚಪರ್ವಾದಿಗಳುಂಟಲ್ಲ, ಚೌತಿ, ದೀಪಾವಳಿ ಇತ್ಯಾದಿ ದಿವಸಗಳಲ್ಲಿ ಭೂತಕ್ಕೆ ಮಾಡುವಂಥ ವಿಶೇಷ ಪದ್ಧತಿ ಬೇರೆ. ಆದರೆ ನಮ್ಮ ಅಜ್ಜನ ಬಹಳ ಒಂದು ಬಹಳ ಸುಂದರವಾದಂಥ ಒಂದು ಕ್ರಮ ಇತ್ತು. ನೋಡಿ, ಮನೆಗೆ ನೆಂಟರು ಬಂದರೆ ಒಂದು ಸೇವೆಗೆ ಈತವ ಕಡುಬು ಮಾಡುವುದು ಸಹಜ ಅಲ್ವಾ, ಮನೆಯಲ್ಲಿ ಮಾಡಿಯೇ ಮಾಡ್ತಾರೆ. ಅವರು ಹೊರಗೆ ಆ ಅಂಗಳಕ್ಕೆ ಬಂದ ಕೂಡಲೇ ಆ ಕಟ್ಟುಪಣಿಯಲ್ಲಿ ದೂರದಲ್ಲಿ ನೋಡಿದ ಯಾರೋ ಒಬ್ಬ ಅವರ ಒಕ್ಕಲಿನವರು ಬಂದು ಏನು ಅಂತ ಕೇಳ್ತಾ ಇದ್ರು. ಆ ಕಾಲ ಆಗಿತ್ತು, ಒಂದು ಎರಡು ಬೊಂಡೆ ಗೆಪ್ಪಿ ಅಂತ. ಅವನು ಮೂರು ನಾಲ್ಕು ಬೊಂಡೆ ತೆಗಿತಾನೆ. ಯಾಕಂದರೆ ಸಂಜೆ ಊಟಕ್ಕೆ ಮೊದಲು ಪೂಜೆ ಎಲ್ಲ ಆದ ಕೂಡಲೇ ಭೂತಕ್ಕೊಂದು ಮಾಡಲಿಕ್ಕು. ಪರವೂರಿಗೆ ಹೊರಟ ಮಕ್ಕಳು ದೇವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿದಾಗೆ ಭೂತಕ್ಕೂ ನಮಸ್ಕಾರ ಮಾಡಿ. ಅಂದರೆ ಈ ಒಂದು ಸಂಬಂಧ ಉಂಟು ನೋಡಿ. ವೈದಿಕರು ಅಥವಾ ಬ್ರಾಹ್ಮಣರು ಇದನ್ನು ಬಹಳ ಮುಗ್ಧವಾಗಿ ಅಥವಾ ಪ್ರಾಂಜಲವಾಗಿ ಈ ಆರಾಧನೆಯನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ದೇವರ ಗುಡಿಯ ಒಳಗೆ ಅಥವಾ ದೇವರ ಕೊಠಡಿಯ ಒಳಗೆ ರಕ್ತೇಶ್ವರಿಯ ಮೂರ್ತಿ ಇದ್ದ ಮನೆಗಳನ್ನು ನಾನು ನೋಡಿದ್ದೇನೆ. ಈಗ ದೇವರ ಕೋಣೆ ಹೀಗಾದರೆ ಅದರ ಆಪೋಸಿಟ್ನಲ್ಲಿ ಎತ್ತರದಲ್ಲಿ ಮಣೆ ಮಂಚವು ಎಲ್ಲ ಇರ್ತದೆ. ಇಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಅದಕ್ಕೊಂದು ಪೂಜೆ ಪ್ರತಿ ದಿವಸ. ಇಂಥ ಪದ್ಧತಿಗಳು ಮತ್ತು ದೀಪ, ಪ್ರತಿ ದಿವಸ ದೇವರಿಗೆ ದೀಪ ಇಟ್ಟ ಹಾಗೆ ತುಳಸಿಗೆ ದೀಪ ಇಟ್ಟ ಹಾಗೆ ಭೂತಕ್ಕೂ ದೀಪ ಇಡೋ ಈ ಪದ್ಧತಿ ನಾನು ನನ್ನ ಅಜ್ಜನ ಮನೆಯಲ್ಲಿ ನೋಡಿದ್ದೇನೆ. ಇದು ನನಗೆ ಬಹಳ ನನ್ನ ಮೇಲೆ ಪರಿಣಾಮ ಬೀರಿತು ಈ ಒಂದು ಕ್ರಮ. ಅದೇ ರೀತಿಯಲ್ಲಿ ಇದು ನನ್ನ ಅಜ್ಜನ ಮನೆ ಆಯ್ತಾಯಿತು. ಪಡುಬಿದ್ರಿಯ ಕಥೆ ಆದರೆ ಇಲ್ಲಿ ಕುಂಜೂರಿನಲ್ಲಿ ನನ್ನ ಅಜ್ಜಿ ಇದ್ರ ಮನೆಯಲ್ಲಿ. ಅವರು ಹೇಗೆ ಅಂತ ಕೇಳಿದ್ರೆ, ಪ್ರತಿ ತಿಂಗಳ ತಿಂಗಳು ಸಂಕ್ರಮಣಕ್ಕೆ ನಮ್ಮ ಬಬ್ಬು ಸ್ವಾಮಿಗೆ ಒಂದು ವಿಶೇಷವಾದ ಬಯಾರಿಕೆ ಇಡುವಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿಗೆ ಅವರು ಬರ್ತಾ ಇದ್ರು ಆ ಸಂಕ್ರಮಣ ಹಿಂದಿನ ದಿವಸ ಅಥವಾ ಸಂಕ್ರಮಣ ದಿವಸ ಬೆಳಿಗ್ಗೆ. ಆ ಕಾಲಕ್ಕೆ ಒಂದು 10 ರೂಪಾಯಿ 5 ರೂಪಾಯಿ ಒಂದು ತೆಂಗಿನಕಾಯಿ ಕೊಡುವಂಥ ಸಂಪ್ರದಾಯ. ಮರು ದಿವಸ ಅವರ ಕರಿಗಂಧ ಅಂತ ಹೇಳ್ತೇವೆ, ಎಲೆಯಲ್ಲಿ ತಂದು ಮನೆಯಲ್ಲಿ ಕೊಡ್ತಾರೆ. ಕೊಟ್ಟವರು ಮನೆ ಎದುರಿಗೆ ದಾರಂಧದ ಮೇಲೆ ಅವರು ಇಟ್ಟು ಹೋಗುದು. ಅವರು ಎಲ್ಲಿವರೆಗೆ ಅಂತ ಕೇಳಿದೆ ಸರ್. ಮನೆಯಲ್ಲಿ ಹಾಲು ಕೊಡುವ ದನ ಸ್ವಲ್ಪ ಉಪದ್ರ ಮಾಡಿತು ಅಂತಾದರೆ ಆಯ್ ಕೊಡ ತಿಜಿತ್ರಿ ಅನ್ನ ಜನ ಏನು ಅಂದರೆ ಅಲ್ಲಿವರೆಗಿನ ದೈವದ ಪ್ರೀತಿ ನಂಬಿಕೆಗಳು. ಹೀಗೆ ನಾನು ಹುಟ್ಟಿದ ಮನೆಯಲ್ಲಿ ಮತ್ತು ನಾನು ಬೆಳೆದ ಮನೆಯಲ್ಲಿ ಈ ಆರಾಧನೆಯ ಬಗ್ಗೆ ಇದ್ದಂಥ ಸ್ಪಷ್ಟತೆ ಉಂಟು ನೋಡಿ. ಮತ್ತು ದೇವಸ್ಥಾನಕ್ಕೆ ಹೋಗುವ ಬಗ್ಗೆ ಅದು ಅಷ್ಟು ಸ್ಪಷ್ಟವಾಗಿ ನಮ್ಮ ಕುಂಜೂರಿನ ಮನೆಯಲ್ಲಿ ಅದು ಇವತ್ತಿಗೂ ಉಂಟು. ಎಲ್ಲೂರು ಮತ್ತು ಕುಂಜೂರು ದೇವಸ್ಥಾನಗಳ ಪವಿತ್ರ ಪಾಣಿ ಮನೆತನ ನಮ್ಮದು. ಹೌದೌದೌದು. ಹಾಗಾಗಿ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೆ 36 ದಿವಸ ಎಲ್ಲೂರು ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ಈಗ ನಮ್ಮಲ್ಲಿ ಜಾತ್ರೆಯ ಸಂದರ್ಭ. ಹೌದೌದೌದು. ಹಾಗಾಗಿ ಈ ಧರ್ಮಶ್ರದ್ಧೆ ಇತ್ಯಾದಿ ಉಂಟಲ್ಲ, ನನಗೆ ಬಾಲ್ಯದಲ್ಲಿ ನನ್ನ ಒಟ್ಟಿಗೆ ಬಂತದೆ.
0: ಹಾಗಾಗಿ ತಮಗೆ ಈ ವೈದಿಕ ಆರಾಧನೆಯ ಜೊತೆಗೆ ನಮ್ಮ ಜಾನಪದ ಆರಾಧನೆಯ ಒಂದು ಪರಿಚಯ ಬಾಲ್ಯದಿಂದಲೇ ಇತ್ತು ಅಂತ. ಸರ್, ಹಾಗೆ ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೆಯಿತು?
1: ಪ್ರೈಮರಿ ಹೈಯರ್ ಪ್ರೈಮರಿ ಪಡಿಬಿದ್ರಿ, ಬೋರ್ಡ್ ಶಾಲೆ ಮತ್ತು ಸಂಸ್ಕೃತ ಶಾಲೆ. ಹೈಸ್ಕೂಲ್ ಅದಮಾರ್ ಜೂನಿಯರ್ ಕಾಲೇಜ್, ಅಲ್ಲೇ ಪಿ ಯು ಸಿ ಕೂಡ ಅಲ್ಲೇ ಆಯಿತು. ಮೊನ್ನೆ 75ನೇ ವರ್ಷ ಆಚರಣೆ ಮಾಡಿತು ನಮ್ಮ ಅದಮಾರ್ ಜೂನಿಯರ್ ಕಾಲೇಜ್. ಆಗ ಅದು ಅದಮಾರ್ ಹೈಯರ್ ಸೆಕೆಂಡರಿ ಸ್ಕೂಲ್ ಆಗಿತ್ತು. ಅದಮಾರು ಮಠಾಧೀಶರ ದೊಡ್ಡ ಕಲ್ಪನೆ ಮಹತ್ವಾಕಾಂಕ್ಷೆ ಮೊತ್ತ ಮೊದಲ ಶಾಲೆ, ಅಲ್ಲೇ ನಾನು ಕಲಿತವು. ಅವಳಿಗೆ ಮುಲ್ಕಿ ವಿಜಯ ಕಾಲೇಜ್ ಮತ್ತು ಮಹಾವೀರ ಕಾಲೇಜ್ ಮಾಡಬೇಕು. ಮತ್ತು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾನು ಎಂ ಎ ಕನ್ನಡ ಮಾಡಿದ್ದೆ. ನಾನು ಬಿ ಎಸ್ ಸಿ ಗ್ರಾಜುಯೇಟ್, ಮತ್ತೆ ನಾನು ಇದು ಮಾಡಿದೆ.
0: ಅದಕ್ಕೆ ಬಿ ಎಸ್ ಸಿ ಆದ ನಂತರ ಎಂ ಎಗೆ ಬಂದೆ.
1: ಈಗ ನಾನು ಒಂದು ಮನಸ್ಸು ಮಾಡಿದ್ದೆ ಎಂ ಎ ಮಾಡಿದ್ದೆ. ನಾನು ಉದಯವಾಣಿಯಲ್ಲಿ ಕೆಲಸ ಸಿಕ್ಕಿತ್ತು.
0: ಹಾಂ ಹಾಂ ಹೌದೌದು. ಹಾಗಾದ್ರೆ ಪತ್ರಕರ್ತರಾಗಬೇಕು ಅಂತ ಉದ್ದೇಶ ಇತ್ತ ತಮಗೆ?
1: ನಾನು ಮೆಡಿಕಲ್ ರೆಪ್ ಆಗಿದ್ದೆ.
0: ಓಹ್
1: ಹೌದೌದು. ಆಗ ನನಗೆ ಈ ಸಾಹಿತ್ಯದ ತುಂಬ ಆಸಕ್ತಿ ಇತ್ತು. ಯಕ್ಷಗಾನ ಕಾರಣವಾಗಿ ತುಂಬ ಓದುವಂಥದ್ದಿತ್ತು, ಪುರಾಣಗಳನ್ನು ಓದುವಂಥದ್ದಿತ್ತು, ಸುಸಂಸ್ಕೃತವಾದ ಭಾಷೆ ಇತ್ತು. ಅದನ್ನು ನಾನು ನನ್ನಷ್ಟಕ್ಕೆ ಸಹಜವಾಗಿ ನನ್ನಲ್ಲಿ ಅಭಿವೃದ್ಧಿ ಆಯಿತು. ಹಾಗಾಗಿ ಮತ್ತೊಂದು ಎಂ ಎ ಮಾಡಿ ನಾನು ಕೂಡಲೇ ಉದಯವಾಣಿ ಸೇರಿದೆ, ಬಿಟ್ಟೆ ಅದನ್ನು. ನಾನು ಒಬ್ಬನೇ ಮಗ, ಹಾಗಾಗಿ ನಾನು ಮನೆಯಲ್ಲಿ ಇರಬೇಕಾದ ಅನಿವಾರ್ಯತೆ ಇತ್ತು ನಮ್ಮ ಅಮ್ಮನಿಗೆ. ಹೌದು.
0: ಉದಯವಾಣಿಯ ದಿನಗಳು ಹೇಗಿತ್ತು ಸರ್? ಪತ್ರಕರ್ತರಾಗಿ
1: ನಾನು ಒಳಗೆ ಹೋಗುವಾಗ ಒಂದು ಸೂಜಿ ಬಿದ್ದರೂ ಸ್ವರ ಆಗುವಂಥ ಒಂದು ಸೈಲೆಂಟ್ ಆಗಿದ್ದಂಥ ಎಡಿಟೋರಿಯಲ್ ಅದು, ಅಥವಾ ಸಂಪಾದಕೀಯ ವಿಭಾಗ, ಒಂದು ಕಡೆ ಎನ್ ಗುರುರಾಜ್, ಡಾಕ್ಟರ್ ದಾಮೋದರ್, ಹಾಗೆ ಅಂತ ದೊಡ್ಡ ದೊಡ್ಡ ವಿದ್ವಾಂಸ, ರಾಘವ ನಂಬ್ಯಾರ್, ಶಿವಶಂಕರ್, ಹೆಬ್ಬಾರ್, ಇವರೊಟ್ಟಿಗೆಲ್ಲ ನಾನು ಅಲ್ಲಿ ವಿಶೇಷವಾಗಿ ಈಶ್ವರಯ್ಯ ಮತ್ತು ಬನ್ನಂಜಯ ಗೋವಿಂದಾಚಾರ್ ಇವರೆಲ್ಲ ಇದ್ದಂಥ ಒಂದು ದೊಡ್ಡ ಎಡಿಟೋರಿಯಲ್. ಹಾಗಾಗಿ ಅದೊಂದು ನಮ್ಮನ್ನು ಸಹಜವಾಗಿ ಆ ವಾತಾವರಣ ನಮ್ಮನ್ನು ಪರಿಷ್ಕಾರಗೊಳಿಸ್ತದೆ. ಹೌದೌದು. ಒಳ್ಳೆಯ ಸಂಸ್ಕಾರ ಕೊಡ್ತದೆ, ಭಾಷಾಶುದ್ಧಿಯನ್ನು ಕೊಡ್ತದೆ. ಅದು ಆ ಕಾಲದಲ್ಲಿ ಇತ್ತು ಸರ್ ಉದಯವಾಣಿ.
0: ಈಗ ತಾವು ಹೇಳಿದ್ರಿ ಯಕ್ಷಗಾನದ ಬಗ್ಗೆ ಕೂಡ ತಮಗೆ ಆಸಕ್ತಿ ಇತ್ತು ಅಂತ ಹೇಳಿ, ಅದರ ಒಂದು ಆಸಕ್ತಿಯ ಬಗ್ಗೆ ತಿಳಿಸಿ ಸರ್. ಮತ್ತೆ ಯಾವ ರೀತಿಯಾಗಿ ತಾವು ಅದರಲ್ಲಿ ತೊಡಗಿಸಿಕೊಂಡ್ರಿ?
1: ಯಕ್ಷಗಾನ ಕೂಡ

0: ಪಡುಬಿದ್ರಿಂದಲೇ ನನಗೆ ಬಂತು. ಇದೇ ಈಗ ಜೀರ್ಣೋದ್ಧಾರ ಆಗುತ್ತಿರುವಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅಂಗಣದಲ್ಲಿ, ಅದೇ ಶಾಲೆಯಲ್ಲಿ ಕಲಿತವ ನಾನು, ಅಂಗಣದಲ್ಲಿ ನಾವು ಯಕ್ಷಗಾನವನ್ನು ಪಡ್ರೆ ಚಂದ್ರಣ್ಣನ ಹತ್ರ ಕಲಿಯುವಂತ ಒಂದು ಅವಕಾಶ ಇತ್ತು. ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತು. ಆದರೆ ಅಲ್ಲಿ ಒಂದು 2 ವರ್ಷ ಅವರು ಕಲಿಯುವ ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ರು. ಆಗ ಪಡ್ರೆ ಚಂದ್ರ ಅಂತ ಒಬ್ಬ ಮಹಾನ್ ಕಲಾವಿದರ ನಮಗೆ ಗುರುಗಳಾಗಿ ಮೊದಲು ಒದಗಿದ್ದು ಪಡುಬಿದ್ರಿ.
1: ಈಗ ಜಾನಪದದ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಬಾರಿ ಬಹಳಷ್ಟು ಜಾಗಗಳಿಗೆ ತಿರುಗಾಡಬೇಕಾಗತ್ತೆ, ಬಹಳಷ್ಟು ಮಂದಿಯನ್ನು ಭೇಟಿ ಆಗಬೇಕಾಗತ್ತೆ. ಆ ದಿನಗಳನ್ನು ನೆನಪು ಹಾಕೋದಾದರೆ ಆವಾಗಿನ ಸವಾಲುಗಳು ಏನಿದ್ವು ಮತ್ತು ಯಾವ ರೀತಿ ತಾವು ಅದನ್ನು ಮಾಡಿದ್ರಿ?
0: ಯಾವುದಕ್ಕೂ ನಾವು ಮಾತನಾಡುವುದಕ್ಕೆ ಅಥವಾ ನಾವು ಬರೀಬೇಕಿದ್ರೆ ನಮಗೆ ಅದಕ್ಕೆ ಸಾಕ್ಷಿಗಳು ಬೇಕು.
1: ಹೌದು,
0: ಸಾಕ್ಷಿ ಇದ್ರೆ ಸಾಲದು, ಪ್ರತ್ಯಕ್ಷ ಸಾಕ್ಷಿ ಆಗಬೇಕು. ಅದಕ್ಕೆ ನಾನು ಹೇಳುವುದು ಕ್ಷೇತ್ರ ಕಾರ್ಯ ಆಧಾರಿತವಾದ ಕೆಲಸಗಳೆಲ್ಲ ಏನಿರ್ತದೆ ಅದು ಮಾತ್ರ ನಿಮಗೆ ಧೈರ್ಯ ಕೊಡ್ತದೆ ಮಾತಾಡಲಿಕ್ಕೆ ಅಂತ ನಾನು ಹೇಳುದು. ನಾನು ನೋಡಿದ್ದೇನೆ ಅಂತ ನೋಡಿ, ಕ್ಷೇತ್ರ ಕಾರ್ಯ ಮಾಡಿದಾಗ ನಿಮಗೆಲ್ಲ ಸಿಗ್ತದೆ. ಹಾಗೆ ಈ ದೇವಬೈಲ್ ನಾಗಮನ ಇರಬಹುದು, ಬೇರೆ ಬೇರೆ ನಾಗಮನಗಳಿಗೆ ನಾನು ಹೋಗಿ ಅವರೊಟ್ಟಿಗೆ ರಾತ್ರಿ ಕೂತ ಕಾರಣ ನಾನು ಬಹಳ ಸ್ಪಷ್ಟವಾಗಿ ಹೇಳಬಲ್ಲೆ, ನಮಗೆ ಹೇಳಲಿಕ್ಕಾಗ್ತದೆ. ಹಾಗಾಗಿ ಕ್ಷೇತ್ರ ಕಾರ್ಯ ಬಹಳ ಮುಖ್ಯ. ಕ್ಷೇತ್ರ ಕಾರ್ಯವು ನೀವು ಮನಃಪೂರ್ವಕ ಮಾಡಬೇಕು. ಹಾಗೆ ಮಾಡಿದರೆ ಯಾವ ಪ್ರಶ್ನೆಯಾಗಿ ಉಳಿದಿಲ್ಲ ನಮ್ಮ ಹತ್ರ. ನೋಡಿ, 112 ದೇವಸ್ಥಾನ ಬಗ್ಗೆ ನಾನು ಬರೆದೆ, ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಜಾನಪದ ಹಿನ್ನೆಲೆಗಳನ್ನು ಆಧರಿಸಿ ಬರೆದು ಇಷ್ಟೂ ದೇವಸ್ಥಾನಗಳಿಗೂ ನಾನು ಹೋಗಿಯೇ ಬರೆದು. ಬಹುಶಃ ಅದರಲ್ಲಿ 90 ದೇವಸ್ಥಾನಗಳು ಉದಯವಾಣಿಯಲ್ಲೇ ಪ್ರಕಟಾಗಿದೆ.
1: ಈಗ ತಾವು ಹೇಳಿದ್ರೆ ಕ್ಷೇತ್ರ ಕಾರ್ಯ ಮಾಡಬೇಕು ಅಂತ ಎಲ್ಲ ಕ್ಷೇತ್ರಕ್ಕೆ ಹೋಗ್ತಾರೆ, ಹೌದು, ಆದರೆ ಹೋಗುವಾಗ ಯಾವ ಮನೋಭಾವವನ್ನು ಹೊಂದಿರಬೇಕು ಮತ್ತು ಅಲ್ಲಿ ಯಾವ ರೀತಿಯಾದ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನುವಂಥ ಸ್ಪಷ್ಟತೆಯನ್ನು ಹೇಗೆ ಪಡ್ಕೋಬೇಕಾಗುತ್ತೆ?
0: ಅಂದರೆ ಸರ್, ಅಲ್ಲಿ ಹೋಗುವಾಗ ನಿಮಗೆ ಸತ್ಯ ಮಾತ್ರ ಬೇಕು, ಮತ್ತು ಅವರದ್ದು ಯಾವುದು ನಮಗೆ ಅಗತ್ಯ ಇಲ್ಲ. ಮತ್ತು ನಾವು ಕೂಡ ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ನಾವು ಸ್ವಲ್ಪ ಧರ್ಮವನ್ನು ಪ್ರಜ್ಞೆ ಉಳ್ಳವರಾಗಿ ಹೋಗಬೇಕು. ನೀವೊಬ್ಬರು ಭಾವುಕರಾಗಿ ಒಬ್ಬ ಭಕ್ತನಾಗಿ ಹೋದರೆ ನಿಮಗೆ ಸತ್ಯಗಳು ಸಿಗ್ತದೆ. ಈ ಸತ್ಯಗಳು, ಜನರ ಮುಗ್ಧ ಮನಸ್ಸುಗಳು ಹೇಳುವಂಥ ಭಾವ ಉಂಟಲ್ಲ, ನಿಮ್ಮ ಪ್ರಶ್ನೆಯನ್ನು ಆಧರಿಸಿ ಅವರು ಕೊಡುವ ಉತ್ತರ ಇರ್ತದೆ. ನೋಡಿ, ಆ ದೇವಬೈಲ್ ನಾಗಮನದ ಬಗ್ಗೆ ನಾನು ಹೇಳಿದೆ ನೋಡಿ, ಚಾಂತಾರು ಅಲ್ಲಿಯ ಪ್ರಧಾನ ಅರ್ಚಕರೊಬ್ಬರು ಆ ಕಾಲದಲ್ಲಿ ಇದ್ದರು, ಚಂದುಪಾತ್ರಿ ಅಂತ. ಅವರು ದರ್ಶನ ಮಾಡ್ತಾರೆ ಅಲ್ಲಿ. ನನಗೆ ವಾರದ ರಜೆ ಸೋಮವಾರ ಇತ್ತು. ಸೋಮವಾರ ನಾನು ಹೋದರೆ 2 ವಾರ ನನಗೆ ಹೇಳಲೇ ಇಲ್ಲ ಸರ್, ಅವರು ಏನೂ ಹೇಳಿದ್ರು. ಹಾಂ, ಅವ್ರು ಹೇಳುದು ಈರಯ್ಯ ನೆಂಚಿನ ಮಣಪನೆ ಹೀಗೆ ಅವರು, ಅಂದರೆ ಅವರದ್ದು ಹೇಳುವುದಿಲ್ಲ ಎನ್ನುವಂಥ ಭಾವ ಅಲ್ಲ. ಮೇಷ ಸಂಕ್ರಮಣದ ದಿವಸ ಅಲ್ಲಿ ದೇವಬೈಲ್ನಲ್ಲಿ ಪೂಜೆ ಆಗ್ತದೆ. ಅವರ ಅದಕ್ಕಿಂತ ಮೀನ ಸಂಕ್ರಮಣದಿಂದ ತೊಡಗಿ 1 ತಿಂಗಳು ಅವರು ಪಾಸ ಫಲಹಾರ ಅಂತ ನಾವು ಹೇಳ್ತೇವಲ್ಲ, ಉಪವಾಸ ವ್ರತಾದಿಗಳಲ್ಲಿ ಇರ್ತಾರೆ. ಆಗ ಅವ್ರು ಮನೆಯಲ್ಲಿ ಇರಲಿಲ್ಲ, ಅವರದೊಂದು ಬೇರೆ ಒಂದು ಆಫೀಸ್ ಥರ ಇತ್ತು. ಅವರು ಪ್ರಶ್ನೆ ಎಲ್ಲ ಹೇಳ್ತಾ ಇದ್ರು, ಮೂಲಿಗೆ ಎಲ್ಲ ಮಾಡಿಕೊಡ್ತಾ ಇದ್ರು. ಅವರ ಆಫೀಸ್ನಲ್ಲಿ ಕುಳಿತು ನನಗೆ ಬಹಳ ಸಂವಾದಿಯಾದರು, ಸಮಗ್ರವಾಗಿ ವಿಷಯ ಹೇಳಿದರು. ಫೋಟೋ ಮಾತ್ರ ಗೆಪ್ಪರೇಜಿ ಅಂತ ಹೇಳಿದ್ರು. ಆ ದಿವಸ ನಾವು ಫೋಟೋಗ್ರಾಫರ್ ಒಟ್ಟಿಗೆ ಹೋಯ್ತು ಸರ್. ಹೋದಾಗ ಅವರು ಸ್ನಾನ ಮಾಡಿ ಬರುವಾಗ ಫೋಟೋ ತೆಗಿರೋದು ನನಗೊಂದು ಸಿಗ್ನಲ್ ಮಾಡಿದರು. ಹಾಗೆ ಇಡೀ ಇದೇ ಕಾರ್ಯಕ್ರಮದ ಫೋಟೋವನ್ನು ನಾವು ತಗೊಂಡೆವು. ಹಾಗೆ ಅಂದರೆ ಕ್ಷೇತ್ರಗಾರದಲ್ಲಿ ಸಿಕ್ಕುವಂಥ ಒಂದು ಬಲು ದೊಡ್ಡ ವಿಷಯ ಹೀಗಿದೆಯಲ್ಲ, ಅವರೊಟ್ಟಿಗೆ ನಾವು ಸಂವಾದಿ ಆಗಬೇಕು. ಮತ್ತೊಂದು ಸರ್, ಅಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಕ್ರಿಯೆ ನಡೀತದೆ. ಆ ನಾಗ ನಿಮಗೆ ಬೇರೆ ಬೇರೆ ಸಮೀಕರಣಗಳಲ್ಲಿದೆ. ನಮಗೆ ಗೊತ್ತಿದ್ದ ನಾಗಬ್ರಹ್ಮ ಸಮೀಕರಣ ಒಂದು, ನಾಗಸುಬ್ರಹ್ಮಣ್ಯ ಸಮೀಕರಣ ಒಂದು, ಅದು ಬಿಟ್ಟರೆ ಬೇರೆ ಒಂದು 2-3 ದೇವರೊಟ್ಟಿಗಿನ ಸಮೀಕರಣ.
1: ಹೌದು,
0: ಅಲ್ಲಿ ಹೋದರೆ ನಾಗ ದುರ್ಗಮ್ಮ ಎನ್ನುವಂಥ ಒಂದು ವಿಶೇಷ ಸಮೀಕರಣ ಅಲ್ಲಿ ಸಿಗ್ತದೆ.
1: ಹೌದೌದು,
0: ನಾಗ ದುರ್ಗಮ್ಮ ಅಂತ ಇದು ಬಹಳ ನಾಗಾರಾಧನೆಯಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಅಂತ ನಾನು ಭಾವಿಸಿದ್ದೇನೆ. ನಾಗ ದುರ್ಗಮ್ಮ ಎನ್ನುವಂಥ ಒಂದು ಸಮೀಕರಣ ಅಲ್ಲಿದೆ. ಅವರು ಈ ಸ್ನಾನ ಮಾಡಿ ಬಂದು ಗೆಜ್ಜೆ ಚಲನೆ ಎಲ್ಲ ಕಟ್ಟಿದ ಮೇಲೆ ಕೂತೊಂದು ಪಾಡ್ದನ ಹೇಳ್ತಾರೆ. ಆ ಪಾಡ್ದನ ನನ್ನ ಹತ್ರ ಅಸ್ಪಷ್ಟವಾಗಿತ್ತು, ಮತ್ತೆ ನಾನು ಹೆಚ್ಚಿನ ಬರ್ಕೊಂಡಿದ್ದೆ ಅವರ ಹಿಂದೆ ನಿಂತು. ಅದು ಆ ಪಾಡ್ದನದಲ್ಲಿ ಎಂಕುಲು ಭತ್ತ, ಎಂಕುಲು ಭತ್ತ ಅಂತ ಒಬ್ಬ ಬರೋದು ಅಂತಲ್ಲ, ಎಂಕುಲು ಭತ್ತ ಇಬ್ಬರು ನಾವು ಬಂದಿದ್ದೇವೆ ಅಂತ. ಹೇಗೆ ಬಂದು ಅಂತ ಕೇಳಿದ್ರೆ, ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು ಅಂತ. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಗೋದು. ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ, ಬಹುಶಃ ಅಲ್ಲಿಯವರೆಗೂ. ಮತ್ತೆ ಆ ಪಾಡ್ದನ ನನ್ನ ಹತ್ರ ಕೇಳಿದರು ಅವರು.
1: ಈಗ ತಾವು ದೇವಾಲಯಗಳ ಬಗ್ಗೆ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಾ. ಈಗ ನಮ್ಮ ತುಳುನಾಡಿನ ದೇವಾಲಯಗಳನ್ನು ನೋಡಿದರೆ ಬಹಳ ವಿಶೇಷ ಅನ್ನಿಸ್ತದೆ. ಈ ದೇವಾಲಯಗಳ ವಿಶೇಷ ಏನು ಸರ್? ಮತ್ತೆ ತಾವು ನೋಡಿದ ಹಾಗೆ ದೇವಾಲಯಗಳಿಗೆ ಹೋದಾಗ ತಾವು ಮುಖ್ಯವಾಗಿ ಗಮನಿಸುವುದು ಏನನ್ನ?
0: ನೋಡಿ, ಅಲ್ಲಿ ದೇವಸ್ಥಾನಗಳಲ್ಲಿ ನೀವು ಮೊತ್ತ ಮೊದಲು ನಾವು ನೋಡಬೇಕಾದ್ದು ಆ ರಚನಾ ವಿಧಾನ. ಇಡೀ ಸಮಗ್ರ ದೇವಾಲಯದ ರಚನೆಯನ್ನೊಮ್ಮೆ ನಾವು ಗಮನಿಸೋಣ. ರಚನಾ ಕ್ರಮ ಹೇಗಿರ್ತದೆ ಅಂತ ಕೇಳಿದರೆ, ನಾವು ಹೇಗೆ ದೇವಸ್ಥಾನಕ್ಕೆ ಹೋಗಬೇಕು ಎನ್ನುವಂಥ ಒಂದು ತತ್ವವನ್ನು ಆ ದೇವಸ್ಥಾನದ ರಚನೆಯೇ ಹೇಳ್ತದೆ ನಿಮಗೆ. ನೋಡಿ, ಪ್ರಥಮವಾಗಿ ನೀವು ಎದುರಿಗೆ ಹೋಗಿ ನಿಂತಾಗ ದೊಡ್ಡ ಗೋಪುರ ಅಲ್ವಾ ಎದುರಿಗೆ ಕಾಣುವಂಥ, ಅದಕ್ಕೆ ಮಹಾಮರ್ಯಾದ ಮರ್ಯಾದ ಅಂತ ಕರೀತಾರೆ. ರಾಯಗೋಪುರ, ರಾಜಗೋಪುರ ಹೀಗೆಲ್ಲ ಕರೀತಾರೆ. ಆ ಗೋಪುರದ ಬಾಗಿಲು ಹೇಗಿದೆ ನೋಡಿ, ದೊಡ್ಡ ಬಾಗಿಲು, ಏಕಾಗಲ 15 ಮಂದಿ ಒಳಗೆ ಹೋಗುವಷ್ಟು ಸ್ಥಳಾವಕಾಶ ಇರ್ತದೆ. ಮುಂದೆ ಹೋಗುತ್ತಾ ಹೋಗುತ್ತಾ ಬಾಗಿಲುಗಳು ಸಣ್ಣದಾಗುತ್ತಾ ಹೋಗುತ್ತದೆ ಸರ್. ಗರ್ಭಗುಡಿಗೆ ಸಣ್ಣ ಬಾಗಿಲು, ಏಕ

0: ಕಾಲದಲ್ಲಿ ಒಬ್ಬನಿಗೆ ಮಾತ್ರ ಪ್ರವೇಶ ಸಾಧ್ಯ. ಇಲ್ಲಿ ಒಂದು ದೊಡ್ಡ ತತ್ವ ಇಲ್ವಾ? ಅಂದ್ರೆ ನೀವು ಏನಿದ್ರು ಎಲ್ಲವನ್ನು ಬಿಟ್ಟು ಹೋಗಿ ಅಂತ, ಒಳಗಡೆ ಒಬ್ಬನೇ ಹೋಗಬೇಕು ಅಂತ. ಅದಕ್ಕೆ ಗೋಪುರ ದಾಟಿ ಮುಂದೆ ಹೋದಾಗ ದೇವಸ್ಥಾನದ ಅಂಗಣ ನಮಗೆ ಸಿಗುತ್ತದೆ, ಹೊರಾಂಗಣ. ಅಂಗಣದಲ್ಲಿ ನೀವು ದಾಟಿದಾಗ ಸಹಜವಾಗಿ ಧ್ವಜಸ್ತಂಭ ಇದ್ದ ದೇವಸ್ಥಾನದಲ್ಲಿ ಎಲ್ಲರೂ ಧ್ವಜಸ್ತಂಭವನ್ನು ಹೀಗೆ ಮೇಲೆ ನೋಡಿಯೇ ನೋಡ್ತಾರೆ ಅಲ್ವಾ? ಅದು ಆ ಕುಬ್ಜನಾಗು ಎನ್ನುವುದರ ಸಂಕೇತ. ಎತ್ತರ ನೋಡಿದ್ರೆ ನೀನು ಸಣ್ಣವನಾಗುವಂತ. ಅದಕ್ಕೆ ಮುಂದೆ ಹೋದ ಒಂದು ಪ್ರಧಾನ ಬಲಿಪೀಠ ಅಂತ ಅಲ್ಲಿ ಇದೆ. ಅಲ್ಲಿ ನಮ್ಮಲ್ಲಿ ಇರುವಂತಹ ಎಲ್ಲವನ್ನು ಬಲಿಯಾಗಿ ಸಮರ್ಪಿಸಬೇಕು ಅಂತ, ಹಾಗೆ ಮತ್ತೆ ಮುಂದುವರಿಬೇಕು ಅಂತ. ಅಂದ್ರೆ ನೀವು ಒಬ್ಬನೇ ಒಳಗೆ ಹೋಗು ಎನ್ನುವಂತಹದ್ದಲ್ಲಿ ಸಂದೇಶ ಇರುವಂತಹದ್ದು. ಇದು ರಚನಾ ಕ್ರಮದಲ್ಲಿ. ಮತ್ತೆ ಉಳಿದಂತೆ ಬೇರೆ ಬೇರೆ ಕ್ರಮಗಳು ನಮ್ಮ ದೇವಸ್ಥಾನಗಳಲ್ಲಿ ಇದೆ. ಮತ್ತೆ ಇಲ್ಲಿ ರಚನೆ ನೋಡಿ, ಒಂದು ಚತುರಶ್ರಾಕಾರದ ಗರ್ಭಗುಡಿ, ವೃತ್ತಾಕಾರದ ಗರ್ಭಗುಡಿ, ದೀರ್ಘ ಚತುರಶ್ರಾಕಾರದ ಗರ್ಭಗುಡಿ, ಗಜಪ್ರಷ್ಟಾಕಾರದ, ಈ ನಾಲ್ಕು ನಮೂನೆ ಗರ್ಭಗುಡಿಗಳು ನಮ್ಮ ಕರೆನಾಡಿನಲ್ಲಿ ಇದೆ. ನಾಲ್ಕು ನಮೂನೆ ಮೇಲೆ ಹೋದ್ರೆ ನಿಮಗೆ ನಕ್ಷತ್ರ ಶೈಲಿಯ ಗರ್ಭಗುಡಿಯಲ್ಲ ಈ ಅಧಿಷ್ಠಾನ ಇರುವಂತಹ ದೇವಸ್ಥಾನವನ್ನು ಕಾಣ್ತೇವೆ. ಇಲ್ಲಿ ಬಹಳ ಸಿಂಪಲ್, ಬಹಳ ಸಿಂಪಲ್, ಆದರೆ ಅಷ್ಟೇ ಅದು ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾದಂಥ ವಾಸ್ತುವನ್ನಲ್ಲಿ ಹೊಂದಿದೆ ಅಂತ. ಪ್ರತಿ ದೇವಸ್ಥಾನಕ್ಕೊಂದು ವಾಸ್ತು ಇದೆ ಸರ್. ಆ ವಾಸ್ತು ಕಾರಣವಾಗಿ ನಿಮಗೆ ದೇವಸ್ಥಾನದ ಒಳಗೆ ಹೋದಾಗ ನಮಗೆ ತಾದಾತ್ಮ್ಯ ಸಾಧ್ಯ ಆಗುವುದು ಅಂತ ನಾನು ಹೇಳುದು. ಅದು ಕಾರಣ ಅಲ್ವಾ? ಒಳಗಿನ ಪರಿಸರವೂ ಅದಕ್ಕೆ ಕಾರಣ ಆಗ್ತದೆ. ಸುಮ್ಮನೆ ನಾವು ಹೋಗಿ ನಿಂತರೆ ಆಗುವುದಿಲ್ಲ. ಆ ಪರಿಸರ ನಿಮ್ಮನ್ನು ಹಾಗೆ ಮಾಡ್ತದೆ. ಅದು ಕಲ್ಲರಳಿ ಅದು ಮೂರ್ತಿ ಆಗ್ತದೆ ಅಂತೆ, ಹಾಗೆ ನೀರರಳಿ ಅದು ಹೂ ಆಗ್ತದೆ ಅಂತ ಹೀಗೆ ಹೇಳ್ತಾ ಹೇಳ್ತಾ ಅವರು ಕೊನೆಗೆ ಹೇಳ್ತಾರೆ, ಇದೊಂದು ವಿಶೇಷವಾದ ತಾದಾತ್ಮ್ಯ ಅಂತ. ಅಂದ್ರೆ ಇಡೀ ದೇವಸ್ಥಾನದ ಶಿಲ್ಪವನ್ನು ಅವರು ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಶಿಲ್ಪದಿಂದ ನಿಮ್ಮ ಮನಸ್ಸು ಸುಪ್ರಸನ್ನವಾಗ್ತದೆ, ಅಥವಾ ಆ ಸನ್ನಿವೇಶಗಳ ನಿರ್ಮಾಣ ಹಿಂದಿನ ದೇವಸ್ಥಾನಗಳಲ್ಲಿ ಇಲ್ಲ, ಬಹಳ ಸಿಂಪಲ್ ಆಗಿ ಇತ್ತು. ಆದ್ರೆ ಇತ್ತೀಚೆಗಿನ ದೇವಸ್ಥಾನಗಳಲ್ಲಿ ಮಾಡುವಂತ ಎಲ್ಲ ಆ ಜೀರ್ಣೋದ್ಧಾರದಲ್ಲಿ ಅದ್ಭುತ ವಾಸ್ತುಗಳನ್ನು ಈಗ ತರ್ತಾರೆ, ಶಿಲ್ಪ ಶೈಲಿಯನ್ನು ತರ್ತಾರೆ. ಅದು ದಾರುಶಿಲ್ಪ ಇರಬಹುದು, ಶಿಲಾಶಿಲ್ಪಗಳಿರ್ಬಹುದು. ಈ ಶಿಲಾಶಿಲ್ಪ ಮತ್ತು ದಾರುಶಿಲ್ಪಗಳಿಂದ ಅದನ್ನು ನೀವು ನೋಡ್ತಾ ದೇವರೊಳಗೆ ಹೋದಾಗ ಮನಸ್ಸು ಸ್ವಲ್ಪ ಸುಪ್ರಸನ್ನ ಆಗ್ತದೆ. ಆಮೇಲೆ ಗರ್ಭಗುಡಿ ಎದುರಿಗೆ ಈ ಕೈ ಮುಗಿದಾಗ ಮನಸ್ಸಿಗೆ ದೇವರೊಂದಿಗೆ ತಾದಾತ್ಮ್ಯ ಸಾಧ್ಯ ಅಂತ ನಾನು ಹೇಳ್ತೇನೆ. ಇದೆಲ್ಲ ದೇವಸ್ಥಾನದ ವ್ಯವಸ್ಥೆಯ ಒಳಗಿದೆ. ನಾವು ಹೋಗುವಾಗ ಮಾತ್ರ ಅದನ್ನು ಅರ್ಥೈಸಿಕೊಂಡು ಹೋಗಬೇಕು ಅಂತ ನಾನು ಹೇಳು. ಆ ಧ್ವಜಸ್ತಂಭ ಅಲ್ಲಿ ನೀನು ಕುಬ್ಜನಾಗುವುದು, ಇಂಥದ್ದೆಲ್ಲ ಸಂಕೇತಗಳಿದೆ. ಅದಕ್ಕೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವಂಥದ್ದಲ್ವ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದು, ಆದರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಅರಳುವಂಥದ್ದು. ಇದು ದೇವಸ್ಥಾನದ ರಚನಾಕ್ರಮ ಮತ್ತೆ ಆ ಸಿದ್ಧಾಂತವು ಹಾಗೆ ಅಂತ ನಾನು ಭಾವಿಸಿದ್ದೆ. ನಾನು ನೋಡಿದ ದೇವಸ್ಥಾನಗಳಲ್ಲಿ ಹಾಗೆ ಅದು.
1: ಈಗ ನಮ್ಮ ತುಳುನಾಡಿನ ಬಗ್ಗೆ ಹೇಳೋದಾದ್ರೆ, ನಮ್ಮಲ್ಲಿ ಈ ವೀರಾರಾಧನೆ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿದೆ. ಅದು ಕೋಟಿಚೆನ್ನಾಯರ ಆರಾಧನೆ ಇರಬಹುದು, ಅಥವಾ ಮುಗ್ಗೇರ್ಲು ಆರಾಧನೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಆರಾಧನೆಗಳು. ಇದು ಯಾಕೆ ನಮ್ಮ ತುಳುನಾಡಿನಲ್ಲಿ ಇನ್ನೂ ಉಳ್ಕೊಂಡಿದೆ ಮತ್ತು ಇಷ್ಟು ಗಟ್ಟಿಯಾಗಿ ಅದು ಬೆಳೆದಿದೆ
0: ಅಂದರೆ, ಅದರ ಆರಾಧಕರು ಬಹಳ ಮಂದಿ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಒಂದು. ಮತ್ತೆ ನೋಡಿ, ಆ ವೀರಾರಾಧನೆ ಎನ್ನುವಂಥದ್ದು ನಮಗೆ ಹತ್ತಿರ ಆಗಿಬಿಡ್ತದೆ. ಅದು ಅವರು ನಮ್ಮವರೇ ಅಂತ ಒಂದು ಭಾವ ಉಂಟಲ್ಲೋ, ಅವ್ರು ನಮ್ಮ ಹಾಗೆ ಹುಟ್ಟಿ ಬೆಳೆದವರು, ನಮ್ಮ ಹಾಗೆ ಓಡಾಡ್ತಾ ಇದ್ದವರು, ನಮ್ಮ ಹಾಗೆ ಸತ್ಯಕ್ಕೆ ಬೇಕಾಗಿ ಹೋರಾಡಿದವರು, ಏನೋ ಒಂದು ವ್ಯವಸ್ಥೆಯ ಕುರಿತಾಗಿ ಪ್ರತಿಭಟನೆ ಮಾಡಿದವರು ಎನ್ನುವಂಥ ಸತ್ಯಗಳು ನಮಗೆ ನೋಡಿದಾಗ, ಓಹ್ ಇದು ನಮಗೂ ಸಾಧ್ಯ ಉಂಟು ಅಂತ ಒಂದು ಭಾವ ಉಂಟು. ಇದು ನಿಮಗೆ ಆತ್ಮೀಯತೆಯನ್ನು ಕೊಡ್ತದೆ ಅಂತ ನಾನು ಹೇಳುದು. ವೀರಾರಾಧನೆ ಸಿರಿಯ ಆರಾಧನೆ ಕೂಡ ಹಾಗೆ
1: ಒಂದು ರೀತಿಯಲ್ಲಿ ಈ ಸ್ತ್ರೀ ಸ್ವಾತಂತ್ರ್ಯ ಅನ್ನುವಂತಹದ್ದು ನಮಗೆ ಹಿಂದಿನಿಂದಲೇ ನಮ್ಮ ತುಳುನಾಡಿನಲ್ಲಿ ಬೆಳೆದುಕೊಂಡು ಬಂದಿದೆ ಅಂತ ಹೇಳ್ಬೋದು.
0: ಅದೇ ಭೂತ ಎನ್ನುವಂತಹದ್ದನ್ನು ಆಗಿ ಹೋದವರೇ ಹೊರತವರು ಹೊಸ್ತೇನಲ್ಲ ಅಂತ ಸಂಶೋಧನೆಗಳು ಹಾಗೆ ಹೇಳ್ತಾರೆ ನೋಡಿ.
1: ಸರಿ, ಈಗ ತಮ್ಮ ಉದಯವಾಣಿಯ ನಂತರದ ಜೀವನ ಯಾವ ರೀತಿ ಸಾಗಿತು?
0: ನಾನು ಕೆಲವು ಬರೆದು ಕೊಡ್ತೇನೆ, ಸುಮ್ಮನೆ ಇರುವುದಿಲ್ಲ. ಹೌದು, ಯಾವುದಾದ್ರು ಕಾರ್ಯಕ್ರಮಗಳಿಗೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ನಾನು ಎಲ್ಲಿಗೂ ಹೋಗಲಿಲ್ಲ. ಇಲ್ಲೇ ನಾನು ಆಚೆ ಈಚೆ ಎಲ್ಲ ಹೋಗ್ತಾ ಇರ್ತೇನೆ. ನಮ್ಮ ಎರಡು ಮೂರು ಯುವಕ ಮಂಡಲಗಳಿದೆ, ನಾವು ಆ ಕಾಲದಲ್ಲಿ ನಾವು ಕೆಲಸ ಮಾಡಿದ ಯುವಕ ಮಂಡಲಗಳಿದೆ ನೋಡಿ. ನಿನ್ನೆ ಕೂಡ ನಾನು ಅದೇ ಮನೆ ಬಿಟ್ಟು ನೀವು ಹೋದದ್ದು ನಿನ್ನೆ, ನಮ್ಮೂರಿನ ಒಂದು ಯುವಕ ಮಂಡಲದವರದೊಂದು ವಾರ್ಷಿಕೋತ್ಸವ, ಹಾಗೆ ನಾನು ಹೋದೆ ಅವ್ರಿ ಅಂತ. ಅವರೊಟ್ಟಿಗೆಲ್ಲ ನಾನು ಸಹವಾಸ ಇರ್ತದೆ, ದೇವಸ್ಥಾನಗಳಿಗೆ ಹೋಗ್ತೇನೆ. ವಿಶೇಷವಾಗಿ ಎಲ್ಲೂರು ಮತ್ತು ಕುಂಜೂರು ದೇವಸ್ಥಾನಗಳಲ್ಲಿ ನಾನು ಸಕ್ರಿಯನಾಗಿರ್ತೇನೆ.
1: ಕ್ಷೇತ್ರ ಕಾರ್ಯಗಳು
0: ಹೋಗ್ಲಿಲ್ಲ, ಆದ್ರೆ ಹೋಗ್ಬೇಕಾದೊಂದು ಎರಡು ಮೂರು ಇದೆ, ಅದು ಹೋಗ್ಬೇಕು ಮಾತ್ರ ಸರ್, ದೇವಸ್ಥಾನಗಳಿಗೆ ಹೋಗ್ಬೇಕು ನಾನು. ಹೌದೌದೌದು.
1: ಸರಿ, ಈಗ ಕಡೆಯದಾಗಿ, ಈಗ ನಮ್ಮಲ್ಲಿ ಬಹಳಷ್ಟು ಮಂದಿ ಬೇರೆ ಬೇರೆ ರೀತಿಯಾದಂತಹ ಆಸಕ್ತಿಗಳನ್ನು ಹೊಂದಿರುವಂತಹ ಹುಡುಗರಿರ್ತಾರೆ, ವಿಶೇಷವಾಗಿ ನಮ್ಮ ತುಳುನಾಡಿನ ಬಗ್ಗೆ, ಜನಪದದ ಬಗ್ಗೆ, ಚರಿತ್ರೆಯ ಬಗ್ಗೆ ಇರುವಂಥವ್ರು. ಅವರು ಯಾವ ರೀತಿಯಾಗಿ ಈ ಒಂದು ಸಂಶೋಧನೆಯನ್ನು ಮಾಡಬೇಕಾಗುತ್ತೆ, ಮತ್ತು ಅವರ ಮನಸ್ಸಲ್ಲಿ ಏನೆಲ್ಲ ಇರಬೇಕಾಗುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೇನು ಸಂದೇಶ ಕೊಡ್ತೀರಾ?
0: ಒಂದು, ಅವರು ಯಾವ ವಿಷಯವನ್ನು ಸ್ವೀಕರಿಸ್ತಾರೆ ಅದರ ಬಗ್ಗೆ ಅವರಿಗೆ ಪ್ರೀತಿ ಇರಬೇಕು, ಅದನ್ನು ಅವರು ಗೌರವಿಸಬೇಕು. ಹಾಗಿದ್ರೆ ಮಾತ್ರ ಆ ವಿಷಯದ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾನು ಪಿ ಎಚ್ ಡಿ ಮಾಡುವುದು ಮುಖ್ಯ ಅಲ್ಲ, ವಿಷಯಗಳನ್ನು ಸಂಗ್ರಹಿಸ್ತೇನೆ ಎನ್ನುವ ಮೂಲಭೂತವಾದಂತಹ ಉದ್ದೇಶದೊಂದಿಗೆ ಅವನು ಮುಂದುವರಿಬೇಕು. ವಿಷಯಗಳ ಸಂಗ್ರಹಣೆ ಬೇಕು, ವಿಷಯವನ್ನು ಪ್ರೀತಿಸಬೇಕು. ನಾನು ಹೇಳಿದ ವಿಷಯದ ಮೇಲಿನ ಪ್ರೀತಿಯೇ ನಿಮಗೆ ಕಾರಣವಾಗುವಂಥದ್ದು ಎಲ್ಲವನ್ನು. ಹಾಗೆ ಮೇಲೆ ಅವರಿಗೆ ಯುವಕರು ಮಾಡುವುದು. ಮತ್ತೆ ಅವರಿಗೆ ಕ್ಷೇತ್ರ ಕಾರ್ಯಕ್ಕೆ ನಾವು ಬೆಂಬಲ ಕೊಡಬೇಕು, ಎಲ್ಲ ಪಿ ಎಚ್ ಡಿಗಳು ಹಾಗೆ. ಮತ್ತೆ ಕೆಲವು ಪಿ ಎಚ್ ಡಿಗಳು ಬೇಡ, ಕ್ಷೇತ್ರ ಕಾರ್ಯ ಬೇಡದೇ ಇರುವಂತಹದ್ದು ಇರಬಹುದು, ಆದರೆ ಬಹುತೇಕ ಜನಪದಕ್ಕೆ ಸಂಬಂಧಪಟ್ಟದ್ದು, ಆರಾಧನೆಗೆ ಸಂಬಂಧಪಟ್ಟದ್ದು ನೀವು ಕ್ಷೇತ್ರ ಕಾರ್ಯ ಬೇಕೇ.
1: ಹೌದೌದು. ಈಗಿನ ಯುವಕರು ಈ ಜನಪದವನ್ನು ಹೇಗೆ ನೋಡ್ತಾರೆ?

0: ಇದ್ದಾರೆ ಅಂತ ತಮಗೆ ಅನ್ನಿಸ್ತದೆ ಸರ್?
1: ಅಲ್ಲಿ ಒಬ್ಬ ಜನಪದನಾಗಿ ನೋಡಬೇಕು. ಜಾನಪದ ಅಥವಾ ಜನಪದರು ಅಂತ ಹೇಳಿದರೆ ಪ್ರತ್ಯೇಕ ಏನೂ ಇಲ್ಲ ಸರ್. ನಾನು ನೀವು ನಾವೆಲ್ಲರೂ ಜನಪದರೇ, ಎಲ್ಲರೂ ನಾವು ಜನಪದರೇ. ಈಗ ನಾವು ಏನಾದರೂ ಪರಿಷ್ಕೃತವಾದಂಥ ಒಂದು ಜೀವನ ವಿಧಾನವನ್ನು ಸಹಜವಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ ಅಲ್ವಾ. ಅದು ಜನಪದಕ್ಕಿಂತ ದೂರ ಅಂತ ನಾವು ಎಣಿಸಿದ್ದೇವೆ, ಆದರೆ ಅವರು ಜಾನಪದವೇ. ಅದೇ ಹೋಲಿಸಿ ಆ ಜನಪದರಿಗೆ ಸಂಬಂಧಪಟ್ಟದ್ದು ಜಾನಪದ. ಜಾನಪದವನ್ನು ಹಾಗೆ ಸ್ವೀಕರಿಸಬೇಕು, ಅದು ನಮ್ಮದೇ ಅಂತ, ನಮ್ಮದೇ ಅಂತ. ನಾನಲ್ಲದೆ ನನ್ನ ಹಿರಿಯರು ಹಾಗೆ ಇದ್ರು ಎನ್ನುವಂತಹ ಭಾವ ಬೇಕು ನಮಗೆ. ಹಾಗಿದ್ರೆ ಮಾತ್ರ ಜಾನಪದವನ್ನು ಸ್ವೀಕರಿಸುವುದಕ್ಕಾಗುವುದು. ಅಂದ್ರೆ ನಾನು ಒಬ್ಬ ಜನಪದನಾಗಿ ಅದನ್ನು ಸ್ವೀಕರಿಸಬೇಕು ಅಂತ ನಾನು ಹಾಗೆ ಹೇಳಿದೆ. ನೋಡಿ, ಸಾನ್ನಿಧ್ಯ ಇದೆ ಅಂತ ಪೂಜೆ ಅಲ್ಲ, ಪೂಜೆ ಆಗುತ್ತಿರುವಂತೆ ಸಾನ್ನಿಧ್ಯ ಸನ್ನಿಹಿತವಾಗುತ್ತೆ. ಮಾತಿನ ಬಗ್ಗೆ ನಂಬಿಕೆ ಬೇಕಲ್ಲ ನಮಗೆ. ಹಿಂದೆ ಸಮುದ್ರದ ಬದಿಯಲ್ಲಿ ನದಿಯ ತಟಾಕದಲ್ಲಿ ಯಾಗಯಜ್ಞಾದಿಗಳನ್ನು ಮಾಡ್ತಾ ಹೇಗೆ ಮಾಡ್ತಾ ಇದ್ರು? ಅಲ್ಲಿ ದೇವರುಂಟ, ಅವು ಮಹೃದಯ ಅಂತರಿಕ್ಷ, ಆ ದೇವರುಗಳನ್ನು ಅಲ್ಲಿ ಅಗ್ನಿ ಮಧ್ಯದಲ್ಲಿ ಆವಾಹಿಸಿ ಆವಿರ್ಭಾವಗಳನ್ನೆಲ್ಲ ಕೊಟ್ಟು ತೃಪ್ತಿಪಡಿಸ್ತಾನೆ ಅಲ್ವಾ. ಅಲ್ಲಿ ಏನಿತ್ತು? ಏನಿಲ್ಲಲ್ಲ. ಮತ್ತೆ ಹೋಮ ಮುಗಿದ ಮೇಲೆ ಅಲ್ಲಿ ಏನಿಲ್ಲ, ಹೋಮಕ್ಕಿಂತ ಪೂರ್ವದಲ್ಲಿಯೂ ಏನಿಲ್ಲಲ್ಲ. ಹಾಗಾಗಿ ಸಾನ್ನಿಧ್ಯ ಇದೆ ಅಂತ ಪೂಜೆ ಅಲ್ಲ ಸರ್, ಪೂಜೆ ಆಗುತ್ತಿರುವಂತೆ ನೀವು ಮಾಡುವಂತದ್ದು. ಇಲ್ಲಿ ಜನಪದನ ಕಲ್ಪನೆ ಬೇರೆ, ಶಿಷ್ಟ ಮತ್ತು ಜನಪದ ಬೇರೆ ಬೇರೆ ಅಂತ ತಿಳಿಯಬಾರದು. ಜನಪದದಿಂದಲೇ ಶಿಷ್ಟ ಬಂತು, ಶಿಷ್ಟ ಜನಪದವನ್ನು ಆಧಾರಿತವಾಗಿದೆ ಅಂತಲೇ ನಾವು ತಿಳಿಬೇಕು
0: ಸರ್. ಈಗ ನಮ್ಮ ಮಂಗಳೂರು ಆಕಾಶವಾಣಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ, ತಮ್ಮ ಒಂದು ಆಕಾಶವಾಣಿಯ ಜೊತೆಗಿನ ಅನುಭವದ ಬಗ್ಗೆ, ನಂಟಿನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್.
1: ನಾನು ಮೊತ್ತ ಮೊದಲು ಇಲ್ಲಿಗೆ ಬಂದದ್ದು ಯಕ್ಷಗಾನದ ಟೀಮ್ನಲ್ಲಿ ನಾನು ಅಥವಾ ತಂಡದಲ್ಲಿ ನಾನು ಬಂದಿದ್ದೆ. ಆ ಬಳಿಕ ಒಂದು ಯುವವಾಣಿಯ ಕಾರ್ಯಕ್ರಮಕ್ಕೆ ಬಂದೆ. ಮತ್ತೆ ನಿರಂತರವಾಗಿ ನನಗೆ ಬೆಳಗಿನ ಚಿಂತನಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. ನಾನು ಆವತ್ತಿನಿಂದ ಇವತ್ತಿನ ಬರುವಾಗ ಇದು ಇದೇ ಕ್ರಮದಲ್ಲಿದೆ. ಅಷ್ಟೇ ಆತ್ಮೀಯತೆ ಇದೆ, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಳ್ತಾರೆ.
0: ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ ಸರ್ ತಾವು?
1: ಬದಲಾವಣೆ ಅಂತ ಹೇಳಿದ್ರೆ ಈಗ ಸಹಜವಾಗಿ ಬದಲಾವಣೆಗಳು ಉಂಟಲ್ಲ ಸರ್. ಹೌದೌದೌದು, ಆ ಬದಲಾವಣೆಗಳನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಿದ್ದೇವೆ.
0: ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಭೂತಾರಾಧನೆಯ ಬಗ್ಗೆ, ನಾಗಾರಾಧನೆಯ ಬಗ್ಗೆ ಮತ್ತು ನಮ್ಮ ಈ ಮಣ್ಣಿನ ಜನಪದದ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಹೊಸ ರೀತಿಯಾದಂಥ ದೃಷ್ಟಿಕೋನವನ್ನು ಕೂಡ ನಮಗೆ ನೀಡೋದಕ್ಕೆ ನೀವು ಪ್ರಯತ್ನ ಪಟ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್.
2: ನಮಸ್ಕಾರ. ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ನಮ್ಮ ಮಣ್ಣಿನ ಸೊಗಡು ಆಚರಣೆಗಳ ಹಿಂದಿನ ಅರ್ಥ ಮತ್ತು ಮರೆಯಾಗುತ್ತಿರುವ ಜಾನಪದ ಸಿರಿ ಇವುಗಳನ್ನು ಅಕ್ಷರ ರೂಪಕ್ಕಿಳಿಸಿದ ಜ್ಞಾನದ ಹರಿಕಾರ, ತುಳುನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಜೀವಕೋಶ, ಕೃಷಿ ಜಾನಪದ ದೈವಾರಾಧನೆ ಮತ್ತು ಇತಿಹಾಸದ ಅಪ್ರತಿಮ ವಿದ್ವಾಂಸರು, ತುಳು ಅಕಾಡೆಮಿ ಗೌರವ ಪ್ರಶಸ್ತಿ ಪುರಸ್ಕೃತರಾದ ಕೆಎಲ್ ಕುಂಡಂತಾಯ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ.
3: ಆಕಾಶವಾಣಿ ಮಂಗಳೂರು, ಈಗ ಕೇಳೋಣ ಕನ್ನಡದಲ್ಲಿ ಭಾಷಣ ತುಳುನಾಡಿನ ಬೆರ್ಮೆರ್ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರಿಂದ.
4: ತುಳುನಾಡಿನಲ್ಲಿ ಬೆರ್ಮೆರ್ ಎನ್ನುವ ದೇವರು ಅಥವಾ ದೈವ, ಎಲ್ಲ ದೈವಗಳು ಮತ್ತು ಭೂತಗಳಿಗೆ ಪ್ರಧಾನ ದೈವವಾಗಿ ಇರುವಂತಹ ಆರಾಧ್ಯ ಶಕ್ತಿ. ಬೆರ್ಮೆರ್ ಅಂದರೆ ಬ್ರಹ್ಮ, ಒಂದು ದೈವದ ಹೆಸರು, ಭೂತಗಳಲ್ಲಿ ಪ್ರಮುಖನಾದವನು ಎಂದು ಡಾಕ್ಟರ್ ಯು ಪಿ ಉಪಾಧ್ಯಾಯರ ತುಳು ನಿಘಂಟು ಹೇಳುತ್ತದೆ. ಬೆರ್ಮೆರ್ ಪದವು ತುಳುವಿನಲ್ಲಿ ದೇವರು ಎನ್ನುವ ಅರ್ಥ ಕೊಡುವ ಪದವಾಗಿದೆ. ಅದು ಯಾವುದೇ ನಿರ್ದಿಷ್ಟ ರೂಪದ ದೇವರನ್ನು ಸೂಚಿಸುವುದಿಲ್ಲ, ಅಂದರೆ ಅದೊಂದು ಅಂಕಿತ ನಾಮವಲ್ಲ, ರೂಢನಾಮ. ವೈದಿಕರ ಚತುರ್ಮುಖ ಬ್ರಹ್ಮ ಮತ್ತು ಜೈನರ ಬ್ರಹ್ಮ ಯಕ್ಷನ ಮಟ್ಟಿಗೆ ಅದು ಅಂಕಿತನಾಮ. ಆದರೆ ತುಳುವರು ಈ ಪದವನ್ನು ರೂಢನಾಮವಾಗಿ ಬಳಸುತ್ತಾರೆ. ನಾಗಬೆರ್ಮೆರು ಎಂದರೆ ನಾಗದೇವರು, ನಾರಾಯಣ ಬೆರ್ಮೆರು ಎಂದರೆ ನಾರಾಯಣ ದೇವರು ಎಂಬ ಉದಾಹರಣೆಗಳಲ್ಲಿ ಇದು ಸ್ಪಷ್ಟವಾಗುತ್ತದೆ. ಮಾರ್ಣಮಿಕಟ್ಟೆಯಲ್ಲಿ ಒಂದು ಮಣ್ಣಿನ ವೃತ್ತಾಕಾರದ ಸ್ತೂಪದಾಕೃತಿಯ ರಚನೆಯನ್ನು ಒಂದು ಜನಾಂಗದ ಬೆರ್ಮೆರು ಎಂದು ಕರೆಯುತ್ತಾರೆ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಆರಾಧನೆಗೊಳ್ಳುವ ಬೆರ್ಮೆರ್ ಎನ್ನುವ ಆರಾಧ್ಯ ದೈವವು ಒಂದೇ ಆಗಿದೆಯೋ, ಬೇರೆ ಬೇರೆ ಶಕ್ತಿಗಳಿಗೆ ಬೆರ್ಮೆರ್ ಎಂದು ಕರೆಯುತ್ತಾರೋ ಎನ್ನುವುದನ್ನು ಖಚಿತವಾಗಿ ಹೇಳುವುದು ಕಷ್ಟ. 19ನೇ ಶತಮಾನದಲ್ಲಿ ರೆವರೆಂಡ್ ಮೇನರ್ ಬೆರ್ಮರನ್ನು ಸ್ಥಳಗಳ ಆಧಾರದಲ್ಲಿ ಮತ್ತು ಶಕ್ತಿಗಳ ಆಧಾರದಲ್ಲಿ ಬೇರೆ ಬೇರೆಯಾಗಿ ಗುರುತಿಸಬಹುದು ಎಂದು ಉದಾಹರಣೆ ಕೊಟ್ಟಿದ್ದಾರೆ. ಬೆರ್ಮರನ್ನು ಕೆಮುಲತ್ತ ಬೆರ್ಮೆರು, ಆರ್ಲ ಬೆರ್ಮೆರು, ನೀರ ಬೆರ್ಮೆರು, ನಾಗ ಬೆರ್ಮೆರು ಎಂದೆಲ್ಲ ಕರೆಯುತ್ತಾರೆ ಎನ್ನುತ್ತಾರೆ. ಹೀಗೆ ಬೆರ್ಮೆ ಅಥವಾ ಬೆಮ್ಮೆ ಎಂಬ ಪದ ಅಥವಾ ಅದರ ಗೌರವಾರ್ಥಕ ಬಹುವಚನವಾದ ಬೆರ್ಮೆರ್

ಅಥವಾ ಬೆಮ್ಮೆರ್ ಎಂಬ ತುಳು ಶಬ್ದ ತುಳುನಾಡಿನಲ್ಲಿ ಮೊದಲು ಆರಾಧಿಸಲ್ಪಟ್ಟ ದೇವತಾ ಸಂಕಲ್ಪಕ್ಕೆ ಇರುವ ರೂಢನಾಮವಾಗಿ ಬಳಕೆಗೆ ಬಂದಿದೆ. ಬೆರ್ಮೆರ್ ಪದವು ಪೆರಿಯಮ್ಮೆ ಅಥವಾ ಅದರ ಗೌರವಾರ್ಥ ಬಹುವಚನ ಪೆರಿಯಮ್ಮೆರ್ ಎನ್ನುವ ಶಬ್ದದ ರೂಪಾಂತರ ಇರಬಹುದು. ಬೆರ್ಮೆ ಪದದ ಅರ್ಥ ಪೂರ್ವಪಿತೃ, ಪೂರ್ವಜ ಎಂದು. ಅದರ ಗೌರವಾರ್ಥ ಬಹುವಚನ ಬೆರ್ಮೆರ್. ಇನ್ನೊಂದು ಸಾಧ್ಯತೆ ಎಂದರೆ ತಮಿಳಿನಲ್ಲಿ ಪೆರುಮೈಯಿಂದ ಪೆರುಮಾಳ್ ಪದ ರಚನೆಯಾದ ಹಾಗೆ ತುಳುವಿನಲ್ಲಿ ಪೆರ್ಮೆ ಅಂದರೆ ಹಿರಿಮೆ ಎಂಬ ಗುಣವಾಚಕ ಪದದಿಂದ ಬೆರ್ಮೆರ್ ಪದ ಹುಟ್ಟಿಕೊಂಡಿರಬಹುದು. ತಮಿಳಿನಲ್ಲಿ ನಾರಾಯಣ ಪೆರುಮಾಳ್ ಎಂದರೆ ನಾರಾಯಣ ದೇವರು ಎಂದು ಅರ್ಥ. ಹಾಗೆಯೇ ತುಳುವಿನ ಸಿರಿಪಾಡ್ದನದಲ್ಲಿ ನಾರಾಯಣ ದೇವರನ್ನು ನಾರಾಯಣ ಬೆರ್ಮೆರೆ ಎಂದು ಕರೆದಿರುವುದು ಇದೆ. ಹೀಗಾಗಿ ಬೆರ್ಮೆರ್ ಎಂದರೆ ತುಳು ಭಾಷೆಯಲ್ಲಿ ದೇವರು ಎಂದರ್ಥ. ಬೆರ್ಮೆ ಎಂಬ ದ್ರಾವಿಡ ಶಬ್ದವು ಬ್ರಹ್ಮ ಎಂಬ ಸಂಸ್ಕೃತ ಶಬ್ದವಾಗಿ ಪರಿವರ್ತನೆ ಹೊಂದಿ ನಾಗಬ್ರಹ್ಮ ಅಂದರೆ ನಾಗದೇವರು, ಬ್ರಹ್ಮ ಬೈದರ್ಕಳು ಅಂದರೆ ಕೋಟಿ ಚೆನ್ನಯ್ಯರೆಂಬ ಅವಳಿ ದೈವಗಳು ಮತ್ತು ಬೆರ್ಮರ ಸಾನ್ನಿಧ್ಯ, ಬ್ರಹ್ಮ ಮುಗ್ಗೇರ್ಕಳು ಅಂದರೆ ಮುಗ್ಗೇರ್ಕಳು ಎಂಬ ಅವಳಿ ದೈವಗಳು ಮತ್ತು ಬೆರ್ಮರ ಸಾನ್ನಿಧ್ಯ ಇತ್ಯಾದಿ ಕೂಡು ನುಡಿಗಳಲ್ಲಿ ಕಾಣಸಿಗುತ್ತದೆ. ಕನ್ನಡ ಬರಹಗಳಲ್ಲಿ, ಶಾಸನಗಳಲ್ಲಿ ಮತ್ತು ತುಳುನಾಡಿನ ಕೂಡು ನುಡಿಗಳಲ್ಲಿ ಬೆರ್ಮೆರ್ ಪದದ ಸಂಸ್ಕೃತೀಕರಣಗೊಂಡ ರೂಪ ಬ್ರಹ್ಮರು ಅಥವಾ ಬ್ರಹ್ಮ ಪದವು ಬಳಕೆಯಾಗುತ್ತಿದೆ. ತುಳುನಾಡಿನಲ್ಲಿ ಸಾವಿರಾರು ಬ್ರಹ್ಮಸ್ಥಾನಗಳು ಇವೆ. ಅಲ್ಲಿರುವ ಪ್ರಧಾನ ದೇವರು ಬೆರ್ಮೆರ್ ಎಂದು ಈಗ ಗುರುತಿಸಲಾಗುತ್ತಿದೆ. ಬ್ರಹ್ಮಸ್ಥಾನಗಳಲ್ಲಿ ಬೆರ್ಮರಿಗೆ ಲಿಂಗಾಕಾರದ ಅಥವಾ ಬೇರೆ ಆಕಾರದ ಕಲ್ಲುಗಳಲ್ಲಿ ಸಾನ್ನಿಧ್ಯವನ್ನು ಕಲ್ಪಿಸಿ ಆರಾಧಿಸಲಾಗುತ್ತದೆ. ಬ್ರಹ್ಮಸ್ಥಾನಗಳ ಬಗ್ಗೆ ಮುಂದೆ ನೋಡೋಣ. ತುಳುನಾಡಿನ ಬೆರ್ಮರಿಗೆ ಮೂರ್ತಿ ರೂಪವನ್ನು ಕೊಟ್ಟಾಗ ಕುದುರೆಯ ಮೇಲೆ ಕುಳಿತ ವೀರನಂತೆ ಕಾಣುವ ರಾಜನ ಮೂರ್ತಿಯನ್ನು ಮಾಡಿ ಆರಾಧಿಸುವ ಕ್ರಮವಿದೆ. ಅವನ ಹಿಂದೆ ರಾಜಲಾಂಛನವಾದ ಬೆಳ್ಗೊಡೆ ಅಥವಾ ಸತ್ತಿಗೆ ಇರುತ್ತದೆ ಮತ್ತು ಕೈಯಲ್ಲಿ ಖಡ್ಗ ಇರುತ್ತದೆ. ಕೆಲವೊಮ್ಮೆ ನಾಲ್ಕು ಕೈಗಳು ಮತ್ತು ಕೈಗಳಲ್ಲಿ ವಿವಿಧ ವಸ್ತುಗಳು ಇದ್ದರೆ ಅವು ಜೈನ ಬ್ರಹ್ಮಯಕ್ಷನ ರೂಪದ ಪ್ರಭಾವದಿಂದ ರಚಿತವಾದ ವಿಗ್ರಹಗಳು ಎಂದು ಊಹಿಸಬಹುದು. ತುಳುನಾಡಿನಲ್ಲಿ ಬಿಲ್ಲವರು ಪ್ರಧಾನವಾಗಿ ಆರಾಧಿಸುವ ಗರಡಿ ಎಂಬ ಆಲಯಗಳಲ್ಲಿ ಇರುವ ಬ್ರಹ್ಮನ ಮೂರ್ತಿಗಳು ಕುದುರೆಯನ್ನೇರಿದ ಖಡ್ಗ ಹಿಡಿದಿರುವ ಹಾಗೆ ರಚಿಸಲ್ಪಟ್ಟಿವೆ. ಮನುಷ್ಯ ಜನ್ಮದಲ್ಲಿರುವಾಗ ಕೋಟಿ ಚೆನ್ನಯ್ಯರಿಗೆ ಅವರ ಕುಲದೈವವಾದ ಕೆಮ್ಮಲಜೆ ಬೆರ್ಮರು ಬಿಳಿಯ ಕುದುರೆಯನ್ನೇರಿ ಬಿಳಿಯ ಸತ್ತಿಗೆಯ ರಾಜಲಾಂಛನದೊಂದಿಗೆ ದರ್ಶನ ಕೊಡುತ್ತಾರೆ ಎಂದು ಅವರ ಚರಿತ್ರೆಯಲ್ಲಿ ತಿಳಿದು ಬರುತ್ತದೆ. ಹಾಗಾಗಿ ಗರಡಿಗಳಲ್ಲಿ ಈ ರೂಪದ ಬೆರ್ಮರನ್ನು ಕೋಟಿ ಚೆನ್ನಯ್ಯರ ಜೊತೆಗೆ ಆರಾಧಿಸಲಾಗುತ್ತದೆ. ಗರಡಿಗಳ ಸಾನ್ನಿಧ್ಯಗಳನ್ನು ಬ್ರಹ್ಮ ಬೈದರ್ಕಳು ಎಂದು ಕರೆಯುತ್ತಾರೆ. ಅಂದರೆ ಅಲ್ಲಿ ಬ್ರಹ್ಮರು ಮತ್ತು ಬೈದರ್ಕಳು ಅಂದರೆ ಕೋಟಿ ಚೆನ್ನಯ್ಯ ಎಂಬ ಅವಳಿ ವೀರರು ಪ್ರಧಾನ ದೈವಗಳಾಗಿ ಆರಾಧನೆಗೊಳ್ಳುತ್ತಾರೆ ಎಂದರ್ಥ. ಮುಗೇರ ಸಮುದಾಯದವರು ತಮ್ಮ ಕುಲದ ದೈವಗಳನ್ನು ಆರಾಧಿಸುವ ಗುಡುಗಳಲ್ಲಿಯೂ ಬ್ರಹ್ಮರು ಮತ್ತು ಮುಗ್ಗೇರ್ಕಳು ಎಂಬ ಅವಳಿ ವೀರರನ್ನು ಆರಾಧಿಸುವುದರಿಂದ ಆರಾಧನಾ ಶಕ್ತಿಗಳನ್ನು ಒಟ್ಟಿಗೆ ಬ್ರಹ್ಮ ಮುಗ್ಗೇರ್ಕಳು ಎಂದು ಕರೆಯಲಾಗುತ್ತದೆ. ತುಳುನಾಡಿನಲ್ಲಿ ಸಿರಿ ಆರಾಧನೆ ವಿಶಿಷ್ಟವಾಗಿದೆ. ಸಿರಿ ಅವಳ ಮಗ ಕುಮಾರ, ಸಿರಿಯ ಮೊಮ್ಮಕ್ಕಳು, ಅಬ್ಬಗದಾರಗರು ಮತ್ತು ಅವರ ಪರಿವಾರದ ಇತರ ಶಕ್ತಿಗಳು ಇಲ್ಲಿನ ಹಲವು ಕ್ಷೇತ್ರಗಳಲ್ಲಿ ಆರಾಧನೆಗೊಳ್ಳುತ್ತಾರೆ. ತುಳುನಾಡಿನಲ್ಲಿ ದೇವಾಲಯಗಳು ಇರುವಂತೆಯೇ ತುಳುನಾಡಿನದೇ ಆದ ದೈವಿಕ ಶಕ್ತಿಗಳ ಆರಾಧನೆಗೆ ಬ್ರಹ್ಮಸ್ಥಾನಗಳು ಇರುತ್ತವೆ. ಸಾಮಾನ್ಯವಾಗಿ ಒಂದು ಊರಿನಲ್ಲಿ ದೇವಸ್ಥಾನಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಬ್ರಹ್ಮಸ್ಥಾನಗಳು ಇರುವುದೂ ಉಂಟು. ಬ್ರಹ್ಮಸ್ಥಾನದಲ್ಲಿ ಪ್ರಧಾನವಾಗಿ ಬ್ರಹ್ಮ, ನಾಗಬ್ರಹ್ಮ, ರಕ್ತೇಶ್ವರಿ, ನಂದಿಗೋಣ ಅಥವಾ ಮೈಸಂದಾಯ ಮತ್ತು ಕ್ಷೇತ್ರಪಾಲ ಈ ಐದು ದೈವಗಳ ಸಾನ್ನಿಧ್ಯ ಇರುತ್ತದೆ. ಬ್ರಹ್ಮಸ್ಥಾನಗಳ ವ್ಯವಸ್ಥೆಯನ್ನು ಮೊದಲು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ತುಳುನಾಡನ್ನು ಆಳಿದ ಭೂತಾಳ ಪಾಂಡ್ಯನು ಪ್ರಾರಂಭಿಸಿದನೆಂದು ಭೂತಾಳ ಪಾಂಡ್ಯನ ಚರಿತ್ರೆ ಮತ್ತು ಅಳಿಯ ಸಂತಾನ ಕಟ್ಟುಕಟ್ಟಳೆ ಎಂಬ ದಾಖಲೆಯಿಂದ ತಿಳಿದು ಬರುತ್ತದೆ. ಭೂತಾಳ ಪಾಂಡ್ಯನು ದೈವಾರಾಧನೆಯನ್ನು ಪ್ರಾರಂಭಿಸಿದವನಲ್ಲದಿದ್ದರೂ ಪಂಚ ಸಾನ್ನಿಧ್ಯಗಳ ಒಂದು ವ್ಯವಸ್ಥೆ ಮಾಡಿ ಅವನು ಅಳಿಯ ಸಂತಾನ ಸ್ಥಾನ ದೇವತೆಗಳೆಂದು ಕರೆದಿದ್ದಾನೆ. ಅಖಿಲ ಭಾರತೀಯ ವ್ಯಾಪ್ತಿಯ ದೇವರುಗಳಿಗೂ ಅವನು ಆಲಯಗಳನ್ನು ಕಟ್ಟಿಸಿರುವುದನ್ನು ಗಮನಿಸಬಹುದು. ಪೂರ್ವಜರ ಆರಾಧನೆಯ ಪದ್ಧತಿಯನ್ನು ಅವನಿಗಿಂತಲೂ ಹಿಂದೆ ಸಾತವಾಹನರು ಪರಿಚಯಿಸಿರುವ ಸಾಧ್ಯತೆ ಇದೆ. ಹಾಗಾಗಿ ತುಳುನಾಡಿನಲ್ಲಿ ಅಖಿಲ ಭಾರತೀಯ ಪೌರಾಣಿಕ ದೇವರುಗಳ ಆರಾಧನೆಯ ಜೊತೆಗೆ ತುಳುನಾಡಿನದೇ ಆದ ಬೆರ್ಮೆರ್
ಮತ್ತು ಇತರ

ದೈವಗಳ ಆರಾಧನೆಯು ಜತೆ ಜತೆಯಾಗಿ ನಡೆಯುತ್ತಾ ಒಂದು ಸಮನ್ವಯ ಪರಂಪರೆಯನ್ನು ಹಾಕಿಕೊಟ್ಟಿದೆ ಎನ್ನಬೇಕಾಗುತ್ತದೆ. ತುಳುನಾಡಿನ ದೇವಸ್ಥಾನಗಳಲ್ಲಿಯೂ ದೈವಗಳ ಸಾನ್ನಿಧ್ಯವನ್ನು ಸ್ಥಾಪಿಸಿ ಪೂಜೆ ಕೋಲ ನೇಮಗಳನ್ನು ನಡೆಸಿ ಆರಾಧಿಸಲಾಗುತ್ತಿದೆ. ಬೆರ್ಮರು ಮತ್ತು ಇತರ ದೈವಗಳ ಸಾನ್ನಿಧ್ಯವನ್ನು ಸ್ಥಾಪಿಸುವುದು ಪ್ರಾಚೀನ ಕಾಲದಲ್ಲಿ ಬೇರೆ ರೀತಿ ಮತ್ತು ಈಗ ಬೇರೆ ರೀತಿ ಇವೆ. ಹಿಂದಿನ ಕಾಲದಲ್ಲಿ ಬನಗಳಲ್ಲಿ ಸ್ವಲ್ಪ ಸ್ವಲ್ಪ ದೂರಗಳಲ್ಲಿ ಚೌಕ ಆಯತ ಇತ್ಯಾದಿ ಆಕಾರದ ಮುರಕಲ್ಲು ಅಥವಾ ಶಿಲೆಕಲ್ಲುಗಳನ್ನು ಮರಗಳ ಅಡಿಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆಯ ಮೂಲಕ ದೈವಗಳನ್ನು ಆವಾಹಿಸಿ ಪೂಜಿಸುವ ಕ್ರಮವಿತ್ತು. ಈಗ ಬೆರ್ಮರಿಗೆ ಚೌಕಾಕಾರದ ಗುಡಿ ನಿರ್ಮಿಸಿ ನಾಗಬ್ರಹ್ಮನಿಗೆ ತೆರೆದ ಕಟ್ಟೆಯಲ್ಲಿ ನಾಗಶಿಲೆಗಳನ್ನಿಟ್ಟು ಇತರ ದೈವಗಳಿಗೆ ಬ್ರಹ್ಮಸ್ಥಾನದಲ್ಲಿ ಪ್ರತ್ಯೇಕವಾಗಿ ಸಣ್ಣ ಸಣ್ಣ ಗುಡಿಗಳನ್ನು ಅಥವಾ ಸ್ತಂಭ ಚಿತ್ರಕೂಟ ಕಟ್ಟೆ ಮುಂತಾದ ಆಧಾರಗಳಲ್ಲಿ ಶಿಲಾ ಪ್ರತೀಕಗಳನ್ನಿಟ್ಟು ಸ್ಥಾಪಿಸಲಾಗುತ್ತದೆ. ಬ್ರಹ್ಮಸ್ಥಾನಗಳಲ್ಲಿ ಪ್ರತಿ ಸಂಕ್ರಮಣದ ದಿನ ಪೂಜೆ ಇರುತ್ತದೆ. ನಿತ್ಯ ಪೂಜೆ ಅಥವಾ ದೀಪ ಹತ್ತಿಸಿ ಇಡುವ ವ್ಯವಸ್ಥೆ ಇತ್ತೀಚೆಗೆ ಕೆಲವು ಕಡೆ ಪ್ರಾರಂಭವಾದರೂ ಸಾಮಾನ್ಯವಾಗಿ ಸಂಕ್ರಮಣ ಮತ್ತು ಪರ್ವದಿನಗಳಂದು ಮಾತ್ರ ಪೂಜೆ ಇರುತ್ತದೆ. ಕೋಟಿ ಚೆನ್ನಯ್ಯ ಮತ್ತು ಸಿರಿ ಪರ್ವಾರದ ಪಾಡ್ದನಗಳಲ್ಲಿ ಆ ಕಾಲದ ಬೆರ್ಮರ ಆರಾಧನೆಯ ಬಗೆಗೆ ಕೆಲವು ಸಂಗತಿಗಳು ಸಿಗುತ್ತವೆ. ಒಂದು, ಬೆರ್ಮರು ಅಥವಾ ಬ್ರಹ್ಮರಿಗೆ ಪ್ರಧಾನವಾದ ದೇಗುಲ ಅಂದರೆ ಸಣ್ಣ ಗುಡಿ ಇರುತ್ತಿತ್ತು ಎನ್ನುವುದು. ಎರಡು, ಬೆರ್ಮರ ಜೊತೆಯಲ್ಲಿ ನಂದಿಗೋಣ ನಾಗಬ್ರಹ್ಮ ಮತ್ತು ಇತರ ದೈವಗಳು ಹಾಗೂ ಭೂತಗಳು ಪರಿವಾರ ದೈವಗಳಾಗಿ ಇರುತ್ತಿದ್ದವು ಎನ್ನುವುದು. ಗುಡಿಯಿಲ್ಲದ ಬೆರ್ಮರು ಮತ್ತು ಬ್ರಹ್ಮಸ್ಥಾನಗಳು ಈಗಲೂ ಇವೆ. ಪ್ರಸಿದ್ಧವಾದ ಪಡುಬಿದ್ರಿಯ ಬ್ರಹ್ಮಸ್ಥಾನದಲ್ಲಿ ಬೆರ್ಮರಿಗೆ ಗುಡಿಯಿಲ್ಲ, ಈಗಲೂ ಬನದಲ್ಲಿಯೇ ಈ ಬ್ರಹ್ಮರಿಗೆ ಪೂಜೆ ಸಲ್ಲುತ್ತಿದೆ. ಬ್ರಹ್ಮರಿಗೂ ನಾಗಬ್ರಹ್ಮನಿಗೂ ಇಲ್ಲಿ ದರ್ಶನ ಪಾತ್ರಿಗಳೂ ಇದ್ದಾರೆ. ಡಕ್ಕೆಬಲಿ ಎಂಬ ದೇಶಾದ್ಯಂತ ಪ್ರಸಿದ್ಧಿ ಪಡೆದ ಆರಾಧನೆ ಇಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ತುಳು ಜಾನಪದ ಸಂಶೋಧಕರಾದ ಅಮೆರಿಕದ ಪೀಟರ್ ಕ್ಲಾಸ್ ಅವರು ಪಾಡ್ದನಗಳಲ್ಲಿ ಬೆರ್ಮೆರ್ ಮೂಲತಃ ರಾಜನಾಗಿದ್ದ ಒಬ್ಬ ವನದೇವತೆ ಎನ್ನುತ್ತಾರೆ. ಹಲವಾರು ತುಳು ಪಾಡ್ದನಗಳಲ್ಲಿ ಬೆರ್ಮೆರ್ ವೀಳೆಯದೆಲೆಯಷ್ಟು ತೆಳ್ಳಗೆ ಅಡಕೆಯಷ್ಟು ಉರುಟಾಗಿ ತಾಳೆಮರದಷ್ಟು ವಿಶಾಲವಾಗಿ ಉದಿಸುತ್ತಾರೆ ಎಂದಿದೆ. ಅವರಿಗೆ ಎಡ ಭುಜದಲ್ಲಿ ಬೆಳ್ಳಿಯ ಜನಿವಾರ, ಬಲ ಭುಜದಲ್ಲಿ ಬಂಗಾರದ ಜನಿವಾರ, ಕೆಲವೊಮ್ಮೆ ತಲೆಯ ಮೇಲೆ 7 ಹೆಡೆಯ ಸತ್ತಿಗೆ ಇರುತ್ತದೆ. ಎಡ ಬಲಗಳಲ್ಲಿ ಹುತ್ತ ಅಥವಾ 100 ಹಾವುಗಳು ಇರುತ್ತವೆ. ಕೆಲವೊಮ್ಮೆ ಮೈಯೆಲ್ಲ ಹಾವುಗಳಿಂದ ಆವೃತವಾಗಿರುತ್ತದೆ ಇತ್ಯಾದಿ ವರ್ಣನೆಗಳು ಸಿಗುತ್ತವೆ. 7 ಕಡಲ ನಡುವೆ ಬಿಳಿಯ ಕುದುರೆಯ ಮೇಲೆ ಬಿಳಿಯ ಛತ್ರದ ಅಡಿಯಲ್ಲಿ ಉದಿಸಿದರೋ ತುಳುನಾಡ ಆದಿಬೆಮ್ಮರು ಎನ್ನುವುದು ತುಳು ಸಂಧಿಯಲ್ಲಿರುವ ಬೆರ್ಮರ ಇನ್ನೊಂದು ವರ್ಣನೆ. ಬೆರ್ಮರನ್ನು ಸ್ತುತಿಸುವ ಸಂಧಿ ಪಾಡ್ದನಗಳಲ್ಲಿ ಅವರನ್ನು ವೈಭವೀಕರಿಸುವ ಮಾತುಗಳಿರುವುದು ಸಹಜವಾಗಿದೆ. ಆದರೆ ಇವು ಬೆರ್ಮೆರ್ ಅಂದರೆ ಅಯೋನಿಜ ದೈವವೇ, ಮನುಷ್ಯನಾಗಿ ಅವತಾರ ಎತ್ತಿದ ದೈವಾಂಶ ಸಂಭೂತನೇ ಇತ್ಯಾದಿಗಳನ್ನು ವಿವರಿಸುವುದಿಲ್ಲ. ಆದರೆ ಬೆರ್ಮೆರ್ ಸಮುದ್ರದ ಮೂಲಕ ಬಂದಿರಬಹುದು ಎನ್ನುವ ಸೂಚನೆ ಇಲ್ಲಿ ಸಿಗುತ್ತದೆ. ತುಳುನಾಡಿನಲ್ಲಿ ಅರಾಜಕತೆ ಇದ್ದಾಗ ಉತ್ತರ ಭಾರತದಿಂದ ಬಂದ ಶಾತವಾಹನ ಮೂಲ ಪುರುಷನೊಬ್ಬ ಇಲ್ಲಿನ ಅರಸನಾದ ಎಂದು ಗೋವಿಂದ ಪೈಗಳು ಹೇಳುತ್ತಾರೆ. ಶಾಲಿವಾಹನ ಎನ್ನುವುದು ಶಾತವಾಹನ ಪದದ ಇನ್ನೊಂದು ರೂಪ. ಶಾಲಿವಾಹನನೇ ತುಳುವರ ಆದಿದೈವ ಬೆರ್ಮರಾಗಿರಬಹುದೇ ಎನ್ನುವುದು ಚಿಂತನಾರ್ಹ ವಿಚಾರವಾಗಿದೆ. ಅವನು ಬೌದ್ಧರ ಸಾರ್ಥಗಳ ಜತೆಗೆ ಹಡಗಿನಲ್ಲಿ ತುಳುನಾಡಿಗೆ ಉತ್ತರ ಭಾರತದಿಂದ ಬಂದವನಾಗಿರಬಹುದಾದ ಕಾರಣ ಬೆರ್ಮೆರು ಸಮುದ್ರದಿಂದ ಬಂದರು ಎನ್ನುವ ಸೂಚನೆಗೆ ಅದು ಹೊಂದಿಕೆಯಾಗುತ್ತದೆ. ಕುದುರೆಯೂ ಕೂಡ ತುಳುನಾಡಿಗೆ ಸಮುದ್ರ ವ್ಯಾಪಾರದ ನಂತರವೇ ಪರಿಚಯವಾಯಿತು. ಸಾಮಾನ್ಯವಾಗಿ ಬೆರ್ಮರ ಆರಾಧಕರು ಅವರಿಗೆ ಗುಣ ರೂಪಗಳು ಇಲ್ಲ ಎಂದು ಅಭಿಪ್ರಾಯ ಪಡುತ್ತಾರೆ. ಅದಕ್ಕಾಗಿಯೇ ಬ್ರಹ್ಮಸ್ಥಾನಗಳಲ್ಲಿ ಲಿಂಗರೂಪದಲ್ಲಿ ಅಂದರೆ ನಿರ್ದಿಷ್ಟ ರೂಪದಲ್ಲಿ ಬೆರ್ಮರನ್ನು ಆರಾಧಿಸುವುದನ್ನು ಕಾಣುತ್ತೇವೆ. ಭಕ್ತರಿಗೆ ಬೆರ್ಮರ ಮೂಲವನ್ನು ಮತ್ತು ರೂಪವನ್ನು ಊಹಿಸುವುದರ ಬಗ್ಗೆ ಸಮ್ಮತಿ ಇಲ್ಲ. ಹೀಗಿದ್ದರೂ ಕುತೂಹಲಿಗಳು ಬ್ರಹ್ಮಸ್ಥಾನಗಳಲ್ಲಿರುವ ದೇವರು ಗಂಡೋ ಹೆಣ್ಣೋ ಖಡ್ಗೇಶ್ವರನೋ ಖಡ್ಗೇಶ್ವರಿಯೋ ಎಂದು ಚಿಂತನೆ ನಡೆಸಿದ್ದೂ ಇದೆ. ತುಳುನಾಡಿನಲ್ಲಿ 2 ಪ್ರಧಾನ ವೇದ ಬ್ರಹ್ಮ ಅಥವಾ ಚತುರ್ಮುಖ ಬ್ರಹ್ಮನ ದೇವಾಲಯಗಳಿವೆ. ಅವು ಉಡುಪಿ ಬಳಿಯ ಕಟ್ಟಿಂಗೇರಿಯಲ್ಲಿರುವ ಬ್ರಹ್ಮ ದೇವಸ್ಥಾನ ಮತ್ತು ಮೂಡುಬಿದಿರೆಯ ಲಾಡಿ ಎಂಬಲ್ಲಿರುವ ಚತುರ್ಮುಖ ಬ್ರಹ್ಮ ದೇವಸ್ಥಾನ. ಇವುಗಳಲ್ಲಿ ಮೂಡುಬಿದಿರೆಯ ಬ್ರಹ್ಮ ದೇವಾಲಯದಲ್ಲಿ ಕುದುರೆ ಏರಿದ ಬೆರ್ಮರ ಗುಡಿಯೂ ಇದೆ. ತುಳುನಾಡಿನಲ್ಲಿ ಜೈನರ ಬ್ರಹ್ಮಯಕ್ಷನ ಆರಾಧನೆಯೂ ಇದೆ.
ಲೌಕಿಕರಾದ ಜೈನರು ಇಹಲೋಕದ ಸಮಸ್ಯೆಗಳ ಪರಿಹಾರಕ್ಕೆ ಪೂಜಿಸುವ ಒಬ್ಬ ಜನಪ್ರಿಯ ದೇವರು

0: ಬ್ರಹ್ಮ. ಜೈನ ಬ್ರಹ್ಮನ ಶಿಲ್ಪಗಳು ತುಳುನಾಡಿನ ಬೆರ್ಮರ ಲಕ್ಷಣಗಳನ್ನು, ವೇದ ಬ್ರಹ್ಮನ ಲಕ್ಷಣಗಳನ್ನು ಅಳವಡಿಸಿಕೊಂಡಿವೆ. ಕೆಲವು ಕಡೆಗಳಲ್ಲಿ ಜೈನ ಬ್ರಹ್ಮನು ಕುದುರೆ ಏರಿದ ವೀರನಾದ ತುಳು ಬೆರ್ಮರ ಹಾಗೆ ಚಿತ್ರಿತವಾದರೆ, ಇನ್ನು ಕೆಲವು ಕಡೆ ಚತುರ್ಮುಖ ಬ್ರಹ್ಮನ ಹಾಗೆ ಹಂಸದ ವಾಹನ ಸಂಕೇತವನ್ನು ಪೀಠದ ಕೆಳಭಾಗದಲ್ಲಿ ಹೊಂದಿರುತ್ತಾನೆ. ಬ್ರಹ್ಮಸ್ತಂಭದ ಮೇಲೆ ಕುಳಿತ ಬ್ರಹ್ಮ ಇದ್ದರೆ ಕೆಳಗೆ ಬುಡದಲ್ಲಿ ಕುದುರೆ ಏರಿದ ಖಡ್ಗಧಾರಿ ವೀರ ಬ್ರಹ್ಮನ ಚಿತ್ರವಿರುವುದೂ ಇದೆ. ತುಳುವರ ಬೆರ್ಮೆರ್ ಮತ್ತು ಜೈನರ ಬ್ರಹ್ಮ ಇಬ್ಬರೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಪಾತ್ರಿಗಳ ಅಥವಾ ಮಾಧ್ಯಮ ವ್ಯಕ್ತಿಗಳ ಮೇಲೆ ಆವಾಹನೆಯಾಗಿ, ಅಂದರೆ ದರ್ಶನ ಬಂದು ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಉದಾಹರಣೆಗಳಿವೆ. ತುಳುನಾಡಿನ ಸಾಕಷ್ಟು ಶಾಸನಗಳಲ್ಲಿ ಬ್ರಹ್ಮಸ್ಥಾನವನ್ನು ಮತ್ತು ಬ್ರಹ್ಮರನ್ನು ಉಲ್ಲೇಖಿಸಿದ ಹಲವಾರು ಉದಾಹರಣೆಗಳಿವೆ. ಹಾಗೆಯೇ ಹಲವಾರು ಬ್ರಹ್ಮಸ್ಥಾನಗಳಿಗೆ ಮುಜರಾಯಿ ಇಲಾಖೆಯ ತಸ್ದೀಕು ಬರುತ್ತದೆ. ಅವುಗಳಲ್ಲಿ ಹಲವು ಬ್ರಹ್ಮಸ್ಥಾನಗಳು ಈಗ ಅಳಿದು ಹೋಗಿವೆ. ಈಗ ಚಿತ್ತಾರಿ ಬ್ರಹ್ಮ ದೇವಸ್ಥಾನ, ಭೂತಬ್ರಹ್ಮ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇತ್ಯಾದಿ ಹೆಸರುಗಳು ಮುಜರಾಯಿ ಇಲಾಖೆಯ ಪಟ್ಟಿಯಲ್ಲಿ ಕಾಣಸಿಗುತ್ತವೆ. ಅವು ಮೂಲತಃ ಬೆರ್ಮೆರ್ ಆರಾಧನೆಯ ಕ್ಷೇತ್ರಗಳಾಗಿದ್ದಿರಬಹುದು. ಒಟ್ಟಿನಲ್ಲಿ ತುಳುನಾಡಿನ ಬೆರ್ಮೆರ್ ಆರಾಧನೆಯು ಇಲ್ಲಿನ ದೈವಾರಾಧನೆಯ ಬಹಳ ಮುಖ್ಯ ಆಯಾಮವಾಗಿದೆ.
1: ಇದುವರೆಗೂ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರಿಂದ ಭಾಷಣ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ
3: ಕರ್ನಾಟಕ ಬರಿ ನಾಡಲ್ಲ.

ಅಯೋಧ್ಯ ಮಥುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೇತಿ ಮೋಕ್ಷದಾಯಿಕ. ಮೋಕ್ಷದಾಯಕವಾದ ಸಪ್ತಪುರಿಗಳಲ್ಲಿ ಶ್ರೇಷ್ಠವಾದುದು ನಮ್ಮ ಅವಂತಿಪುರ. ಮಾಳವ ದೇಶದ ಈ ಪುಣ್ಯಭೂಮಿಯಲ್ಲಿ ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದ ಮಹಾಯೋಗ ನನ್ನದು. ಮಹಾಕಾಲೇಶ್ವರನ ದಿವ್ಯ ಸನ್ನಿಧಾನ ಇಲ್ಲಿದೆ. ಶಿವನಿಂದ ತ್ರಿಪುರಾಸುರರ ಸಂಹಾರವಾದ ಮೇಲೆ ಶಿವನ ವಿಜಯದಿಂದ ಇದಕ್ಕೆ ಉಜ್ಜಯಿನಿ ಉಜ್ಜಯಿನಿ ಎಂದು ಹೆಸರಾಯಿತು. ಪದವಿ ಪೂರ್ವ ಪುಣ್ಯಾನಾಂ ಎಂಬ ಮಾತೊಂದಿದೆ. ಈ ರಾಜ್ಯವನ್ನು ನಮ್ಮ ಅಜ್ಜ ಭುಜಕೀರ್ತಿ ಮಹಾರಾಜರು ಆಳುತ್ತಿದ್ದರು. ಆ ಕಾಲದಲ್ಲಿ ವಿದ್ಯೆ ತಲೆಗೆ ಹತ್ತದೆ ಕುಟುಂಬದಿಂದ ಪರಿತ್ಯಕ್ತನಾದ ಚಂದ್ರಶರ್ಮನೆಂಬ ವಿಪ್ರಮೋತ್ತಮನು ಬ್ರಹ್ಮರಾಕ್ಷಸನಿಂದ ಅನುಗ್ರಹೀತನಾಗಿ ವಿದ್ಯಾರ್ಜನೆ ಮಾಡಿ ಹಿಂತಿರುಗುವಾಗ ಈ ನಗರದ ವೇಶ್ಯೆಯ ಮನೆಯಲ್ಲಿ ವಿಶ್ರಾಂತಿ ಪಡೆದನಂತೆ. ಆತನ ವಿಶೇಷತೆಯನ್ನು ಗಮನಿಸಿ ಮಹಾರಾಜರು ತಮ್ಮ ಪುತ್ರಿ ಧರಣಿ ಮೋಹಿನಿಯನ್ನು ಅವನಿಗೆ ವಿವಾಹ ಮಾಡಿಕೊಟ್ಟರಂತೆ. ಜೊತೆಯಲ್ಲಿ ವೈಶ್ಯ ಪುರೋಹಿತ ವೇಶ್ಯ ಕನ್ಯೆಯರು ಹೀಗೆ ನಾಲ್ಕು ಮಂದಿಯನ್ನು ಆತ ವರಿಸಿದ ಕಾರಣದಿಂದ ವಿಕ್ರಮ ವರರುಚಿ ಭಟ್ಟಿ ಭರ್ತೃಹರಿ ಎಂಬ ನಾಲ್ಕು ಮಂದಿ ಮಕ್ಕಳು ನಾವಾದೆವು. ನಮ್ಮ ತಂದೆಯವರು ಸಿಂಹಾಸನವೇರಲಿಲ್ಲ. ನಮ್ಮಜ್ಜ ದೈವವಶರಾದಾಗ ಅವರ ಅಂಬೋಣದಂತೆ ಭರ್ತೃಹರಿ ಪಟ್ಟವೇರಿದ. ಆದರೆ ಅಧ್ಯಾತ್ಮದ ಹಾದಿಯಲ್ಲಿ ನಡೆದ ಅವನು ರಾಜ್ಯವನ್ನು ತ್ಯಜಿಸಿ ಕಾನನವನ್ನು ಸೇರಿದ. ನೀತಿ ಶತಕವನ್ನು ರಚಿಸಿ ಲೋಕವಿಖ್ಯಾತನಾದ. ಬಳಿಕ ಎಲ್ಲರ ಅಪೇಕ್ಷೆಯಂತೆ ವಿಶಾಲವಾದ ಈ ಸಾಮ್ರಾಜ್ಯಕ್ಕೆ ನಾನೇ ರಾಜನಾದೆ. ಸಹೋದರ ಭಟ್ಟಿ ಮಂತ್ರಿಯಾದ, ವರರುಚಿ ಪುರೋಹಿತನಾದ, ಭರತಖಂಡದ ಚಕ್ರವರ್ತಿಯಾದ ನಾನು ಪರಾಕ್ರಮದಲ್ಲಿ ಆದಿತ್ಯನಿಗೆ ಸಮಾನ ಎಂಬ ಅರ್ಥದಲ್ಲಿ ಜನ ನನ್ನನ್ನು ವಿಕ್ರಮಾದಿತ್ಯ ಎಂದು ಕರೆದರು. ಎಲ್ಲೆಡೆಯಲ್ಲೂ ನನ್ನ ಆಜ್ಞೆ ನಡೆಯಬೇಕಾದರೆ ಅಧಿಕಾರ ಐಶ್ವರ್ಯ ದೇಹಬಲ ಇದ್ದರೆ ಸಾಲದು, ದೈವಬಲವೂ ಬೇಕು. ಅದಕ್ಕಾಗಿ ಉಜ್ಜಯಿನಿ ನಗರವಾಸಿನಿಯಾದ ಮಹಾಕಾಳಿಯನ್ನು ಆರಾಧಿಸಿ ಆಕೆಯ ವರರೂಪವಾಗಿ ಚಂದ್ರಾಯುಧ ಎಂಬುದರ ಖಡ್ಗವನ್ನು ಪಡೆದೆ. ಮಧುವನದ ಕಾಪಾಲಿಕನೊಬ್ಬ ಕಪಟ ಸನ್ಯಾಸಿ ವೇಷಧಾರಿಯಾಗಿ ನನ್ನನ್ನು ವಂಚಿಸಿದಾಗ ಇದೇ ಖಡ್ಗದಿಂದ ಅವನ ಶಿರಚ್ಛೇದನ ಮಾಡಿದೆ. ಸುಪ್ರೀತಳಾದ ಕಾಳಿಕಾದೇವಿ ನನಗೆ ಮಹಾರಾಜನಾಗಿ 1000 ವರ್ಷಗಳ ಆಳ್ವಿಕೆಯನ್ನು ಕರುಣಿಸಿದಳು. ಜೊತೆಗೆ ಬೇತಾಳರಾಯನ ಸಿದ್ಧಿಯೂ ಆಯಿತು. ರಾಜಧಾನಿಗೆ ಹಿಂತಿರುಗಿದ ಬಳಿಕ ನಾನು ವಿಷಯವನ್ನು ಸಹೋದರ ಭಟ್ಟಿಗೆ ತಿಳಿಸಿದಾಗ ಮಂತ್ರಿಯಾದ ಆತ ತನ್ನ ಕುಶಾಗ್ರಮತಿಯಿಂದ ದೇವಿ ಕೊಟ್ಟ 1000 ವರ್ಷಗಳ ಆಯುಷ್ಯವನ್ನು 2000 ಉಪಾಯವನ್ನು ತಿಳಿಸಿದ. ಅದರಂತೆ ವರ್ಷದಲ್ಲಿ 6 ನಾನು ಪಟ್ಟವೇರಿ ಆಳ್ವಿಕೆಯನ್ನು ನಡೆಸಿದರೆ 6 ದೇಶ ಸಂಚಾರ ಮಾಡಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತೇನೆ. ತ್ರೇತಾಯುಗದಲ್ಲಿ ಸಜೀವ ಸ್ವರ್ಗಾರೋಹಣ ಮಾಡಿದಾತ ದಶರಥನಾದರೆ ದ್ವಾಪರದಲ್ಲಿ ಅರ್ಜುನ, ಆದರೆ ಕಲಿಯುಗದಲ್ಲಿ ಇಂದ್ರಸಭೆಯಲ್ಲಿ ಗೌರವಿಸಲ್ಪಟ್ಟವನು ನಾನೋರ್ವನೇ ಆಗಿದ್ದೇನೆ. 64 ವಿದ್ಯೆಗಳು ನನಗೆ ಕರಗತವಾಗಿವೆ. ಪ್ರಭು ಪರಮೇಶ್ವರನು

ದೇವಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ 32 ಸಜೀವ ಸ್ತ್ರೀಗೊಂಬೆಗಳಿಂದ ಶೋಭಿಸುವ ಮಯೂರ ಸಿಂಹಾಸನವನ್ನು ನನಗೆ ಬಳುವಳಿಯಾಗಿ ನೀಡಿದ್ದಾನೆ. ಎಂದಿನಂತೆ 6 ತಿಂಗಳ ಸಂಚಾರವನ್ನು ಪೂರೈಸಿ ನವರಾತ್ರಿಯ ಪುಣ್ಯಪರ್ವದಲ್ಲಿ ಸಭಾಸ್ಥಾನವನ್ನು ಸೇರಿಕೊಂಡಿದ್ದೇನೆ. ಮಯೂರ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವ ಈ ಹೊತ್ತು ವಿಜಯದಶಮಿಯ ಪುಣ್ಯಕಾಲ. ಇದು ವಿದ್ಯಾದಶಮಿ ಎಂದು ಕರೆಯಲ್ಪಡುವಂಥದ್ದು. ಆಸ್ಥಾನ ಪಂಡಿತರನ್ನೆಲ್ಲ ಕರೆಯಿಸಿ ಒಂದು ವಿದ್ವದ್ಗೋಷ್ಠಿಯನ್ನು ಏರ್ಪಡಿಸಿದ್ದೇನೆ. ಅವರನ್ನು ಉದ್ದೇಶಿಸಿ ಮಾತನಾಡಬೇಕಿದೆ. ಓ ದೇವಬ್ರಾಹ್ಮಣರೇ,

0: ನನ್ನ ಆಸ್ಥಾನದಲ್ಲಿ ಸಮಾಹಿತರಾದ ನೀವು ವಿದ್ವಾಂಸರಿದ್ದೀರಿ, ಸಾಮಾನ್ಯರಾದವರಲ್ಲ. ದೇವ ಬ್ರಾಹ್ಮಣರು, ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಖು, ಘಟಕರ್ಪರ, ಕಾಳಿದಾಸ, ವೇತಾಳ ಭಟ್ಟ, ವರರುಚಿ, ವರಾಹಮಿಹಿರ, ಹೀಗೆ ನವರತ್ನರೆಂದು ಜಗತ್ಪ್ರಸಿದ್ಧರಾಗಿದ್ದೀರಿ. ನಿಮ್ಮಲ್ಲೇ ನನ್ನದೊಂದು ಪ್ರಶ್ನೆ ಇದೆ. ಜಾತಕನೊಬ್ಬನ ಬದುಕಿನಲ್ಲಿ ನವಗ್ರಹಗಳು ವಿಶೇಷವಾದ ಪ್ರಭಾವ ಬೀರುತ್ತಿರುವುದು ನಮಗೆಲ್ಲ ತಿಳಿದಿರುವಂಥ ಅಂಶ. ಆದರೆ ನನಗಿರುವ ಕುತೂಹಲವೆಂದರೆ, ಆದಿತ್ಯಾದಿ ನವಗ್ರಹಗಳಲ್ಲಿ ಹೆಚ್ಚಿನ ಪ್ರಭಾವವುಳ್ಳವರು ಯಾರು? ಯಾರು ಬಲಶಾಲಿ? ಯಾರನ್ನು ಗ್ರಹಶ್ರೇಷ್ಠರೆಂದು ಪರಿಗಣಿಸಬಹುದಾಗಿದೆ? ಅವರ ಯೋಗ್ಯತೆ ಏನು? ಒಬ್ಬೊಬ್ಬರಾಗಿ ತಿಳಿಸುವಿರಾ?
1: ಮಹಾರಾಜ,
0: ಸ್ವಾಮಿ,
1: ಪ್ರಥಮನೂ ಪ್ರಧಾನನೂ ಆದ ಸೂರ್ಯದೇವರ ಬಗ್ಗೆ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ.
0: ಹೇಳಿ.
1: ಯಾಕೆಂದ್ರೆ ಅವನು ಅಸಾಮಾನ್ಯನಿದ್ದಾನೆ, ಮಾತ್ರವಲ್ಲ ಜ್ಞಾನ ಪ್ರಬೋಧಕನಿದ್ದಾನೆ, ಮಹಾ ತೇಜಸ್ವಿ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ನವಗ್ರಹಗಳಲ್ಲಿ ರಾಜ ಎಂದೆನಿಸಿಕೊಂಡಿದ್ದಾನೆ.
0: ಓಹೋ.
1: ಜ್ಞಾನ ಪ್ರಬೋಧಕನು, ಶಕ್ತಿ ಪ್ರದಾಯಕನು ಆದಂತಹ ಸೂರ್ಯನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಸರಿ. ಅವನೇ ಶ್ರೇಷ್ಠ, ಅವನೇ ಎಲ್ಲರಿಗಿಂತ ಜ್ಯೇಷ್ಠ.
0: ಒಳ್ಳೆಯದು. ನೀವೇನು ಹೇಳ್ತೀರಿ?
2: ಚಂದ್ರದೇವರ ಬಗ್ಗೆ ನಾನು ವಿಚಾರವನ್ನು ಹೇಳಲಿಕ್ಕಿದ್ದೇನೆ.
0: ಸರಿ.
2: ಚಂದ್ರನು ತಾರಾಪತಿಯಾಗಿದ್ದಾನೆ. ಲೋಕದಲ್ಲಿ ಅವರು ಸೌಮ್ಯವಾಗಿ ಆರೋಗ್ಯದಾಯಕವಾಗಿರಬೇಕು ಅಂತಿದ್ರೆ ಚಂದ್ರನ ಅನುಗ್ರಹ ಬೇಕು ಅಂತ ಹೇಳಿಕೊಳ್ಳುತ್ತಾ ಇದ್ದಾರೆ. ಕಾಡಿನಲ್ಲಿ ಯಾವುದೇ ಇರುವಂತಹ ವನಸ್ಪತಿಗಳೆಲ್ಲ ಬೆಳೆಯಬೇಕು ಅಂತಿದ್ರೆ ಔಷಧೀಶನಾಗಿದ್ದುಕೊಂಡು ಚಂದ್ರನ ಒಂದು ರೀತಿಯಲ್ಲಿ ಶಿವನ ತಲೆಯಲ್ಲಿ ಆರಾಧಿಸುವ ಕಾರಣ ಶಿವನಿಗೂ ಚಂದ್ರಚೂಡ ಎಂಬ ಹೆಸರು ಬಂದಿದೆ. ಆದ ಕಾರಣ ಚಂದ್ರನೂ ಶ್ರೇಷ್ಠನಾಗಿದ್ದಾನೆ, ಚಂದ್ರನೂ ಶ್ರೇಷ್ಠನಾಗಿದ್ದಾನೆ.
0: ಒಳ್ಳೇದು. ನೀವೇನು ಹೇಳ್ತೀರಿ
3: ಮಹಾರಾಜ?
0: ಓ,
3: ಮಂಗಳ, ಹೆಸರು ಮಂಗಳ ಆದ್ರೂ ಕೂಡ ಪ್ರವೃತ್ತಿಯಲ್ಲಿ ಮಂಗಳ ಕಾರಣ ಅಲ್ಲ. ಅವ ಹೆಸರು ಕುಜ ಅಂತಲೂ ಕರೀತಾರೆ, ಭೂಮಿ ಪುತ್ರ, ಕ್ಷತ್ರಿಯ ಗುಣ, ಪರಾಕ್ರಮ ಉಳ್ಳವನು, ರಾಜರ ಸೇನೆಯ ಪ್ರತೀಕವ. ನಮ್ಮ ಸೇನಾಬಲವನ್ನು ಹೆಚ್ಚಾಗಬೇಕಿದ್ರೆ, ನಮಗೆ ಯುದ್ಧದಲ್ಲಿ ಜಯ ಸಿಗಬೇಕಾಗಿದ್ರೆ ಕುಜನ ಅನುಗ್ರಹ ನಮಗೆ ಸದಾಕಾಲ ಇರಲೇಬೇಕಾಗ್ತದೆ. ಪರಾಕ್ರಮಿ ಶೂರನು ಆದಂತ ಕುಜನನ್ನು ಆರಾಧಿಸಿದ್ರೆ ನಮ್ಮ ಸೇನಾಬಲಕ್ಕೆ ಹೆಚ್ಚಿನ ಬರುವುದಕ್ಕೆ ಯಾವ ಸಂಶಯವೂ ಇಲ್ಲ.
0: ಕುಜದೋಷ ಇರಬಾರದು ಜಾತಕದಲ್ಲಿ ಅಲ್ವಾ? ನೀವೇನು ಹೇಳ್ತೀರಿ ಮುಂದೆ?
2: ಬುಧಗ್ರಹದ ಬಗ್ಗೆ ನಾನು ವಿವರವನ್ನು ಕೊಡ್ಲಿಕ್ಕೆ ಇದ್ದೇನೆ.
0: ಹೇಳಿ.
2: ಮಹಾಪ್ರಭು ಚಂದ್ರನ ಮಗನಾಗಿದ್ದುಕೊಂಡು, ಸಿರಿವಂತನಾಗಿದ್ದುಕೊಂಡು, ಬುದ್ಧಿವಂತನಾಗಿದ್ದುಕೊಂಡು, ಯಾವುದೇ ಬುಧ ದೆಸೆ ಬರಬೇಕು.

0: ಜನರು ಕಾಯುವಂತವನೇ ಬುಧ.
1: ಓಹೋ, ಒಳ್ಳೆಯದು. ಆಮೇಲೆ
2: ಮಹಾರಾಜ, ದೇವಗುರು ಬೃಹಸ್ಪತಿಯ ಬಗ್ಗೆ ಹೇಳುವುದಕ್ಕೆ ನಾನು ಅಪೇಕ್ಷೆ ಪಡುತ್ತಾ ಇದ್ದೇನೆ.
1: ಸರಿ.
2: ಅಂಗೀರಸ ಮಹರ್ಷಿಗಳ ಪುತ್ರ, ಸಮಸ್ತ ದೇವತೆಗಳಿಗೂ ಮಾನವರಿಗೂ ಅಲ್ಲ, ಎಲ್ಲಾ ಬುದ್ಧಿಜೀವಿಗಳಿಗೂ ಜೀವಜಾಲಕ್ಕೂ ಅವ ಗುರುಸ್ಥಾನದಲ್ಲಿದ್ದಾನೆ. ಅವನನ್ನು ಎಲ್ಲರೂ ಮಾನಿಸ್ತಾರೆ. ಗುರುವಿನ ಬಲ ಹೊಂದಿದ್ದರೆ ನಾವು ಕೈಗೊಳ್ಳುವಂತಹ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗ್ತವೆ. ಹಾಗಾಗಿ ಗುರುವೇ ಶ್ರೇಷ್ಠ. ಅವನೇ ಪರಮಾತ್ಮನ ದಿಗ್ದರ್ಶನವನ್ನು ಕೂಡ ಮಾಡುವನಾಗಿರುವುದರಿಂದ ಗುರುವಿಗೆ ಜಯವಾಗಲಿ.
1: ಹಾಗಿದ್ರೆ ಶುಕ್ರನ ವಿಶೇಷತೆ
3: ಮಹಾರಾಜ? ಶುಕ್ರ ಶುಭ್ರ ಬಿಳಿ ಅಂತ ಅರ್ಥ. ಸುಂದರ ಸುಕುಮಾರ ದೇಹವನ್ನು ಹೊಂದಿದ್ದಂತಹ ಮೃಗುಪುತ್ರನಾದಂತಹ ಶುಕ್ರ ಅಸುರರಿಗೆ ಗುರುವಾಗಿದ್ದಾನೆ. ಮೃತ ಸಂಜೀವಿನಿ ಮಹಾಮಂತ್ರದ ಸಿದ್ಧಿ ಇದೆ. ಕಾವ್ಯ ನಾಟ್ಯ ಸಂಗೀತ ಲಲಿತ ಕಲೆಗಳಿಗೆ ಅಧಿಪತಿಯಾದಂತಹ ಶುಕ್ರ ಯೋಗ್ಯ ಉತ್ತಮವಾದಂಥ ವೈವಾಹಿಕ ಜೀವನಕ್ಕೂ ಕುಟುಂಬ ಸೌಖ್ಯಕ್ಕೂ ಕಾರಣ ಆಗಿದ್ದಾನೆ. ಇವನ ಆರಾಧನೆಯಿಂದ ಇವನ ಪೂಜೆಯಿಂದ ನಮಗೆ ಉತ್ತಮವಾದಂಥ ಸಾಂಸಾರಿಕವಾದಂಥ ಸುಖ ಸಿಗಲಿಕ್ಕೆ ಸಾಧ್ಯ ಉಂಟು.
1: ಹೌದಾ? ಇನ್ನುಳಿದದ್ದು
4: ಇನ್ನು ರಾಹು ಮತ್ತು ಕೇತುಗಳ ಬಗ್ಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ.
1: ಹೇಳಿ ಸ್ವಾಮಿ.
4: ಯಾಕೆಂದ್ರೆ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಸ್ವರ್ಭಾನು ನಾಮಕನಾದ ಒಬ್ಬ ರಕ್ಕಸ ಸಿಂಹಿಕಾ ಪುತ್ರ, ಅವನು ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತಪಾನ ಮಾಡಿದ್ದರಿಂದ ವಿಷ್ಣುವಿನ ಚಕ್ರದಿಂದ ಅವನ ಶಿರಚ್ಛೇದನವಾಯಿತು. ತನುವಿದೆ ಶಿರವಿಲ್ಲ, ಶಿರವಿದೆ ತನುವಿಲ್ಲ. ಆದರೂ ನವಗ್ರಹಗಳಲ್ಲಿ ಸೇರ್ಪಡೆಗೊಂಡದ್ದು ರಾಹು ಮತ್ತು ಕೇತು ಎಂಬ ಹೆಸರಿನಿಂದ. ಪೀಡಾಕಾರಕರು ಸೂರ್ಯ ಚಂದ್ರರನ್ನೇ ಬಿಟ್ಟವರಲ್ಲ. ರಾಹು ಚಂದ್ರನನ್ನು ಬಾಧಿಸಿದರೆ ಕೇತು ಸೂರ್ಯನನ್ನೂ ಬಾಧಿಸ್ತಾನೆ. ಅಂತಹ ಪೀಡಾಕಾರಕರಾದಂತ ಅವರ ಬಗ್ಗೆ ನಮಗೆ ಭಯ ಭಕ್ತಿ ಎರಡೂ ಇರುವುದು ಒಳ್ಳೆಯದು.
1: ಆಯ್ತಲ್ಲ, ಎಲ್ಲಾ ವಿದ್ವಾಂಸರು ಸಮರ್ಥವಾಗಿಯೇ ತಮ್ಮ ವಿವರಗಳನ್ನು ಮಂಡಿಸಿದ್ದೀರಿ. ಹಾಗಿದ್ರೆ ಈಗ ಗ್ರಹ ಯಾರು ಶ್ರೇಷ್ಠ ಎನ್ನುವುದನ್ನು ತೀರ್ಮಾನ ಮಾಡಬೇಕಾದದ್ದು ನನ್ನ ಹೊಣೆಯಲ್ವೇ?
2: ಮಹಾರಾಜ,
1: ನೀವು ಯಾಕೆ ಎದ್ದು ನಿಂತದ್ದು?
5: ಕೇಳು ವಿಕ್ರಮ, ಶನಿಯ ಮಹಿಮೆಯ
2: ಮಹಾರಾಜ
5: ಎನ್ನು ಮನವಿಟ್ಟು ಲಾಲಿಸು.
2: ಕೇಳು,
5: ಕಾಲಭೈರವ ಪೂಜೆ ಮಾಡು.

0: ಮಹಾರಾಜ, ನಾನು ಶನಿ ಮಹಾತ್ಮನ ಬಗ್ಗೆ ಹೇಳುವುದಕ್ಕೆ ಉದ್ಯುಕ್ತನಾಗಿದ್ದೆ.
1: ಏನು ವಿಶೇಷವಿದೆ?
0: ರಾಜ ಸೂರ್ಯದೇವ ಮತ್ತು ಛಾಯಾದೇವಿಗೆ ಮಗನಾಗಿ ಜನಿಸಿದವನವನಿದ್ದಾನೆ. ಹಾಗಾಗಿ ಅವನನ್ನು ಛಾಯಾ ಮಾರ್ತಾಂಡ ಸಂಭೂತಂ ಎಂಬುದಾಗಿ ನಾವು ವರ್ಣಿಸ್ತಾ ಇದ್ದೇವೆ.
1: ಸರಿ.
0: ಮಂದಗತಿಯುಳ್ಳವ ಕಾಕವಾಹನನಿದ್ದಾನೆ, ಅವನನ್ನು ನಾವು ಭಜಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಅವ ಈಡೇರಿಸಿಕೊಡುತ್ತಾನೆ.
1: ಅವನ ಹುಟ್ಟು ಹೇಗಾಯಿತು?
0: ಅವನ ಹುಟ್ಟು ಬಾಲ್ಯದಲ್ಲಿ, ಅವ ಹುಟ್ಟುವ ಕಾಲಕ್ಕೆ ಅವನ ದೃಷ್ಟಿ ಅಪ್ಪನಾದಂತಹ ಸೂರ್ಯದೇವನ ಮೇಲೆ ಬಿದ್ದಾಗ ಆ ಸೂರ್ಯ ಹತಪ್ರಭನಾದ. ಸೂರ್ಯನ ಸಾರಥಿಯಾದಂತಹ ಅರುಣನು ನಿಸ್ತೇಜನಾದ. ಆ ಕುದುರೆಗಳು ಬಸವಳಿದವು, ಲೋಕದ ಗತಿಯೇ ನಿಂತು ಹೋಯಿತು. ಅದನ್ನರಿತಂತಹ ಶ್ರೀಮನ್ನಾರಾಯಣ ಶನಿದೇವನನ್ನು ಕೋರಿಕೊಂಡಾಗ ಅವ ಶಾಂತನಾದ, ತನ್ನ ಸ್ವಭಾವವನ್ನು ಮೃದು ಮಾಡಿಕೊಂಡ. ಹಾಗಾಗಿ ಸೂರ್ಯನಿಗೆ ಚಲನೆಯೂ ಪ್ರಾಪ್ತವಾಯಿತು. ಹಾಗಾಗಿ ಮಹಾಮಹಿಮನಿದ್ದಾನೆ, ಬೇಡಿದವರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕೂ ಸಮರ್ಥನಿದ್ದಾನೆ, ಅವನನ್ನು ನಿಂದಿಸಿದವರಿಗೆ ಶಿಕ್ಷೆ ಕೊಡುವುದಕ್ಕೂ ಶಕ್ತನಿದ್ದಾನೆ. ಹಾಗಾಗಿ ಅವನ ಬಗ್ಗೆ ಎಚ್ಚರಿಕೆಯಿಂದಿರಬೇಕು, ಅವನನ್ನು ನೀನು ಆರಾಧಿಸಬೇಕು ಅಂತ ನನ್ನ ಸಲಹೆ.
1: ಅಂದ್ರೆ ಶಿಕ್ಷೆ ಕೊಡುವುದರಲ್ಲಿ ದೊಡ್ಡವ ಶನಿ ಅಂತ ಹೇಳುದು ನೀವು.
0: ಹೌದು,
1: ಏನು ಹೇಳ್ತೀರಿ ಸ್ವಾಮಿ?
2: ಪುತ್ರನೇ ಇವನೀಗ

0: ಮಗ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು?
1: ಯಾ
0: ಪ್ರೀಣಯೇ ಸುಚರಿತೈ ಪಿತರಂ ಸಾ ಪುತ್ರ ಅಂತ ಒಂದು ಮಾತುಂಟು. ಸತ್ಯಾಚರ್ಯದಿಂದ ತಂದೆ ತಾಯಿಗಳನ್ನು ಮೆಚ್ಚಿಸಬೇಕಾದವನು ಮಗನು. ಆದ್ರೆ ಈ ಶನಿ ಹುಟ್ಟಿದಾಗ ಏನಾಯ್ತು, ತಂದೆಯಾದಂತಹ ಸೂರ್ಯನ ಚಲನೆಯೇ ನಿಂತು ಹೋಯಿತು, ಅವನಿಗೆ ಕುಷ್ಠರೋಗ ಬಂತು. ಹೌದಾ? ಅವನ ರಥಗಳು ಅದು ಸ್ತಬ್ಧವಾಯಿತು.
1: ಸರಿ,
0: ಮಾತ್ರ ಅಲ್ಲ, ಕುದುರೆಗಳು ಕಣ್ಣು ಕಾಣದ ಹಾಗೆ ಮುಗ್ಗರಿಸಿದವು. ಹೇಳವನಾಗಿ ಹೋದನ ಅರುಣ. ಹಾಗಿದ್ರೆ ತಂದೆಗೆ ಅಡ್ಡಿಯನ್ನು ತಂದಿತ್ತವ ಮಗ ಇವ, ಅವನು ಶ್ರೇಷ್ಠ ಗ್ರಹ ಅಂತ ಹೇಗೆ ಹೇಳ್ತೀರಿ ನೀವು? ಆಮೇಲೆ ಕ್ರೂರ ದೃಷ್ಟಿ, ಶಾಂತ ದೃಷ್ಟಿ ಇರಲಿ, ಶಿಕ್ಷೆಗೆ ಅವನು ಮುಖ್ಯವಾದಂತಹ ವ್ಯಕ್ತಿತ್ವವನ್ನು ತೋರಿಸ್ತಾನೆ ಅಂತ ಇದ್ರೆ ಅವನನ್ನು ಗ್ರಹರಾಜ ಅಂತ ಒಪ್ಪಿಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ ಕುಪುತ್ರ, ಕುಪುತ್ರ, ಕುಪುತ್ರ.
1: ರಾಜ, ನಿಂದಿಸಬೇಡ, ನಿಂದಿಸಬೇಡ.
0: ನಿಂದಿಸುವುದಲ್ಲ,
1: ನಿನ್ನ ದ್ವಾದಶ ಭಾವಕ್ಕೆ ಅವ ಬರುವುದಕ್ಕಿದ್ದಾನೆ, ಅವನನ್ನು ಎಚ್ಚರಿಕೆಯಿಂದ ನೀನು ಶ್ರದ್ಧೆಯಿಂದ ಭಜಿಸಬೇಕು ಅಂತ
0: ಬರಲಿ, ನಾನು ನೋಡಿಕೊಳ್ತೇನೆ.
2: ವಿಭಾ

0: ಸ್ವಾಮಿ.
1: ಮಹಾರಾಜ,
0: ಬ್ರಾಹ್ಮಣರಾದ ನಿಮ್ಮ ಬಗ್ಗೆ ನನಗೆ ಗೌರವವಿದೆ, ಆದ್ರೆ ನೀವು ಹೇಳಿದ ಮಾತುಗಳನ್ನು ನಾನು ಒಪ್ಪುವುದಕ್ಕೆ ಸಿದ್ಧನಿಲ್ಲ.
1: ಯಾಕೋ?
0: ಶನಿಯನ್ನು ಬಹಳ ದೊಡ್ಡ ವ್ಯಕ್ತಿ ಅಂತ ನೀವು ಮಾಡಿದಿರಿ.
1: ಹೌದು.
0: ಗ್ರಹರಾಜನಾಗುವ ಯಾವ ಯೋಗ್ಯತೆಯೂ ನಿಮ್ಮ ಮಾತುಗಳಲ್ಲಿ ಕಾಣಲಿಲ್ಲ.
1: ಹೌದೇ?
0: ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಡ್ಕೊಂಡವರನ್ನು ಒಬ್ಬ ಒಳ್ಳೆಯ

0: ಜಗತ್ತಿನಲ್ಲಿ ಸಂಚರಿಸುತ್ತಾ ಇರುವ ಈ ಶನಿ ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ, ಎಲ್ಲವನ್ನೂ ಕೇಳಿಸಿಕೊಳ್ಳಬಲ್ಲ. ಭೂಮಿಯಲ್ಲಿ ನಡೆಯುತ್ತಾ ಇರುವಂತಹ ವಿದ್ಯಮಾನ ಏನು? ಒಬ್ಬ ಸರ್ವಶ್ರೇಷ್ಠ ಅಧಿಕಾರಿ ಅನಿಸಿಕೊಂಡಂತಹ ಒಬ್ಬ ಮಹಾರಾಜ ವಿಪ್ರರೊಂದಿಗೆ ಸಂವಾದವನ್ನು ಮಾಡುತ್ತಾ ಇದ್ದಂತಹ ಈ ಕಾಲದಲ್ಲಿ ಗ್ರಹಗಳ ಬಗ್ಗೆ, ಗ್ರಹಚಾರಗಳ ಬಗ್ಗೆ, ಗ್ರಹ ಉತ್ತಮರ ಬಗ್ಗೆ ಸಾಕಷ್ಟು ವಿಮರ್ಶೆಯನ್ನು ಮಾಡುತ್ತಾ ಇದ್ದಾರೆ. ಅನೇಕ ಗ್ರಹಗಳ ಬಗ್ಗೆ ಮಾತನಾಡುತ್ತಾ ಈ ಶನಿಯ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಏನು ತಿಳಿದಿದೆ ಇವನಿಗೆ? ಶನಿ ಅಂದ್ರೆ ಯಾರು? ಛಾಯಾ ಮಾರ್ತಂಡ ಸಂಜಾತ. ಹುಟ್ಟಿದ ಕ್ಷಣದಲ್ಲೇ ತನ್ನ ದೃಷ್ಟಿಕ್ಷೇಪದಿಂದ ಲೋಕದ ಕಣ್ಣು ಎನಿಸಿದಂತಹ ಸೂರ್ಯನನ್ನೇ ಧೃತಿಗೆಡಿಸಿದವ. ಮೈಯೆಲ್ಲ ಬಿಳಿಚಿ ಹೋಗಿ ತನ್ನ ಪ್ರಭೆಯನ್ನೆಲ್ಲ ಉಡುಗಿ ಹೋಗಿ ಕೇವಲವಾದವನು, ಕೇವಲವಾದವನು ಮಾತ್ರ ಅಲ್ಲ, ಅವನ ಸಾರಥಿಯಾದಂತಹ ಋಣನೂ ಕೂಡ ಸಾರಥ್ಯವನ್ನು ಮಾಡಲಾರದ ಸ್ಥಿತಿಗೆ ಬಂದು ತಲುಪಿದ. ಕುದುರೆಗಳು ದೃಷ್ಟಿಯನ್ನೇ ಕಳೆದುಕೊಂಡವು. ಇದೆಲ್ಲ ಮಾಡಬೇಕಾಗಿದ್ರೆ ಕೇವಲ ನಮ್ಮ ಜನ್ಮ ಕಾಲದಲ್ಲಿ ಇದನ್ನು ಮಾಡುವುದಕ್ಕೆ ಸಾಧ್ಯ ಆಯ್ತು.
1: ಹೌದು,
0: ಹಾಗಾದ್ರೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಇದೆಲ್ಲ ಶ್ರೀಮನ್ನಾರಾಯಣನ ಸಂಕಲ್ಪ ಅಂತ ನಮಗೆ ಆಮೇಲೆ ತಿಳಿಯಿತು. ನಮಗಿದು ಕರ್ತವ್ಯ ಅಂತಲೂ ತಿಳಿಯಿತು. ನಾವು ಗ್ರಹ ಕುಂಡಲಿಯ ವಿವಿಧ ಸ್ಥಾನಗಳಲ್ಲಿ ಸಂಚಾರ ಮಾಡುವ ಕಾರಣದಿಂದ ಒಂದೊಂದು ಬಗೆಯ ದಶೆಗಳು ಪ್ರಾಪ್ತವಾಗ್ತವೆ. ಆ ದಶೆಗಳ ಭುಕ್ತಿಯನ್ನು ಹೊಂದುವ ಕಾಲದಲ್ಲಿ ಕೆಲವರಿಗೆ ಕಷ್ಟವೋ ಕೆಲವರಿಗೆ ಸುಲಭವೋ ಆಗ್ತದೆ. ಶನಿಯ ಪ್ರಭಾವ ಇತರ ಗ್ರಹಗಳ ಹಾಗೆಯೇ ಉಂಟು. ಅವರವರು ಮಾಡಿದ ಪಾಪ ಕರ್ಮವೋ ಪುಣ್ಯ ಕರ್ಮವೋ ಕರ್ಮದ ಫಲವನ್ನು ಅನುಭವಿಸುವುದಕ್ಕೆ ಈ ಪ್ರಪಂಚದಲ್ಲಿ ಬಂದಿರ್ತಾರೆ. ಕರ್ಮದ ಫಲವನ್ನು ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಕೆಟ್ಟ ಫಲ ಯಾರಿಗೂ ಬೇಡ, ಕೆಟ್ಟ ಫಲ ಕಷ್ಟ ಯಾರಿಗೂ ಬೇಡ. ಸುಖ ಸಿಗುವುದಾದ್ರೆ ಪ್ರತಿಯೊಬ್ಬರಿಗೂ ಬೇಕು. ಹಿಂದೆ ಮಾಡಿದ ಕರ್ಮವನ್ನು ಮರೆತಿದ್ದಾರೆ, ಆ ಕಾರಣದಿಂದಲೇ ಈ ಬಗೆಯ ಅಹಂಕಾರ ಬರ್ತದೆ. ವಿಕ್ರಮನಿಗೂ ಹಾಗೆಯೇ, ನಾನಿನ್ನೇ ನಮ್ಮನ್ನ ಗ್ರಹಚಾರದಲ್ಲಿ ಪ್ರವೇಶ ಮಾಡಬೇಕು ಎನ್ನುವ ಹೊತ್ತಿನಲ್ಲಿಯೇ ಅವನ ಅಹಂಕಾರ ಪ್ರಕಟವಾಗಿದೆ. ಆದ್ದರಿಂದ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಅವನನ್ನು ಶಿಕ್ಷಿಸುವುದಕ್ಕೆ, ಎಚ್ಚರಿಸುವುದಕ್ಕೆ ಈಗಲೇ ಅವನ ಸ್ಥಾನವನ್ನು ಪ್ರವೇಶ ಮಾಡ್ತೇನೆ.
2: ಏನಿದು ಆಶ್ಚರ್ಯ? ನನ್ನ ಅರಮನೆಯ ಮಹಾದ್ವಾರದ ಬಳಿ ಅಕರಾಳ ವಿಕರಾಳವಾದಂತಹ ಒಂದು ಆಕೃತಿ, ಭೂಮಾಕಾರದ ಆಕೃತಿ, ಕಪ್ಪು ವರ್ಣ, ಕೆಂಡದುಂಡೆಗಳನ್ನು ಕಾರುವಂತಹ ಕಣ್ಣುಗಳು, ವಕ್ರ ನಡೆ, ಕಾಗೆಯೇ ವಾಹನವಾಗುಳ್ಳಂತಹ ಈ ವ್ಯಕ್ತಿ ಯಾರು ಅಂತ ತಿಳಿಯುವುದು ಕಷ್ಟವೇನಲ್ಲ. ಸ್ವಯಂ ಶನಿದೇವರೇ ನಮ್ಮ ಅರಮನೆಗೆ ಬಂದಿದ್ದಾರೆ ಅಂತ ಆದರೆ ಛೇ, ಪ್ರಮಾದವಾಗಿದೆ. ಎದ್ದು ಹೋಗಿ ಅವರಿಗೆ ನಮಸ್ಕರಿಸಬೇಕು. ಸ್ವಾಮಿ ನಮಸ್ಕಾರ.
0: ನಮಸ್ಕಾರವೇ
3: ಏನು ರಾಜ?

0: ರಾಜ ವಿಕ್ರಮ
1: ಸ್ವಾಮಿ,
0: ನನ್ನ ದರ್ಶನವಾದಾಗ ಸಾಷ್ಟಾಂಗವರೆಗೆ ಸ್ತುತಿಯನ್ನು ಮಾಡುತ್ತಾ ಇದ್ದಿ.
1: ಹೌದು ದೇವ,
0: ನನ್ನನ್ನು ಕಾಣದೇ ಇದ್ದ ಹೊತ್ತಿನಲ್ಲಿ ನೀನಾಡಿದ ಮಾತುಗಳನ್ನು ನಾನು ಕೇಳಿಸಿಕೊಂಡಿಲ್ಲ ಅಂತ ಭಾವಿಸಿದೀಯ. ಅಹಂಕಾರದಿಂದ, ಚಕ್ರವರ್ತಿ ಎನ್ನುವಂತಹ ಮದದಿಂದ ನಿನಗಿರುವಂತಹ ಐಶ್ವರ್ಯ ನಿನ್ನನ್ನು ಕುರುಡನನ್ನಾಗಿ ಮಾಡಿಸಿದೆ, ಬುದ್ಧಿ ಕುರುಡನನ್ನಾಗಿ ಮಾಡಿಸಿದೆ. ಆದ್ದರಿಂದಲೇ ನೀನು ವಿಪ್ರರೆಲ್ಲರೂ ಹೇಳಿದಂತಹ ಬೋಧನೆಯನ್ನು ಕಡೆಗಣಿಸಿ ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿದೆ. ತಂದೆಗೆ ತಕ್ಕ ಮಗನಲ್ಲ ಅಂತ ನಿಂದಿಸಿದೆ. ನಾನು ಕೊಡುವಂತಹ ಶಿಕ್ಷೆಯನ್ನು ಉಪಟಳ ಎನ್ನುವುದಾಗಿ ಪರಿಗಣಿಸಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ನಿನ್ನಲ್ಲಿರುವಂತಹ ಗರ್ವ, ನಿನ್ನ ಗರ್ವ ಮುರಿಯಬೇಕು. ಆ ಗರ್ವದಲ್ಲಿದ್ದವನು ಅರಸರಾಗಿರುವುದಕ್ಕೆ ಯೋಗ್ಯನಲ್ಲ. ಅದಕ್ಕಾಗಿ ನಾನೇನು ಮಾಡ್ತೇನೆ ಗೊತ್ತಿದೆಯಾ?
1: ಪರಮಾತ್ಮ ಮನ್ನಿಸಬೇಕು, ಮನ್ನಿಸಬೇಕು. ಪ್ರಮಾದವಶಾತ್ ಆ ಕಾರ್ಯ ನಡೆದು ಹೋಯಿತು. ನಾನು ತಿಳಿದು ಮಾಡಿದ ವಿಚಾರವಲ್ಲ. ಯಾಕೆ ಹೀಗೆ ಮಾಡಿದೆ ಎನ್ನುವುದು ನನಗೂ ಗೊತ್ತಿಲ್ಲ ಸ್ವಾಮಿ. ಈ ಬಾರಿ ನನ್ನನ್ನು ಕ್ಷಮಿಸಿ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ.
0: ಕೇವಲ ಅಪ್ರಬುದ್ಧನಾಗಿದ್ದರೆ, ಮುಗ್ಧನಾಗಿದ್ದರೆ ನೀನಾಡಿದ ಮಾತನ್ನು ಒಪ್ಪಿಕೊಳ್ಳಬಹುದಿತ್ತು ಪ್ರಮಾದ ಅಂತ. ಆದ್ರೆ ನೀನು ಹಾಗಲ್ಲ. ನೀನು ವಾಕ್ಯರ್ಥದಲ್ಲಿ ವಿದ್ವಾಂಸರಾದಂತಹ ಬ್ರಾಹ್ಮಣರೊಂದಿಗೆ ಚರ್ಚೆಯನ್ನು ಮಾಡುತ್ತಾ ನಿನ್ನದನ್ನೇ ಸಿದ್ಧಾಂತ ಅಂತ ಪ್ರತಿಪಾದಿಸುವುದಕ್ಕೆ ಹೊರಟವನು. ಆದ್ದರಿಂದ ಈ ಹೊತ್ತಿನಲ್ಲಿ ನಿನಗೆ ಸರಿಯಾದ ಶಿಕ್ಷೆಯಾಗಬೇಕು. ನಾನು ಎಲ್ಲಿ ಪ್ರವೇಶ ಮಾಡ್ತೇನೆ?

0: ವಿಕ್ರಮ ಆಲಿಸು ಆಲಿಸು ಆಲಿಸು.
1: ಏನು ದೇವ್ರೆ?
0: ಕನ್ಯಾ ರಾಶಿ ಅಂದ್ರೆ ಹನ್ನೆರಡನೇ ರಾಶಿ.
1: ಹೌದು,
0: ನಿನ್ನದು ಜನ್ಮ ರಾಶಿ ತುಲಾ ರಾಶಿ ಅಲ್ವಾ? ನಾನು ಹನ್ನೆರಡನೇ ರಾಶಿಯಲ್ಲಿ ಪ್ರವೇಶ ಮಾಡಿ ಒಂದೊಂದು ರಾಶಿಯಲ್ಲಿಯೂ ಎರಡೂವರೆ ವರ್ಷಗಳ ಹಾಗೆ ಮೂರು ಅಂದ್ರೆ ನನ್ನ ನಿಧಾನ ಗತಿ ಇರುವುದರಿಂದ ಮಂದವಾಗಿ ನಾನು ಚಲಿಸುವುದರಿಂದ ಎರಡೂವರೆ ಎರಡು ವರ್ಷಗಳಂತೆ ಏಳುವರೆ ವರ್ಷಗಳ ಕಾಲ ನಿನ್ನನ್ನು ಪೀಡಿಸ್ತೇನೆ. ನಿನಗಿರುವಂತಹ ಅಹಂಕಾರ ಇಳಿಬೇಕು. ನಿನಗೆ ಸಂಪತ್ತು ಭಂಡಾರ ತುಂಬಿದೆ ಎನ್ನುವಂತಹ ಅಹಂಕಾರ ಉಂಟು. ನೀನು ಕೈಯಲ್ಲಿ ಒಂದು ಕಾಸಿಲ್ಲದವನಂತೆ ಅನ್ಯರ ಆಶ್ರಯಕ್ಕೊಳಗಾಗಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನೀನು ಭೂಭುಜನಾಗಿ ಎಲ್ಲರನ್ನೂ ರಕ್ಷಿಸುವವನಾಗಿ ಆಯುಧಪಾಣಿಯಾಗಿ ಬೇಕಾದಷ್ಟು ಪರಾಕ್ರಮವನ್ನು ಪ್ರಕಟ ಮಾಡಿದವನು. ಅಂತಹ ನಿನಗೆ ಕೈ ಕಾಲುಗಳಿಲ್ಲದ ಹಾಗೆ ನಿನಗೆ ತಕ್ಕ ದಂಡನೆಯನ್ನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ದೀರ್ಘಾಯುಷ್ಯ ಸಿಕ್ಕಿದಲ್ವಾ? ನಿನಗೆ ಸಿಕ್ಕಿದ ಆಯುಷ್ಯಕ್ಕೆ ಭಟ್ಟಿ ಮತ್ತಷ್ಟು ಆಯುಷ್ಯವನ್ನು ಕೊಟ್ಟು ಆಯುಷ್ಯ ವರ್ಧನವನ್ನು ಮಾಡಿದ್ದಾನೆ ಅಂತ ಕೇಳಿದ್ದೇನೆ. ನಿನಗೆ ಇಷ್ಟು ಆಯುಷ್ಯ ಹೆಚ್ಚಾಯಿತು ಅಂತ ಅನ್ನಿಸ್ತೇನೆ. ನಿನಗೆ ಮರಣ ಬರಲಿ ಅಂತ ಅಪೇಕ್ಷಿಸುವ ಹಾಗೆ ಮಾಡ್ತೇನೆ. ಇಷ್ಟು ನಾನು ಮಾಡದಿದ್ದರೆ ನಾನು ಸರಿಯೇ ಅಲ್ಲ.
1: ಅಯ್ಯೋ ಶಿವ.

ಆಣೆ ಹಾಕಿ ಭಾಷೆ ತೊಟ್ಟು ಬೆನ್ನು ಹಾಕಿ ಹೊರಟೇ ಹೋದರಲ್ಲ. ನಾನೆಷ್ಟು ಬೇಡಿಕೊಂಡ್ರೂ ಬಗೆ ಬಗೆಯಿಂದ ಯಾಚಿಸಿದ್ರೂ ಕೂಡ ಆ ಶನಿ ಮಹಾತ್ಮನ ಅಂತರಂಗ ಕರಗಲಿಲ್ಲ ಅಂತಾದ್ರೆ ಛೇ, ನನ್ನ ಪ್ರಮಾದವೆಷ್ಟು ಎನ್ನುವುದು ಈಗ ನನಗೆ ಅರ್ಥ ಆಗ್ತದೆ. ಓ ಬ್ರಾಹ್ಮಣ ಉತ್ತಮರೇ, ಸಭಾ ಮಧ್ಯದಲ್ಲಿ ನಾನಾಡಿದ ಆ ಮಾತುಗಳು ನೇರವಾಗಿ ಶನಿಗೆ ತಾಗಿದಂತಾದದ್ದರಿಂದಲೇ ಅವನು ಬರಬೇಕಾಯಿತು. ಇದೆಲ್ಲವೂ ನನ್ನ ಗ್ರಹಗತಿ. ಬಲವಂತನಾದಂತಹ ಶನಿದೇವನ ಎದುರಿನಲ್ಲಿ ನಾನು ಯಾವತ್ತೂ ಕೂಡ ವಿಜೃಂಭಿಸುವುದಕ್ಕೆ ದಾರಿ ಇಲ್ಲ. ಏನು ಮಾಡೋಣ, ಆ ಗ್ರಹಚಾರದ ರೀತಿಯಂತೆ ನಾನು ಬದುಕಿನಲ್ಲಿ ಕಷ್ಟಗಳನ್ನು ಪಡೆಯಬೇಕಾದಂಥ ಅನಿವಾರ್ಯತೆ ಬಂತು.

0: ಅಲ್ಲ, ಏನು ಮಾಡ್ಲಿ ಏನು ಮಾಡ್ಲಿ
1: ಮಹಾರಾಜ, ಚಿಂತಿಸಬೇಡ, ಪರಿಹಾರ ಇದೆಯಪ್ಪ,
0: ಪರಿಹಾರ ಇದೆಯೇ?
1: ಹೌದು.
0: ಏನು ಪರಿಹಾರ?
1: ನೀನು ಶನಿದೇವನನ್ನು ಅರ್ಚಿಸಬೇಕು. ಅದಕ್ಕೊಂದು ವಿಧಿ ವಿಧಾನ ಅಂತಿದೆ, ಅದನ್ನು ನಿನ್ನ ಸಮ್ಮುಖದಲ್ಲಿ ಹೇಳುವುದಕ್ಕೆ ನಾನು ಉತ್ಸುಕನಾಗಿದ್ದೇನೆ.
0: ಏನದು ವಿಧಾನ?
1: ಕುದುರೆಯ ಲಾಳದಿಂದ ಶನಿದೇವರ ಪ್ರತಿಮೆಯನ್ನು ಮಾಡಿಸಬೇಕು. ಅದನ್ನು ಮಣ್ಣಿನ ಮಡಿಕೆಯಲ್ಲಿಟ್ಟು ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಬೇಕು. ಷೋಡಶೋಪಚಾರಗಳಿಂದ ಅರ್ಚಿಸಬೇಕು. 23,000 ಶನಿ ಜಪವನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಉದ್ದು ಎಳ್ಳು ಗೋಧಿಯ ಜೊತೆಗೆ ಶುದ್ಧ ಲೋಹ ನೀಲಿ ವಸ್ತ್ರಗಳನ್ನು ಬಡವರಿಗೆ ದಾನವೀಯಬೇಕು ಮಹಾರಾಜ. ಅಲ್ಲದೆ ಬಿಗುಮಾನ ಬಿಟ್ಟು ಅತ್ಯಂತ ವಿನಯಪೂರ್ವಕವಾಗಿ ಕೂಷ್ಮಾಂಡ ದಾನವನ್ನು ಮಾಡಬೇಕು. ಆ ಮೂಲಕ ಶನಿಯ ದೋಷವನ್ನು ಪರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದರತ್ತ ಮನ ಮಾಡು ಮಹಾರಾಜ, ಮನ ಮಾಡು.
0: ಪೂಜ್ಯರೇ,
1: ಸ್ವಾಮಿ,
0: ನೀವು ಹೇಳಿದಂತಹ ಪೂಜೆಯ ವಿಚಾರಗಳೆಲ್ಲ ಹೌದು. ಹಾಗಂತ ಶನಿಯ ಪ್ರತಿಜ್ಞೆ ತಪ್ಪಲಿಕ್ಕುಂಟೆ. ನನ್ನನ್ನು

0: ಬೇಕು. ಆ ಮೂಲಕ ಶನಿಯ ದೋಷವನ್ನು ಪರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದರತ್ತ ಮನ ಮಾಡು ಮಹಾರಾಜ, ಮನ ಮಾಡು.
1: ಪೂಜ್ಯರೇ
0: ಸ್ವಾಮಿ,
1: ನೀವು ಹೇಳಿದಂತಹ ಪೂಜೆಯ ವಿಚಾರಗಳೆಲ್ಲ ಹೌದು. ಹಾಗಂತ ಶನಿಯ ಪ್ರತಿಜ್ಞೆ ತಪ್ಪಲಿಕುಂಟೆ ನನ್ನನ್ನು ಎರಡೂವರೆ ಏಳುವರೆ ವರ್ಷ ಕಾಡುತ್ತೇನೆ ಅಂತ ಹೇಳಿದ.
0: ಸರಿ,
1: ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಬಳಲಿಸ್ತೇನೆ ಎನ್ನುವ ಹಾಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾನೆ. ನನಗೆ ಕ್ಷಮೆಯನ್ನು ಕೊಡದೆ ಬೆನ್ನು ಹಾಕಿ ನಡೆದಿರುವಂತಹ ಶನಿರಾಯನಿಂದ ನನಗೆ ಮುಕ್ತಿಯಂತೂ ಖಂಡಿತ ಇಲ್ಲ. ಹಾಗಾಗಿ ನೀವು ಹೇಳಿದ ಯಾವ ಮಾತುಗಳು ಕೂಡ ಈಗ ನಡೆಯುವುದಿಲ್ಲ, ಪೂಜೆ ಮಾಡುವುದಂತೂ ನನ್ನಿಂದ ಆಗುವುದೇ ಇಲ್ಲ.
0: ಹಾಗಿದ್ದರೆ ಶನಿ ಪ್ರಭಾವ ಸ್ಪಷ್ಟವಾಗಿ ಗೊತ್ತಾಗ್ತಾ ಉಂಟು.
1: ಬಂದದ್ದು ಬರಲಿ, ಅನುಭವಿಸ್ತೇನೆ ನಾನು.
0: ಸರಿ,
2: ಅಬಲಕ್ಕೂ

0: ಯಾರಿಗಾದ್ರೂ ಗೋಡೆ ಬೇಕು?
1: ಯಾವ್ದು ಗೋಡೆ?
0: ಇಲ್ಲಿ ಯಾರಿಗೂ ಗೋಡೆ ಬೇಡ. ಓ ಸ್ವಾಮಿ, ಏನು ಆ ಕಡೆ ಈ ಕಡೆ ನೋಡ್ತೀರಿ? ನಮ್ ಗೋಡೆ ಕಡೆ ನೋಡಿ, ಇದು ಅರಬ್ ಗೋಡೆ.
1: ಹೌದಾ?
0: ಹೌದೌದು, ಅರಬ್ ದೇಶದಿಂದ ಬಂದವರು ನಾವು. ನಾವು ಗೋಡೆ ಮಾರಿಕೊಂಡು ಬಂದದ್ದು.
1: ಯಾವ ಗೋಡೆ?
0: ನಿಮ್ಗೆ ಗೋಡೆ ಬೇಕಾ?
1: ಯಾವ ಗೋಡೆ?
0: ಗೋಡೆ ಅಂದ್ರೆ ಕುದುರೆ. ಕುದುರೆ? ಕುದುರೆ?
1: ಕುದುರೆ?
0: ಹಾ, ಕುದುರೆ, ಸವಾರಿ ಕುದುರೆ, ಯುದ್ಧದ ಕುದುರೆ. ಬೇರೆ ಬೇರೆ ಕುದುರೆ ಉಂಟು ನಮ್ಮಲ್ಲಿ.
1: ಏನಿದೆ?
0: ಇಲ್ಲಿ ಯಾರಿಗೂ ಗೋಡೆ ಬೇಡ, ಇಲ್ಲಿ ಯಾರಿಗೂ ಕುದುರೆ ಬೇಡ. ಒಂದು ಕುದುರೆ ತಕ್ಕೊಳ್ಳೋರಿಲ್ಲ. ಎಷ್ಟು ಊರು ಸುತ್ತಿ ಬಂದೆವು ನಾವು, ಎಷ್ಟು ಊರಿನಲ್ಲಿ ಕುದುರೆ ಬೇಕು, ಕುದುರೆ ಬೇಕು ಅಂತ ಹೇಳ್ತಾರೆ. ಕುದುರೆ ಹಿಂದೆ ಹೋಗೋರೆಷ್ಟು ಜನ, ಕುದುರೆ ಬಾಲ ಹಿಡ್ಕೊಂಡು ಹೋಗೋರೆಷ್ಟು ಜನ. ಆದ್ರೆ ಇದ್ಯಾವ ಊರು?
1: ಯಾವುದು?
0: ಉಜ್ಜಯಿನಿ. ಉಜ್ಜಯಿನಿ ಅಂತ ಹೇಳಿದ್ರು, ಒಳ್ಳೆ ದುಡ್ಡಿರುವವರ ಊರು ಅಂತ ಹೇಳಿದ್ರು. ಇಲ್ಲಿ ಹೋದ್ರೆ ಕುದುರೆ ಮಾರಾಟ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಕುದುರೆ ಉಂಟು, ಒಂದು ಕುದುರೆ ತಕೊಳ್ಳೋರು ಇಲ್ಲ. ಯಾರಿಗೂ ಕುದುರೆ ಬೇಡ, ಗೋಡೆ ಗೋಡೆ ಗೋಡೆ.
2: ಓಹೋಯ್, ಯಾರಪ್ಪ ನೀನು?
0: ನಾನು ಒಬ್ಬ ಸಾಬಿ.
2: ನಮ್ಮ ಅರಮನೆಯ ರಾಜಾಂಗಣಕ್ಕೆ ಬಂದಿದ್ದಿ.
0: ಹೌದು.
2: ಒಂದು ಕುದುರೆ ಹಿಡ್ಕೊಂಡಿದ್ದಿ.
0: ನಾನು ಗೋಡೆ ಮಾರಾಟ ಮಾಡುವವನು. ಕಾರವಾನ
2: ಗೋಡೆ?
0: ಹೌದು, ಗೋಡೆ.
2: ಗೋಡೆ ಅಂದ್ರೆ?
0: ಗೋಡೆ ಅಂದ್ರೆ ಕುದುರೆ.
2: ಓ, ನಿಮ್ಮ ಭಾಷೆ?
0: ಹೌದು, ನಿಮ್ಮ ಭಾಷೆಯಲ್ಲಿ ಕುದುರೆ.
2: ಯಾವ ದೇಶ ನಿಂದು?
0: ನನ್ನದು ಅರಬ್ಬಿ ದೇಶ.
2: ಓ, ಅರಬ್ಬಿ ದೇಶದ ಕುದುರೆಗಳಂದ್ರೆ ಜಾತಿ ಕುದುರೆಗಳು ಅಂತ ಅರ್ಥ?
0: ಹೌದೌದೌದು, ಬೇರೆ ಎಲ್ಲಾ ದೇಶದ ಕುದುರೆಗಳಿಗಿಂತಲೂ ಅರಬ್ಬಿ ಕುದುರೆ ಬಾರಿ ಒಳ್ಳೆ ಕುದುರೆ.
2: ಇದು ಅಲ್ಲಿಂದ ತಂದದ್ದ?
0: ಇದು ಅಲ್ಲಿಂದಲೇ ತಂದದ್ದು. ನಾನು ತುಂಬಾ ಕುದುರೆ ಇತ್ತು, ಆದ್ರೆ ನಿಮ್ಗೆ ಒಂದು ಕುದುರೆ.
2: ಹೌದಾ?
0: ಹೌದು, ನಿಮಗೆ ಒಂದು ಕುದುರೆ ಕೊಡುವ ಅಂತ.
2: ಇದು ಬರೀ ಬಹಳ ದುರ್ಬಲವಾದಂತ ಕುದುರೆಯಾಗಿ ಕಾಣುತ್ತದೆ.
0: ಇಲ್ಲ, ಇದು ನಿಜವಾದ ಕುದುರೆ. ಇದು ಮಹಾರಾಜರಿಗೆ ಅಂತಲೇ ಹುಟ್ಟಿದ ಕುದುರೆ.
2: ಹೌದಾ?
0: ಮಹಾರಾಜರಿಗೆ ಹುಟ್ಟಿದ ಕುದುರೆ ಅಂದ್ರೆ, ಉಳಿದವರೆಲ್ಲ ಸಾಮಾನ್ಯ ಹೇಳ್ತಾರೆ ಕುದುರೆ ಇದು ಕತ್ತೆಗೆ ಹುಟ್ಟಿದ ಕುದುರೆ ಅಂತ, ಅಂದ್ರೆ ಸಣ್ಣ ಕುದುರೆ ಅಂತ. ಆಹಾ, ಇದು ಸಣ್ಣ ಕುದುರೆ ಅಲ್ಲ, ಇದು ಇದು ಮಹಾರಾಜರಿಗೆ ಹುಟ್ಟಿದ ಕುದುರೆ ಅಂದ್ರೆ ದೊಡ್ಡ ಕುದುರೆ ಅಂತ.
2: ಒಳ್ಳೇದಪ್ಪ, ಇದರ ಮೌಲ್ಯ ಎಷ್ಟು?
0: ಮೌಲ್ಯ ಎಂತದ್ದು ಹೇಳುದು, ಮಹಾರಾಜರಿಗೆಲ್ಲ ಮೌಲ್ಯ ಕಟ್ಟಲಿಕ್ಕೆ ಆಗ್ತದ? ಒಂದು ಕೊಡಿ. ಒಂದು?
2: ಒಂದು?
0: ಹೌದು, ಒಂದು. ಮಹಾರಾಜರಿಗೆಲ್ಲ ಏಕು ಲಾಕ್ ಅಂತ ಮೇಲೆ ನೋಡುದು ಯಾಕೆ?
2: ಅಲ್ಲ, ಅಷ್ಟು ವಿಶೇಷ ಏನಿದ್ರ?
0: ಆ ಕುದುರೆ ವಿಶೇಷವ? ನೀವಿದನ್ನು ಹತ್ತಿ, ನೀವು ಕುದುರೆಗೆ ಹತ್ತಿ,
2: ಹತ್ತಿದ್ರೆ
0: ಗೊತ್ತಾಗ್ತದೆ ನಿಮಗೆ. ಕುದುರೆ ಹತ್ತಿ ಸವಾರಿ ಮಾಡಿ ನೋಡಿ. ಓ, ಇಲ್ಲಿಗೆ ಒಂದು ಪೆಟ್ಟು ಕೊಡಿ, ಮೇಲೆ ಹೋಗ್ತದೆ,
2: ಮೇಲೆ ಬಹಳ
0: ಆಕಾಶಕ್ಕೆ ಹೋಗ್ತದೆ. ಮತ್ತೆ ನೋಡಿ ಈಚೆ ಎಡಬದಿಯಲ್ಲಿ ಒಂದು ಪೆಟ್ಟು ಕೊಡಿ, ಅದು ಅಲ್ಲಿಂದ ಕೆಳಗೆ ಬರ್ತದೆ,
2: ಮೇಲೆ ಕೆಳಗೆ ಹೋಗ್ತದೆ,
0: ಮೇಲೆ ಕೆಳಗೆ ಹೋಗ್ತದೆ,
2: ಮತ್ತೆ
0: ಎಡಕ್ಕೆ ಬಲಕ್ಕೆ ಹೋಗ್ತದೆ, ಮುಂದಕ್ಕೆ ಹಿಂದಕ್ಕೆ ಹೋಗ್ತದೆ. ನಿಮಗೆ ಮೇಲಕ್ಕೆ ಹೋಗ್ಬೇಕಾ? ನೋಡಿ ಈ ಸವಾರಿ ಮಾಡಿ.
2: ಒಳ್ಳೆದಪ್ಪ,
0: ಏನ್ ನಗತೀರಿ?
2: ಬಹಳ ಯೋಗ್ಯತೆ ಉಳ್ಳಂತ ಕುದುರೆ ಅಂತ ನಿನ್ನ ಮಾತಿನಿಂದ ಗೊತ್ತಾಯಿತು.
0: ಯಾಕೆ? ನನ್ನಲ್ಲಿ 1,000 ಕುದುರೆ ಇತ್ತು. ಬೇರೆ ಬೇರೆ ಊರಿನಲ್ಲಿ ಕುದುರೆ ಮಾರಾಟ ಮಾಡಿ ಮಾಡಿ ಮಾಡಿ ಅಲ್ಲೆಲ್ಲ ಮಾರಾಟ ಆಯ್ತು. ಆದ್ರೆ ಈ ಕುದುರೆ ಒಂದು ಮಾರಾಟ ಆಗ್ಲಿಲ್ಲ. ಇದೊಂದು ಉಳಿದ ಕುದುರೆ. ಇದೊಂದು ಉಳಿದ ಕುದುರೆ.
2: ಹೌದಾ? ಇದು ಉಳಿದದ್ದು?
0: ಅಲ್ಲ, ಉಳಿದದ್ದು ಅಂದ್ರೆ ಬೆಲೆ ಇಲ್ಲದಂತ ಅರ್ಥ ಅಲ್ಲ.
2: ಬಹಳ ಕಂಗಾಲಾದದ್ದು.
0: ಅಲ್ಲ ಅಲ್ಲ, ಹಾಗಲ್ಲ.

0: ಅಲ್ಲ, ಇದನ್ನು ತೆಕ್ಕೊಳ್ಳುವ ಯೋಗ್ಯತೆ ಉಳಿದವರಿಗಿಲ್ಲ ಅಂತ.
1: ಹಾಗೆ
0: ಹಾಗೆ ನಾನು ಮಹಾರಾಜರಿಗೆ ಹುಟ್ಟಿದ ಕುದುರೆ ಅಂತ ಹೇಳಿದ್ದು.
1: ಇದರ ಬೆಲೆಯನ್ನು
0: ಮಹಾರಾಜರೇ ತೆಕ್ಕೊಳ್ಬೇಕಷ್ಟು ಉಳಿದವರಿಗೆ ತಕ್ಕೊಳ್ಳಿಕ್ಕೆ ಆಗುದಿಲ್ಲ. 1,000 ಕುದುರೆ ಇತ್ತು, 10,000 ಕುದುರೆ ಇತ್ತು, ಆದ್ರೆ ಇದು 100,000 ಕುದುರೆ. ಲಕ್ಷದಲ್ಲಿ ಒಂದು ಕುದುರೆ.
1: ಹೌದಾ?
0: ಮಹಾರಾಜರೇ ತಕ್ಕೊಳ್ಬೇಕು.
1: ಕಾರವಾನನೇ,
0: ಓ
1: ಒಳ್ಳೆಯ ಜಾತಿ ಕುದುರೆ ಅಂತ ನೋಡುವಾಗ ಗೊತ್ತಾಗುತ್ತದೆ. ಹಾಗಿದ್ರೆ ಇದು ನನಗೆ ಬೇಕು ಎನ್ನುವುದು ಸಿದ್ಧವೇ? ಪರೀಕ್ಷೆ ಮಾಡಬೇಕು ಅಂತ ಇದ್ರೆ ನಾನು ಸವಾರಿ ಮಾಡಬೇಕಲ್ಲ?
0: ನೀವು ಹತ್ತಬೇಕು.
1: ಹೇಗೆ, ಕೊರಡೆಯನ್ನು ನನ್ನ ಕೈಯಲ್ಲಿ ಕೊಡ್ತೀಯಾ?
0: ಕೊಡಬಹುದು, ಕೊಡಬಹುದು, ಕೊಡಬಹುದು. ನೀವು ಮೇಲೆ ಹೋಗಬೇಕಂತಲೇ ನಾನು ಆಸೆ ಪಡು.
1: ನಾನು ಕುದುರೆಯನ್ನು ಹತ್ತಿ ಆ ಕಡೆ ಹೋದ್ರೆ ನೀನು ಕಾಯಬೇಕಾದದ್ದಿಲ್ಲ. ನಿನ್ನ 100,000 ಭಟ್ಟಿ ಕೊಡ್ತಾನೆ. ಏನು
0: ಭಟ್ಟಿಯ?
1: ಭಟ್ಟಿ ಅಂದ್ರೆ ನನ್ನ ಮಂತ್ರಿ.
0: ನಿಮ್ಮ ಮಂತ್ರಿಯ?
1: ಹೌದೌದು. ನನಗಾಗಿ ಕಾಯುವುದು ಬೇಡ, ಕೊರಡನಲ್ಲಿ ಕೊಡು, ನೋಡೋಣ.

0: ಒಂದು ತಿಂಗಳು ಅಂತಃಪುರದಿಂದ ನನಗೆ ಹೊರಗೆ ಬರಲಿಲ್ಲ. ನನ್ನದಾದಂಥ ವರ್ಚಸ್ಸೇ ಬದಲಾಗಿ ಹೋಗಿದೆ. ಯಾರೂ ಅಂತಃಪುರಕ್ಕೆ ಪ್ರವೇಶ ಮಾಡಬಾರದು ಎನ್ನುವ ಹಾಗೆ ಕಟ್ಟಾಜ್ಞೆ ಮಾಡಿದ್ದೆ. ಹೆಂಡತಿ ಮಕ್ಕಳ ಮುಖವನ್ನು ನನಗೆ ನೋಡುವಂಥ ಸ್ಥಿತಿ ಇರಲಿಲ್ಲ. ಆದರೆ ಇದ್ಯಾಕೋ ಈ ಕುದುರೆ ನನ್ನನ್ನು ಆಕರ್ಷಿಸಿತು. ಆದ್ದರಿಂದ ಅವನಿಂದ ಪಡ್ಕೊಂಡಂಥ ಕೊರಡೆಯಿಂದ ಒಂದೇ ಏಟನ್ನು ಕುದುರೆಯ ಬೆನ್ನಿಗೆ ನಾನು ಹೊಡೆದದ್ದು. ಇದ್ದಕ್ಕಿದ್ದ ಹಾಗೆ ಅಂತರಿಕ್ಷಕ್ಕೆ ಹಾರಿಬಿಟ್ಟಿತಲ್ಲ. ಛೆ, ಇದನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತಾ ಇದೆ. ನಾಗಾಲೋಟದಿಂದ ವಾಯುವನ್ನು ಸೀರಿಕೊಂಡು ಓಡುತ್ತಾ ಇರತಕ್ಕಂಥ ಕುದುರೆಯನ್ನು ನಿಯಂತ್ರಿಸೋಣ ಎಂದರೆ ನನ್ನ ನಿಯಂತ್ರಣವನ್ನು ಮೀರಿ ಮುನ್ನಡೆಯುತ್ತಿರುವಂತಹ ಕುದುರೆ ಅದು ದಪ್ಪನೆ ಒಂದು ಗಂಡಾರಣ್ಯದ ಮಧ್ಯದಲ್ಲಿ ನನ್ನನ್ನು ಕೆಡವಿತು. ಎದ್ದು ನೋಡಿದರೆ ಕುದುರೆ ಇದೆ. ಆ ಕುದುರೆಯನ್ನು ಹಾಗೆ ಒಂದು ಮರಕ್ಕೆ ಕಟ್ಟಿದ್ದೇನೆ. ಈ ಗುಂಡಾರಣ್ಯದಲ್ಲಿ ಆ ಕಡೆ ಈ ಕಡೆ ಹೋಗುವುದಕ್ಕೆ ದಾರಿ ಇಲ್ಲ. ಹಾಗಂತ ನನಗೆ ನೀರಡಿಕೆ ಆಗ್ತಾ ಉಂಟು, ಹಸಿವು ಆಗ್ತಾ ಉಂಟು. ಕುದುರೆಯನ್ನು ಕಟ್ಟಿ ಇಲ್ಲಿ ಹತ್ತಿರದಲ್ಲಿ ಒಂದು ಸರಸಿ ಕಾಣುತ್ತಾ ಇದೆ, ಅದರ ಹತ್ತಿರಕ್ಕೆ ಹೋಗಿ ನೀರು ಕುಡಿಯಬೇಕು ಅಂತ ಕೈ ಎತ್ತಿದ್ರೆ ಕಣ್ಣೆದುರಿ ನದಿ ಸರಸಿ ಮಾಯವಾಗಿ ಹೋಯಿತು. ಹಣ್ಣನ್ನು ತಿನ್ನೋಣ ಎಂದು ಕೈ ಮೇಲೆ ಮಾಡಿದರೆ ಅದು ಗೊಂಚಲು ಗೊಂಚಲಾಗಿರುವಂಥ ಹಣ್ಣು ಮೇಲೆ ಮೇಲೆ ಮೇಲೆ ಮೇಲೆ ಹೋಗ್ತಾ ಇದೆ, ನನ್ನ ಕೈಗೆ ಎಟಕುವುದಿಲ್ಲ. ಆ ಕಡೆ ನೋಡಿದರೆ ನಾನು ಗಿಡಕ್ಕೆ ಕಟ್ಟಿದ ಕುದುರೆಯೂ ಇಲ್ಲ, ಗಿಡವೂ ಇಲ್ಲ. ಕತ್ತೆತ್ತಿ ಮೇಲೆ ನೋಡಿದರೆ ಒಂದು ಕಾಗೆ ಹಾರಿ ಹೋಗ್ತಾ ಉಂಟು. ಈಗ ನನಗೆ ಅರ್ಥ ಆಯಿತು, ಇದು ಬೇರೆ ಯಾರೂ ಅಲ್ಲ, ಕಾರವ್ಯಾನನ ವೇಷದಲ್ಲಿ ಬಂದಿರತಕ್ಕಂಥವನು ಶನಿ ಮಹಾತ್ಮನೇ ಇದ್ದಾನೆ, ನನ್ನನ್ನು ಪರೀಕ್ಷಿಸುವುದಕ್ಕೆ ತೊಡಗಿದನಲ್ಲ. ಹಾಗಿದ್ರೆ ಅವನು ತಂದಂತಹ ಕುದುರೆ ಅದು ಅವನ ವಾಹನವಾದಂತಹ ಆ ಕಾಗೆ ಅಂತ ಅರ್ಥ ಆಯಿತು. ನನ್ನನ್ನು ಈ ದುಸ್ಥಿತಿಗೆ ತಳ್ಳಿ ಶನಿ ಮಹಾರಾತ್ಮ ಚಂದನ ಒಡತಾನ ಇದ್ದಾನೆ ಎನ್ನುವುದು ಸತ್ಯವೇ. ಈ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಬೇಕು ಅಂತ ಇದ್ದರೆ ಈ ಗುಂಡಾರಣ್ಯದಿಂದ ಹೇಗಾದರೂ ತಪ್ಪಿಸಿಕೊಂಡು ಊರ ಹೊರಗೆ ಹೋಗಬೇಕು. ಆದರೆ ದಾರಿ ಯಾವುದೂ ನನಗೆ ಕಾಣುತ್ತಾ ಇಲ್ಲ, ಕಂಗಾಲಾಗಿ ಹೋದೆ. ಹಾಗೆ ಆಯಾಸದಿಂದ ಬಸವಳಿದಂತಹ ನನಗೆ ನಿದ್ದೆ ಹತ್ತಿತ್ತು. ಕಾಡಿನಲ್ಲಿ ಬಂಡಿಗೆ ತಲೆಯಕ್ಕಿ ನಿದ್ದೆ ಮಾಡಿದೊಂದು ಗೊತ್ತುಂಟು. ಎದ್ದು ನೋಡುತ್ತೇನೆ, ನನ್ನ ಮೈಯಲ್ಲಿದ್ದಂಥ ವಸ್ತ್ರಾಭರಣ ಒಂದೂ ಕಾಣುವುದಿಲ್ಲ, ಕೇವಲ ಏಕವಸ್ತ್ರ ಮಾತ್ರ ನನ್ನ ಸೊಂಟಕ್ಕಿದೆ. ಈಗ ನನ್ನನ್ನು ನೋಡಿದರೆ ರಾಜ ವಿಕ್ರಮ ಅಂತ ಯಾರೂ ಗುರುತು ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಣ, ನನ್ನ ದಾರಿಯನ್ನು ನಾನು ಹುಡುಕುವುದಾದರೂ ಹೇಗೆ? ನನ್ನ ರಾಜಧಾನಿ ಇರತಕ್ಕಂಥ ನನ್ನ ಜನರು ನನ್ನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಉಜ್ಜಯಿನಿ ಯಾವ ಭಾಗಕ್ಕೆ ಇದೆ ಎನ್ನುವುದು ನನಗೆ ಗೊತ್ತಾಗ್ತಾ ಇಲ್ಲ, ಹೋಗುವ ದಾರಿ ನನಗೆ ಕಾಣುತ್ತಾ ಇಲ್ಲ, ಹಾಗಂತ ಇಲ್ಲಿರುವುದಕ್ಕೂ ಸಾಧ್ಯ ಇಲ್ಲ. ಮಹಾಕಾಳೇಶ್ವರ, ಓ ಉಗ್ರ ನರಸಿಂಹಸ್ವಾಮಿಯೇ, ಕಾಳಿಕಾ ತಾಯೇ, ಓಂ ಶನೈಶ್ಚರ ಸ್ವಾಮಿ, ದಾರಿ ತೋರಿಸಿ, ದಾರಿ ತೋರಿಸಿ. ಎದ್ದೆ, ಮುಂದೆ ನಡೀತಾ ನಡೀತಾ ಬಹಳ ದೂರ ಬಂದೆ. ಗುಂಡಾರಣ್ಯದಲ್ಲಿ ಯಾವ ಕಡೆಗೆ ಹೋಗಬೇಕು ಎನ್ನುವ ದಿಕ್ಕೇ ನನಗೆ ತೋಚುತ್ತಾ ಇಲ್ಲ. ಹಾಗಂತ ಎಲ್ಲಿ ಜನಸಂಚಾರ ಇದೆ ಏನೊಂದನ್ನು ಹುಡುಕುತ್ತಾ ಹುಡುಕುತ್ತಾ ಬಳಲಿಕೆಯಿಂದ ನಾನು ಬರಬೇಕಾಗಿದ್ರೆ ಓ ಓ ಓ ಅಲ್ಲಿ ಜನಸಂಚಾರ ಕಾಣುತ್ತಾ ಇದೆ, ಇದೊಂದು ನಗರ ಪ್ರದೇಶ ಇದೆ ಅಂತ ಈಗ ನನಗೆ ಅರ್ಥ ಆಯಿತು. ರಾತ್ರಿ ಹರಿದು ಬೆಳಗಾಗಿದೆ. ಓ, ಅಲ್ಲಿ ನೋಡಿದರೆ ಒಂದು ಫಲಕ ಕಾಣುತ್ತಾ ಉಂಟು, ತಾಮಲಿಂದಾಪುರಕ್ಕೆ ದಾರಿ. ಹಾಗಿದ್ರೆ ನಮ್ಮದಾದಂತಹ ಮಾಳವ ದೇಶಕ್ಕೆ ಸೇರಿದ ಒಂದು ರಾಜ್ಯ ಇದು. ಸಾಮಂತರಾಜನಾದಂತಹ ಚಂದ್ರಶಯನ ಮಹಾರಾಜ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಊರು. ಶಿವನು ಕಾಮನನ್ನು ಸುಟ್ಟಂತಹ ಪ್ರದೇಶ ಇದಂತೆ ತಾಮಲಿಂದಾಪುರ. ಇಲ್ಲಿಗೆ ಬಂದಿದ್ದೇನೆ ಅಂತ ಆದರೆ ನನ್ನ ರಾಜ್ಯದ ಸರಹದಿನಲ್ಲೇ ನಾನು ಇದ್ದೇನಂತ ಅರ್ಥ ಅಲ್ವೇ? ಆದರೆ ಇಲ್ಲಿ ನನ್ನನ್ನು ಯಾರೂ ಗುರುತು ಹಿಡಿಯುವವರಿಲ್ಲ. ಬಳಲಿಕೆಯಾಗಿದೆ, ಬಾಯಾರಿಕೆಯಾಗಿದೆ, ಹಸಿವಾಗಿದೆ, ಮುಂದೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ, ವಿಶ್ರಾಂತಿ ಬೇಕೆನಿಸಿದೆ. ಓ, ಅಲ್ಲೊಂದು ಅರಳಿ ಕಟ್ಟೆ ಇದೆ, ನೆರಳು ಕಾಣುತ್ತಾ ಇದೆ, ಅಲ್ಲಿ ಹೋಗಿ ಮಲಗಿ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತೇನೆ, ನೋಡೋಣ.
1: ಬಾರಿ ವರ್ತಕ

0: ಓಹೋಯ್ ಪರಿಚಯ ಆಯ್ತಾ? ಇಲ್ಲ
1: ಇಲ್ಲ.
0: ನಿಮ್ಗೆ ಹೇಗೆ ಪರಿಚಯ ಆಗ್ಬೋದು? ಊರೂರು ಸುತ್ತುವವರು ನೀವು ಅಲ್ವಾ? ತಾಮಲಿಂಗಾಪುರ ಇಲ್ಲಿ ಚಿನಿಮಾರಪೇಟೆಯಲ್ಲಿ ನಂದಿ ಶ್ರೇಷ್ಠಿ ಕೇಳಿದಿರಾ?
1: ಹೌದು.
0: ನಮ್ಮಷ್ಟು ದೊಡ್ಡ ವರ್ತಕರು ಈ ಚಿನಿಮಾರಪೇಟೆಯಲ್ಲಿ ಬೇರೆ ಯಾರೂ ಇಲ್ಲ, ಅಲ್ಲ ತಾಮಲಿಂಗಾಪುರದಲ್ಲೇ ಯಾರೂ ಇಲ್ಲ.
1: ಹೌದು.
0: ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಂದಿ ಶ್ರೇಷ್ಠಿ. ನಿಮಗೆಲ್ಲ ನಂದಿ ಶೆಟ್ಟಿ ಅಂತ ಹೇಳ್ಕೊಂಡು ಬಹಳ ತಾತ್ಸಾರ ಆಗ್ತದೆ. ಶ್ರೇಷ್ಠಿಗಳು ನಾವು, ವೈಶ್ಯರು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗಣಿಸಲ್ಪಡಬೇಕಾಗಿದ್ರೆ ನೀವೆಲ್ಲ ಹೇಳ್ತೀರಿ ಒಳ್ಳೆ ಗುಣ ಇರಬೇಕು, ಒಳ್ಳೆ ಧರ್ಮ ಪ್ರಜ್ಞೆ ಇರಬೇಕು, ನಾಲ್ಕು ಜನಕ್ಕೆ ಉಪಕಾರ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಸುಳ್ಳೇ ಸುಳ್ಳು, ಇದು ಯಾವುದೂ ಸತ್ಯ ಅಲ್ಲ. ಸರ್ವೇ ಗುಣ ಕಾಂಚನಮಾಶ್ರಯಂತೆ ಅಂತ ಒಂದು ಮಾತುಂಟು. ಎಲ್ಲ ಗುಣಗಳಿಗೂ ಆಶ್ರಯಪ್ರಾಯವಾದಂಥದ್ದು ಕಾಂಚನ. ದುಡ್ಡುಂಟ ನಿಮ್ಮನ್ನೆಲ್ಲ ಮಾತಾಡಿಸ್ತಾರೆ, ಹಾಗಾಗಿ ದುಡ್ಡು ಸಂಪಾದನೆ ಮಾಡಬೇಕು ಜೀವನದಲ್ಲಿ ಏಕಮಾತ್ರ ಉದ್ದೇಶ ಇರುವಂಥದ್ದು. ದುಡ್ಡು ಸಂಪಾದನೆ ಮಾಡಿದರೂ ನಿಮಗೆ ಬೇಕಾದ ಎಲ್ಲ ಆಮೇಲೆ ಬರ್ತದೆ. ದುಡ್ಡು ಸಂಪಾದನೆ ಮಾಡೋದು ಹೇಗೆ? ಒಂದು ಪಿತ್ರಾರ್ಜಿತವಾಗಿ ಏನಾದರೂ ಬರಬೇಕು, ನಮ್ಮ ಅಪ್ಪ ಅಜ್ಜ ಏನಾದರೂ ಮಾಡಿಟ್ಟದ್ದು ಬರಬೇಕು. ಅದರಲ್ಲಿ ನಮಗೆ ಏನೂ ಕೊರತೆ ಆಗಲಿಲ್ಲ. ಈ ಅಮ್ಮನ ನನ್ನ ಮೂರು ಅಂತಸ್ತಿನ ಮನೆ ಉಂಟಲ್ಲ, ಇದೆಲ್ಲ ಅಪ್ಪನಿಂದಲೇ ಬಂದದ್ದು. ಅಜ್ಜನಿಂದ ಬಂದಂತೂ ಸಂಪತ್ತುಂಟು, ಬಹಳಷ್ಟು ಸಂಪತ್ತುಂಟು. ನನಗೂ ಏನು ಕಡಿಮೆ ಇಲ್ಲ. ಈ ವ್ಯಾಪಾರ ಅಲ್ಲ, ವ್ಯಾಪಾರ ಮಾಡಬೇಕು, ದುಡಿಬೇಕು. ದುಡಿದು ಆಮೇಲೆ ದುಡಿದದನ್ನೆಲ್ಲ ಖರ್ಚು ಮಾಡುವುದಲ್ಲ. ಈಗ ನನ್ನ ಅಜ್ಜ ಅಪ್ಪ ಮಾಡಿಟ್ಟದ್ದಕ್ಕೆ ನಾನಿಷ್ಟು ಅನುಭವಿಸ್ತಾ ಇದ್ದೇನೆ, ನನ್ನ ಮುಂದಿನ ಸಂತತಿಗೆ ಅನುಭವಿಸ್ಲಿಕ್ಕೆ ನಾನು ಕೊಡಬೇಕಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಸಂಪಾದನೆ ಮಾಡಬೇಕು. ಲಕ್ಷ್ಮೀ ಕಾಲು ಮುರಿದು ಬೀಳ್ತಾಳೆ ಅಂತ ಹೇಳ್ತಾಳೆ. ಲಕ್ಷ್ಮೀ ಕಾಲು ಮುರಿದು ಬಿದ್ದರೆ ಶ್ರೀಮಂತರಾಗ್ತಾರೆ ಅಂತ. ಅದಕ್ಕೆ ಅರ್ಥ ಎಂಥದ್ದು? ದುಡ್ಡು ಖರ್ಚು ಮಾಡುವಾಗ ಕಾಲು ಭಾಗ ಮಾತ್ರ ಕಡಿಮೆ. ಲಕ್ಷ್ಮೀ ಸಂಪತ್ತು ಪಾದ, ಕಾಲು ಭಾಗ ಮಾತ್ರ ಖರ್ಚು ಮಾಡಬೇಕು, ಮುಕ್ಕಾಲು ಇರಿಸಿಕೊಳ್ಬೇಕು. ಹಾಗೆ ಮುಕ್ಕಾಲನ್ನು ಇರಿಸಿಕೊಂಡು ಕಾಲು ಭಾಗ ಮಾತ್ರ ಖರ್ಚು ಮಾಡಿ ಇದ್ದವನು. ನನ್ನ ಹೆಂಡತಿ ಲಕ್ಷ್ಮಿ, ಅವಳಿಗೂ ಒಂದು ಕಾಲು ಊನ, ಅವಳಿಗೂ ಮದುವೆ ಆಗಲಿಕ್ಕೆ ಯಾರೂ ತಯಾರಿರಲಿಲ್ಲ. ಹಾಗಾಗಿ ನಾನು ವರದಕ್ಷಿಣೆಯ ಆಸೆಗೆ ಅವಳನ್ನು ಕರ್ಕೊಂಡು ಬಂದು ಅಲ್ಲಿಂದಲೂ ಬೇಕಾದಷ್ಟು ಸಿಕ್ಕಿದೆ. ಇನ್ನು ಅವರುಗಳು ನನ್ನ ಮಗಳು ಅಲೋಲಿಕೆ, ಅವಳನ್ನು ಮತ್ತು ನಾನು ಇಬ್ಬರೇ ಇರುವಂಥದ್ದು ಈ ಸಂಸಾರದಲ್ಲಿ. ಆ ಅತ್ಯಂತ ಸುಖ ಸಂತೋಷದಿಂದ ನಾವು ಇರುತ್ತಿರುವಂಥ ಈ ಸಂದರ್ಭದಲ್ಲಿ ಎರಡು ಮೂರು ದಿನದ ಸ್ವಲ್ಪ ವ್ಯಾಪಾರ ಇರಲಿಲ್ಲ. ಆದರೆ ಇವತ್ತು ನೋಡಿ, ಈಗ ನಿಮ್ಮ ಹತ್ರ ಮಾತಾಡಲಿಕ್ಕೆ ಪುರುಸೊತ್ತು ನನಗೆ ಸಿಕ್ಕಿತ್ತು. ಬೆಳಗಿನಿಂದ ಇಲ್ಲಿವರೆಗೆ ಒಂದು ಗಳಿಗೆಯ ಪುರುಸೊತ್ತಿಲ್ಲ. ಯಾಕೆ ಈ ರೀತಿಯ ವ್ಯಾಪಾರ ಅಂಗಡಿಗೆ ಇವತ್ತು ಆಗಿದೆ? ಒಂದೊಂದು ಯಾವ ಸಾಮಗ್ರಿಯೂ ಉಳಿದಿಲ್ಲ, ಎಲ್ಲವೂ ಬಿಕರಿಯಾಗಿ ಹೋಗಿದೆ. ಯಾಕಿಷ್ಟ ಆಗಿರಬಹುದು? ಹೀಗೆ ನಾನು ಆಲೋಚನೆ ಮಾಡ್ತಾ ಇದ್ದಾಗ ನಾನು ಅಂಗಡಿಗೆ ಬರುವಾಗ ಒಬ್ಬನನ್ನು ನೋಡಿದೆ. ನಮ್ಮ ಕಟ್ಟೆಯಲ್ಲಿ ಒಬ್ಬ ಕುಳಿತಿದ್ದಾನೆ, ಕೊಳಕು ಬಟ್ಟೆ ಗಿಡನ ಧರಿಸಿದ್ದಾನೆ, ಗಡ್ಡ ಕೂದಲು ಎಲ್ಲ ಬೆಳೆದಿದೆ, ಆದರೂ ಮುಖದಲ್ಲಿ ಒಂದು ಲಕ್ಷಣ ಇತ್ತು. ಇವನೇ ಇರಬೇಕು ನನ್ನ ಈ ವ್ಯಾಪಾರಕ್ಕೆ, ಇವತ್ತಾಗಿರೋ ಇವನ ಪ್ರವೇಶವೇ ಕಾರಣ ಅಂತ ನಾನು ನಿರ್ಧಾರಕ್ಕೆ ಬಂದಿದ್ದೆ. ಇವನನ್ನು ಮಾತಾಡಿಸಿದ್ರೆ ಹೇಗೆ ಅಯ್ಯ
2: ಸ್ವಾಮಿ?
0: ಹಾ
2: ಅಲ್ಲ, ನಾನು ಬೇಗ ಬೇಗ ಹೋಗ್ತೇನೆ, ಇಲ್ಲಿಂದ ನನ್ನ ಬಿಸಿಗೆ ಬಂದದ್ದು.
0: ಏನು ಹೋಗುವಂಥ ಅವಶ್ಯಕತೆ ಇಲ್ಲ. ಆಗ ಒಮ್ಮೆ ಬಂದಾಗ ನಿನ್ನನ್ನು ನೋಡಿದೆ, ಯಾರೋ ಇರಬಹುದು ಅಂತ ಆಲೋಚನೆ ಮಾಡಿದೆ. ಇಲ್ಲೇ ಕೂತಿದ್ದೆ.
2: ನೀವು
0: ವ್ಯಾಪಾರಿ? ಈ ಅಂಗಡಿಯ ವ್ಯಾಪಾರಿ.
2: ಓ, ಈ ಅಂಗಡಿಯ
0: ದಣಿ? ಈ ಅಂಗಡಿಯ ದಣಿ ನಾನು.
2: ಓ, ಶ್ರೇಷ್ಠಿಗಳು?
0: ಹೌದು, ಶ್ರೇಷ್ಠಿಗಳು. ನಂದಿ ಶ್ರೇಷ್ಠಿ ಎಂದು ನನ್ನ ಹೆಸರು.
2: ಸಂತೋಷ ಆಯಿತು ಸ್ವಾಮಿ.
0: ಹಾ,
2: ನಿಮ್ಮನ್ನು ನೋಡಿ
0: ಈಗ ಸಂತೋಷ ನನಗೂ ಆಗಿದೆ. ಯಾಕೆಂದ್ರೆ ನೀನು ಇಲ್ಲಿ ಬಂದ ತಕ್ಷಣ ನನ್ನ ಸಂತೋಷ ಇಮ್ಮಡಿಸಿದೆ.
2: ಹೌದಾ?
0: ಹೌದು, ಬಹಳ ಸಂತೋಷ ಆಗಿದೆ. ಈಗ ನೀನು ಯಾರು, ಎಲ್ಲಿಯವನು, ಇಲ್ಲಿ ಬಂದು ಈ ಊರಲ್ಲಿ ನಿನ್ನನ್ನು ನೋಡಿದಂಥ ಪರಿಚಯ ನನಗಿಲ್ಲ.
2: ಈಗ ನನ್ನ ಬಗ್ಗೆ ಕೇಳುವುದು?
0: ಹೌದು.
2: ಒಳ್ಳೇದು ಸ್ವಾಮಿ.
0: ಹಾ,
2: ಎಲ್ಲ ನೋಡಿ ಆಚೆ ಹೋಗ್ತಾ ಇದ್ರು, ನೀವೊಂದು ಸಲ ಬಂದು ನನ್ನನ್ನು ಮಾತಾಡಿಸಿದ್ರಲ್ಲ.
0: ಹಾಗೆ ಮಾಡ್ಲಿಕ್ಕೆ ಆಗ್ತದೆ?
2: ಬಹಳ ಸಂತೋಷ ಆಯ್ತು. ನನ್ನ ಪರಿಚಯ ಹೇಳಿಕೊಳ್ಳುವಷ್ಟು ಏನು ದೊಡ್ಡದು ವಿಷಯ ಅಲ್ಲ.
0: ಆದರೂ ಹೇಳಿ.
2: ನಂದು ಬಹಳ ದೂರ ಆಯ್ತಲ್ಲ ಸ್ವಾಮಿ.
0: ಈಗ ಹತ್ತಿರ ಇದ್ದೀಯಲ್ಲ.
2: ಅಲ್ಲ, ಈಗ ನಿಮ್ಮ ಹತ್ತಿರ ಇದ್ದೇನೆ. ಆದರೆ ನಾನು ಈ ಊರಿನವಲ್ಲ, ನಾನು ಉಜ್ಜಯಿನಿಂದ ಬಂದೆ. ಉಜ್ಜಯಿನಿ ವಿಕ್ರಮಾದಿತ್ಯ ಹೇಳಿದಿರಲ್ಲ ನೀವು.
0: ಮಹಾರಾಜ
2: ನಾನು
0: ಚಕ್ರವರ್ತಿ.
2: ಅದೇ ನಾನು ಅಲ್ಲ, ನಾನಂದ್ರೆ ನಾನು ಅವರ ಊರ್ನವ ಅಂತ.
0: ಊರ್ನವ?
2: ಉಜ್ಜಯಿನಿಂದ ನಾನು.
0: ಹೆಸರು ದೊಡ್ಡದು ಹೇಳುದು, ಆಮೇಲೆ ನಿಮ್ಮದು ಹೇಳುದು ಅಲ್ವಾ?
2: ಹೌದು. ನನ್ನ ಹೆಸರು ವಿಭಾಕರ ಅಂತ.
0: ಓಹ್, ಒಳ್ಳೇದುಂಟು ಹೆಸರು.
2: ಸೂರ್ಯನಿಗೆ ಹೆಸರು ಉಂಟದ್ದೆ.
0: ಹೌದೌದು.
2: ಅದೇ ನನ್ನಲ್ಲಿ ಈಗ ಕಂಗಾಲಾಗಿದೆ.
0: ಅವನಿಗೂ ಹಾಗೆ ವಿಕ್ರಮಾದಿತ್ಯ ಅಂತ ಹೆಸರು ಅವನಿಗೆ.
2: ಹೌದೌದು. ವಿಕ್ರಮಾದಿತ್ಯ ರಾಜರದ್ದು ಪರಿಸ್ಥಿತಿ ಒಳ್ಳೇದಿಲ್ಲ.
0: ಹೌದೌದು.
2: ಅವರು ಊರು ಬಿಟ್ಟಾಗಿದೆ,
0: ಏನು ಮಾಡೋಣ?
2: ಅದು ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡಿ ನಾನು ಊರು ಬಿಟ್ಟೆ ಸ್ವಾಮಿ. ಊರು ಊರು ತಿರುಗಾಡುತ್ತಾ ಭಾಗ್ಯವನ್ನು ಅರಸುತ್ತಾ ಬಂದಂತಹ ನನಗೆ ಮುಂದೆ ದಾರಿ ಕಾಣಲಿಲ್ಲ. ರಾತ್ರಿ ಇಡೀ ಒಬ್ಬನೇ ನಡ್ಕೊಂಡು ಬಂದು ಆಯಾಸದಿಂದ ಈ ಅರಳಿಕಟ್ಟೆಯಲ್ಲಿ
0: ಊರು ಬಿಟ್ಟಿದ್ದಿ. ಪರದೇಶದಲ್ಲಿ ಕೇಳೋರಿಲ್ಲ,
2: ಕೇಳಿಲ್ಲ. ನನ್ನದು ಎನ್ನುವರು ನನಗೆ ಯಾರೂ ಇಲ್ಲ. ತಾಯಿ ತಂದೆಗಳು ಮೊದಲೇ ಸತ್ತು ಹೋಗಿದ್ದಾರೆ. ನಾನು ಒಬ್ಬನೇ ಉಳಿದದ್ದು. ಹೆಂಡತಿ ಮಕ್ಕಳು ಅಂತ ನನಗೆ ಇಲ್ಲ.

0: ಹಾಗಾಗಿ ಹೋದಲ್ಲಿ ನನ್ನ ದಾರಿ ಅಷ್ಟೇ. ನನ್ನ ವಿಷಯ ಯಾಕೆ ನಿಮಗೆ ಹಸಿವಾಗ್ತಾ ಉಂಟು ಬಳಲಿಗೆ
1: ಅಂತಲ್ಲ. ನಮ್ಮದು ಈಗ ಅಂಗಡಿ ಬಾಗಿಲು ಹಾಕುವಂತ ಸಮಯ,
0: ಹೌದು,
1: ಊಟಕ್ಕೆ ಮನೆ ಕಡೆ ಹೋಗುವ ಅಂತ ಸಮಯ.
0: ನೀವು ಊಟ
1: ನಿನ್ನದು ಊಟ
0: ನಮಗೆಲ್ಲ ಊಟ ಯಾರು ಕೊಡ್ತಾರೆ?
1: ಊಟ ಮಾಡಿಲ್ಲ
0: ಇಲ್ಲ, ಮೂರು ದಿನ ಆಯ್ತು.
1: ಮೂರು ದಿನದಿಂದ ಊಟ ಮಾಡಿಲ್ಲ ನೀನು? ಅಯ್ಯೋ ಗ್ರಹಚಾರವೇ, ಒಳ್ಳೇದಾಯ್ತು. ಮೂರು ದಿನದ ಊಟ ಮಾಡದ್ದು ಒಳ್ಳೇದಾಯ್ತಲ್ಲ, ಈಗ ಇಲ್ಲಿಗೆ ಬಂದದ್ದು ಒಳ್ಳೇದಾಯ್ತು ಅಂತ. ನಾನು ಊಟಕ್ಕೆ ಹೋಗುವನು ಮನೆಗೆ, ನೀನು ಬಾ.
0: ಈಗ ನಿಮ್ಮ ಮನೆಗೆ ನಾನು
1: ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಒಂದು ಒಳ್ಳೆಯ ಭೋಜನವನ್ನು ಕೊಟ್ಟಿಸಿ. ಒಂದು ನೀನು ಬಹಳ ಕಂಗಾಲದ ಹಾಗೆ ಕಾಣ್ತಿ, ಒಂದು ಸ್ವಲ್ಪ ಆರಾಮವನ್ನು ವಿಶ್ರಾಂತಿಯನ್ನು ಪಡೆಯುವ ಹಾಗೆ ವ್ಯವಸ್ಥೆ ಮಾಡುವ ಬಾ.
0: ಹಾಗಿದ್ರೆ ನಾವು ಮಾತಾಡ್ತಾ ಬಂದದ್ದು ನಿಮ್ಮ ಮನೆಗೆ?
1: ಹೌದು, ಇದೇ ನನ್ನ ಮನೆ.
0: ಇದು ಮೂರು ಅಂತಸ್ತಿನ ಮನೆ ನಿಮ್ಮದೇ?
1: ಹೌದು.
0: ಬಹಳ ದೊಡ್ಡ ಮನೆ?
1: ಬಹಳ ದೊಡ್ಡ, ನನ್ನ ಅಪ್ಪ ಕಟ್ಟಿಸಿದ ಮನೆ.
0: ಹೌದಾ?
1: ಹಾ.
0: ಈಗ ನಿಮ್ಮಲ್ಲಿ ಊಟ ಮಾಡುವುದಕ್ಕೆ ಮೊದಲು ಒಂದು ಸ್ನಾನಕ್ಕೆ ಏನಾದರೂ ವ್ಯವಸ್ಥೆ?
1: ಸ್ನಾನ ಮಾಡಲ್ಲಿ ಹಗ್ಗ ಉಂಟು ನೋಡು.
0: ಹಗ್ಗ ತೆಗೊಳ್ಬೇಕಂತಲ್ಲ?
1: ಹಗ್ಗಲ್ಲ, ಹಗ್ಗ ಕೊಡಪಾನ ಎರಡು ಉಂಟು ಅಲ್ಲಿ. ಅಲ್ಲಿ ಬಾವಿಗೆ ಹಾಕಿ ಒಂದೆರಡು ಕೊಡಪಾನ ಬಾವಿಯಿಂದ ಎಳೆದು ತಲೆಗೆ ಹೊರಿಸಿ ಸ್ವಲ್ಪ.
0: ನೀವು ಹೇಳಿದ ಬಾವಿಯಿಂದ ನೀರು ತೆಗೆದಾಯ್ತು, ಎರಡು ಹೊಯ್ದುಕೊಂಡಾಗ ಆಯ್ತು. ಈಗ ಒಂದು ಸ್ನಾನ ಮಾಡುವಾಗ ಸಂತೋಷ ಆಯ್ತು ಸ್ವಾಮಿ.
1: ಆ ಮುಖಕ್ಕೆ ಇನ್ನಷ್ಟು ಪ್ರಭೆ ಬಂತು. ಈಗ ಮೊದಲೇ ಒಂದು ರೀತಿಯ ತೇಜಸ್ ಇತ್ತು ಮುಖದಲ್ಲಿ, ನನಗೆ ಮನಸ್ಸಿದ್ದೆ ಅದನ್ನು. ಈಗ ಸ್ನಾನ ಮಾಡಿದ ಮೇಲೆ ಉಂಟಲ್ಲ,
0: ಈಗ ಊಟಕ್ಕೆ ಕೂತ್ಕೊಳ್ಳಿ.
1: ಊಟಕ್ಕೆ ಮೃಷ್ಟಾನ್ನ ಭೋಜನ ಸಿದ್ಧವಾಗಿದೆ.
0: ಹೌದಾ?
1: ಇಬ್ರು ಊಟ ಮಾಡೋಣ. ಮಗಳಿದ್ದಾಳೆ ಬಡಿಸ್ಲಿಕ್ಕೆ.
2: ಬಾಲಶಿರೋ ಮಣಿಯೇ, ನೀಲಮುತ್ತಿನ ಮಣಿಯೇ, ಲೋಲ ಪುರುಷನು ಇವನು.

0: ಹಲೋ ಅಲಿಕಾ.
1: ಓ ಅಪ್ಪಯ್ಯ,
0: ನೀನು ಗಮನಿಸಿದೆಯಲ್ವಾ, ನಾನು ಇದು ಊಟಕ್ಕೆ ಬರುವಾಗ ಸ್ವಲ್ಪ ಹೊತ್ತಾಯ್ತು,
1: ಹೌದು
0: ಅಂಗಡಿಯಲ್ಲಿ ತುಂಬಾ ವ್ಯಾಪಾರ ಇತ್ತು, ಹಾಗೆ ಬರುವಾಗ ಒಬ್ಬ ಯುವಕನನ್ನು ಕರೆದುಕೊಂಡು ಬಂದದ್ದನ್ನು ನೀನು ಗಮನಿಸಿರಬೇಕು ಅಲ್ವಾ.
1: ಹೌದು,
0: ಒಂದು ಸ್ನಾನ ಊಟ ಇತ್ಯಾದಿಗಳೆಲ್ಲ ಆಯಿತು. ಈಗ ನಿನ್ನ ಪ್ರಾಯದ ಬಗ್ಗೆ ನಾನು ಆಗಾಗಲೇ ಮಾತಾಡ್ತಾ ಇರ್ತೇನೆ
1: ಅಪ್ಪ.
0: 16 ಕಳೀತಲ್ವಾ?
1: ಎಲ್ಲ ಹೌದು, ನಿಮಗೆ ವ್ಯಾಪಾರ ವ್ಯವಹಾರ, ಅದು ಬಿಟ್ಟರೆ ಮಗಳಿಗೆ ಪ್ರಾಯ ಬಂದದ್ದು ನೆನಪಾಗುದಿಲ್ಲ.
0: ಹಾ ಹಾ ಹಾ ಹಾ, ವ್ಯಾಪಾರ ಮಾಡಬೇಕಲ್ಲ, ವ್ಯಾಪಾರ ಮಾಡದಿದ್ರೆ ಬದುಕಲಿಕ್ಕಾಗ್ತದೆ?
1: ಅಯ್ಯೋ
0: ಅಲ್ವಾ,
1: ಅದೇನೋ ಸರಿ,
0: ನಿನ್ನ ಬಗ್ಗೆ ಚಿಂತೆ ಇಲ್ಲ ಅಂತಲ್ಲ, ಆದರೆ ನಿನ್ನನ್ನು ಹೊರಗಡೆ ಕೊಡುವುದಕ್ಕೆ ನನಗೆ ಮನಸ್ಸಿಲ್ಲ ಅಲ್ವಾ. ಮದುವೆ ಆದ್ಮೇಲೆ ಏನಾಗ್ತದೆ ಹೇಳು?
1: ಮದುವೆ ಆದ್ಮೇಲೆ ಗಂಡನ ಮನೆಗೆ
0: ಹೋಗ್ಬೇಕು ನೀನು.
1: ಹೌದು,
0: ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅವ ಗಂಡ ಆದವನು ಸುಮ್ಮನೆ ಬರ್ತಾನೆ, ಅವನಿಗೆ ಒಂದಿಷ್ಟು ಕೊಡುದು ಬೇಡ ನಾನು.
1: ಅಲ್ಲ ಕೊಡ್ಬೇಕಲ್ಲ, ವರ ಪೂಜೆ,
0: ಹೌದು ವರ ದಕ್ಷಿಣೆ, ಅದು ಇದನ್ನೆಲ್ಲ ಒಂದಷ್ಟು ಕೊಟ್ಟು ನಂದಿ ಶ್ರೇಷ್ಠಿಯ ಮಗಳು ಅಂತ ಹೇಳಿ ಅವನು ಕೇಳುವಾಗ ಕಡಿಮೆ ಕೇಳ್ತಾನ?
1: ಅಲ್ಲ, ಕೊಡುವಾಗ ನಿಮಗೆ ಕಡಿಮೆ ಕೊಡ್ಲಿಕ್ಕೆ ಆಗ್ತದ? ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಕೊಡಬೇಡ.
0: ಅವರು ಕೇಳುವುದಕ್ಕೂ ಅಷ್ಟೇ ಕೇಳ್ತಾರೆ, ಆದ್ರೆ ಇದನ್ನೆಲ್ಲ ತಪ್ಪಿಸುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೆ ನಾನು. ಈ ವರದಕ್ಷಿಣೆಯನ್ನು ಕೊಟ್ಟು ನಿನ್ನನ್ನು ಬೇರೆ ದಾರಿ ಮರೆಗೆ ಕಳಿಸುವುದಕ್ಕಿಂತ ಒಬ್ಬ ವರನನ್ನೇ ದಕ್ಷಿಣೆಯಾಗಿ ಪಡೆದು ಎಲ್ಲವನ್ನು ನಮ್ಮಲ್ಲಿ ಇರಿಸಿಕೊಳ್ಬಹುದಲ್ವಾ?
1: ಅಪ್ಪ ನೀವು ತುಂಬಾ ಜಾಣರಿದ್ದೀರಿ, ಅದು ಹೇಗೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ.
0: ಹಾಗೆ ಮನೆ ಅಡಿಯ ಮಾಡುವ ಅಂತ ಒಂದು ಭಾವನೆ ನನ್ನಲ್ಲಿ ತಲೆಯಲ್ಲಿತ್ತು. ಅದಕ್ಕೆ ಇವತ್ತು ಅನುಕೂಲ ಒದಗಿ ಬಂತು ನೋಡಿ.
1: ಗಂಡು ಮಕ್ಕಳಿಲ್ಲ ನಿಮಗೆ?
0: ಒಬ್ಬ ಕರ್ಕೊಂಡು ಬಂದಿದ್ದೇನೆ, ಇವತ್ತು
1: ಕರ್ಕೊಂಡು ಬಂದಿದ್ದೇನೆ.
0: ಅತ್ಯಂತ ತೇಜಸ್ವಿ ಅಂತ ಮುಖ, ಇವನ್ ಅತ್ಯಂತ ಗುಣಶೀಲನೂ ಆಗಿದ್ದಾನೆ, ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿದೆ. ಆ ಕಷ್ಟ ಪರಿಸ್ಥಿತಿ ನಮ್ಗೇನು ತೊಂದರೆ ಇಲ್ಲ, ಅವನನ್ನು ನಾವು ಇಲ್ಲಿರಿಸಿಕೊಂಡ್ರೆ ಅವನನ್ನು ಸುಧಾರಿಸಬಹುದು. ಹಾಗಾಗಿ ರೂಪವಂತನು ಗುಣವಂತನು ಆಗಿರುವಂತ ಈ ಯುವಕನನ್ನು ನಾನು ಇನ್ನು ಕಳೆದುಕೊಂಡು ಬಂದಿದ್ದೇನೆ. ಇವನನ್ನು ಹೇಗಾದರೂ ಮಾಡಿ ನೀನು ಒದಿಸಿಕೊಂಡು ಮದುವೆ ಆದ್ರೆ ಹೇಗೆ?
1: ಅಪ್ಪಯ್ಯ, ನೀವು ಅವಸರದ ನಿರ್ಣಯ ತಗೊಳ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಉಂಟು. ಬೆಳಗಿದ್ದದ್ದೆಲ್ಲ ಹಾಲಲ್ಲ ಅಂತ ಒಂದು ಮಾತಿಲ್ವೇ? ಅವನನ್ನು ನೋಡುವಾಗ ವರ್ಷಗಟ್ಟಲೆ ಅವನೊಟ್ಟಿಗೆ ಒಡನಾಟ ಇಲ್ಲ, ತಿಂಗಳುಗಟ್ಟಲೆ ಅವನೊಟ್ಟಿಗೆ ನೀವೇನು ಮಾತುಕತೆ ನಡೆಸಿದವರಲ್ಲ. ಕಂಡ ಕೂಡಲೇ ಅವನು ಒಳ್ಳೆಯವನು, ವಿದ್ಯಾವಂತ, ತೇಜಸ್ವಿ ಹೀಗೆಲ್ಲ ಹೇಳ್ತೀರಿ. ಅವನ ಅಂತಸ್ಥ ಸ್ಥಿತಿ ಹೇಗೆ, ಅವನ ಮನಸ್ಥಿತಿ ಹೇಗೆ, ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕೋ ಬೇಡವೋ?
0: ಅವನ ಮುಖ ನೋಡಿದ್ರೆ ಒಳ್ಳೆಯವನ ಹಾಗೆ ಕಾಣದಾನೆ, ಆದ್ರೂ ನೀನೊಮ್ಮೆ ಪರೀಕ್ಷಿಸು, ತೊಂದರೆ ಇಲ್ಲ.
1: ಅಪ್ಪ ಕೆಲವು ಸಲ ಹಾಗಾಗ್ತದೆ, ಬಿಳಿ ವಸ್ತ್ರ ತೊಟ್ಟವರು ಸಭ್ಯರು ಅಂತ ನಾವು ತಿಳ್ಕೊಳ್ಳುದು, ಅವರಂತಹ ಧೂರ್ತರು ಮತ್ತೊಬ್ಬರು ಇರುವುದಿಲ್ಲ. ಹಾಗೆಯೇ ಇವನು ಎಂತವನೋ ಏನೋ ಯಾರಿಗೂ ಗೊತ್ತು. ಆದ್ರಿಂದ ಮದುವೆ ಅಂದ್ರೆ ಜೀವನದಲ್ಲಿ ಒಮ್ಮೆ ನಡೆಯುವಂತ

0: ಸಂಸ್ಕಾರ ಅಲ್ವಪ್ಪ. ಮದುವೆ ಏನಾದ್ರೂ ಹಾಳಾಗಿ ಬಿಟ್ರೆ ಜೀವನವೇ ಹಾಳಾದಾಗಿ. ಆದ್ರಿಂದ ಅವನ ಮನಸ್ಸು ಸ್ಥಿತಿಯನ್ನು ತಿಳಿಯುವುದಕ್ಕೆ ನನಗೊಂದು ಅವಕಾಶ ಕಲ್ಪಿಸಿ ಕೊಡ್ಬೇಕು. ಹಾಗಿದ್ರೆ ಅವ ಒಳ್ಳೆಯವನೇ ಆದ್ರೆ ನಿಮ್ಮ ಒಪ್ಪಿಗೆ ಅಂತೆ ನಾನು ಮದುವೆ ಆಗ್ತೇನೆ. ಇಲ್ದಿದ್ರೆ ಬೇಡ.
1: ಅಯ್ಯ ಸ್ವಾಮಿ, ಯಾಕಾಯ್ತು ಊಟ?
2: ಊಟ ಮೃಷ್ಟಾನ್ನ ಭೋಜನ ಆಯ್ತು, ತಾಂಬೂಲ ಚರ್ವಣ ಕೂಡ ಆಯ್ತು.
1: ಆಯ್ತಲ್ಲ,
2: ಬಿಸಿಲು ಜೋರುಂಟು, ಸ್ವಲ್ಪ ಅಡ್ಡ ಆದ್ರೆ
1: ತಗೊಳ್ಬೇಕು
2: ವಿಶ್ರಾಂತಿ.
1: ನಿನಗಾಗಿ ವಿಶ್ರಾಂತಿಗೆ ಅತಿಥಿ ಗೃಹ ಎರಡನೇ ಮಾಳಿಗೆಯಲ್ಲಿ.
2: ಓ, ಇಲ್ಲಿ ಮೇಲೆ ಹತ್ಬೇಕು?
1: ವ್ಯವಸ್ಥೆ ಉಂಟು, ಒಳ್ಳೆ ಚಿತ್ರಕಾರರು ಬಿಡಿಸುವಂತಹ ಚಿತ್ರಗಳಿಂದ ಸುಂದರವಾದಂತಹ ಒಂದು ಕೋಣೆ.
2: ಓ,
1: ಅತಿಥಿಗಳಿಗಾಗಿ ಮೀಸಲಾಗಿರುವಂತಹದ್ದು
2: ರಂಗಮಹಲು.
1: ಅದು ನಿನಗೆ
2: ಹೌದಾ?
1: ಹೌದು, ಹೆಚ್ಚಾಗಿ ನಿನ್ನ ಬಳಲಿಕೆಯನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಆರಾಮವಾಗಿ ನಿದ್ರಿಸುವುದಕ್ಕೆ ಅವಕಾಶ.
2: ಆಗಲಿ ಸ್ವಾಮಿ, ಸಂತೋಷ ಆಯಿತು. ಹಾಗೆ ಮೇಲೆ ಮೇಲೆ ಬಂದು ನೋಡುತ್ತೇನೆ. ಏನಿದು ವಿಶೇಷ?
3: ಏನು ಕುಶಲವೋ ಚಿತ್ರಗಾರನ

ಎಷ್ಟು ಉದಾರಿಗಳು ಈ ನಂದಿಶ್ರೇಷ್ಠಿಯರು ಎನ್ನುವುದು ನನಗೆ ಅರ್ಥ ಆಯಿತು. ವ್ಯವಹಾರದಲ್ಲಿ ಜಿಪುಣರಿರಬಹುದು, ಆದರೆ ನನ್ನ ಪಾಲಿಗೆ ಬಹಳ ಔದಾರ್ಯವಂತರಾಗಿ ಕಾಣುತ್ತಾ ಇದ್ದಾರೆ. ಹೊಟ್ಟೆ ತುಂಬಾ ಊಟ ಬಡಿಸಿದ್ದು ಮಾತ್ರವಲ್ಲದೆ ವಿಶ್ರಾಂತಿಗಾಗಿ ರಂಗುಮಾಲಿಗೆ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ ಕೊಠಡಿಯ ಒಳಗಡೆ ನಾನು ಪ್ರವೇಶ ಮಾಡುತ್ತಾ ಇದ್ದಾಗಲೇ ಬಹಳ ಆಶ್ಚರ್ಯವನ್ನು ಕಂಡೆ. ಗೋಡೆಗಳಲ್ಲಿ ವಿವಿಧವಾದಂಥ ಬಗೆಯ ಚಿತ್ರಗಳನ್ನು ರಚಿಸಿದ್ದಾರೆ. ಒಂದು ಕಡೆ ರಾಮಾಯಣದ ಬೇರೆ ಬೇರೆ ದೃಶ್ಯಗಳು, ಮತ್ತೊಂದು ಕಡೆ ಮಹಾಭಾರತದ ದೃಶ್ಯಗಳು, ಹುಲಿ ಸಿಂಹಗಳಿರುವಂತಹ ಕಾಡಿನ ದೃಶ್ಯಗಳನ್ನು ಇಲ್ಲಿ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಪಕ್ಷಿಗಳು ಕೂಡ ಕಾಣುತ್ತವೆ. ಪ್ರಕೃತಿಯ ಸೌಂದರ್ಯವನ್ನು ಕುಂಚದಲ್ಲಿ ಹಿಡಿದಿಟ್ಟುಕೊಂಡಂತಹ ರೀತಿಯನ್ನು ನೋಡಿದರೆ ಏನು ಕುಶಲಿಗರೋ ಇದನ್ನು ಚಿತ್ರಿಸಿದರೂ ಅರ್ಥ ಇಲ್ಲ. ಮಾತ್ರವಲ್ಲ, ಕಲಾಭಿರುಚಿಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟವರು ನಂದಿಶ್ರೇಷ್ಠಿಗಳು ಎಂದು ಅರ್ಥ ಆಗುತ್ತಾ ಇದೆ. ಆದರೆ ಬಳಲಿಕೆಯಾದಂತಹ ನನಗೆ ಇದೆಲ್ಲವನ್ನು ನೋಡುತ್ತಾ ಇರುವುದಕ್ಕೆ ವ್ಯವಧಾನ ಇಲ್ಲ. ಅಲ್ಲೊಂದು ಮಂಚ ಇದೆ, ಅದರ ಮೇಲೆ ಹಂಸತೂಲಿಕಾ ತಲ್ಪ ಇದೆ. ಈ ಹೊತ್ತಿಗೆ ಮಲಗಿದ್ರೆ ನಿದ್ದೆ ಬರುವಂತಹ ಸ್ಥಿತಿಯಲ್ಲಿ ನಾನು ಇದ್ದೇನೆ, ಹಾಗಾಗಿ ಮಲಗಿ ಬಿಡುತ್ತೇನಂತೆ.

ನನ್ನ ಅಪ್ಪ ಹೇಳಿದರು, ಅವನ ಮನಸ್ಥಿತಿ ಏನು ನೀನೇ ಅರ್ಥ ಮಾಡಿ, ನಿನಗೆ ಒಪ್ಪಿಗೆ ಆದರೆ ನಾನು ಮದುವೆ ಮಾಡಿಸ್ತೇನೆ ಅಂತ ಅವರಿಗೂ ಹೇಳಿದರು. ಎರಡನೇ ಮಾಳಿಗೆಯಲ್ಲಿ ಹೋಗು, ಹಂಸ ತೋಲಿಕ ತಲ್ಪ ಉಂಟು, ಅಲ್ಲಿ ಮಲಗಿ ನಿದ್ರೆ ಮಾಡು ಅಂತ ಹೇಳು. ಆದರೆ ಈಗ ಅವರಿದ್ದಲಿಗೆ ಹೋಗುವಾಗ ಎಂದಿನಂತೆ ನಾನಿದ್ದು ಹೋಗುವುದಲ್ಲ, ಅಲಂಕಾರ ಮಾಡಿಕೊಂಡೇ ಹೋಗಬೇಕಲ್ಲ. ಹಾಗಾಗಿ ಪಟ್ಟೆ ಸೇರಿ ಉಟ್ಟುಕೊಂಡು, ಪಚ್ಚೆ ಕುಪಸ ತೊಟ್ಟುಕೊಂಡು, ಆಭರಣ ಇಟ್ಟುಕೊಂಡು, ಅಲಂಕಾರ ಮಾಡಿಕೊಂಡು ನೇರವಾಗಿ ಅವರಿದ್ದಲ್ಲ ಕೋಣೆಗೆ ಹೋಗ್ತೇನೆ. ಹಾ, ಬಂದದ್ದಾಯ್ತಲ್ಲ. ಹಾ, ಹಾಯಾಗಿ ಮಲಗಿ ನಿದ್ರಿಸಿದ್ದಾರೆ ಇವರು. ನಿದ್ರಾಭಂಗ ಮಹಾಪಾಪ ಅಂತ ಹೇಳ್ತಾರೆ, ಇವರನ್ನು ಎಬ್ಬಿಸುವುದು ಸರಿಯಲ್ಲ. ನನ್ನ ಅಭಿಪ್ರಾಯ ಹೇಳುವುದಕ್ಕೆ ಅವಕಾಶ ಇಲ್ಲ. ಅಲ್ಲ, ನನಗೂ ಕಣ್ಣು ತೂಕಡಿಸ್ತಾ ಉಂಟಲ್ಲ, ಮಲಗಬೇಕು ಅನಿಸ್ತದೆ. ಆದರೆ ನಾನು ತೊಟ್ಟ ಆಭರಣಗಳೆಲ್ಲ ಹಾಳಾಗಿ ಬಿಟ್ಟರೆ ಏನು ಗತಿ?

0: ಇದೇನಿದು? ಗಾಢ ನಿದ್ರೆಯಲ್ಲಿದ್ದಂತಹ ನನಗೆ ಥಟ್ಟನೆ ಎಚ್ಚರ ಆಯಿತು. ಎದ್ದು ನೋಡುತ್ತೇನೆ, ಈ ಕೋಣೆಯಲ್ಲಿರುವಂತಹ ಎಲ್ಲ ದೀಪಗಳು ಉರಿಯುತ್ತಾ ಇದ್ದಾವೆ. ಬತ್ತಿಯೂ ಇಲ್ಲ, ಎಣ್ಣೆಯೂ ಇಲ್ಲ. ಹೀಗೆ ಜಾಜ್ವಲ್ಯಮಾನವಾಗಿ ಉರಿಬೇಕಾಗಿದ್ರೆ ಓಹೋ, ಇದು ಶನಿರಾಯನ ಮಹಿಮೆಯೇ ಇರಬೇಕು. ಇದೇನು, ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ದೃಶ್ಯವನ್ನು ನಾನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಓ, ಅಲ್ಲಿ ಚಿತ್ರಪಟದಲ್ಲಿ ಒಂದು ಹಂಸ ಪಕ್ಷಿ ಇದೆ, ಇದ್ದಕ್ಕಿದ್ದ ಹಾಗೆ ಜೀವ ಬಂತು. ರೆಕ್ಕೆಯನ್ನು ಬಡಿಯುತ್ತಾ ಬಡಿಯುತ್ತಾ ಹಾರಿ ಬಂದು ಮಂಚದ ಮೇಲೆ ಕುಳಿತಿದೆ. ಅದೇನು, ಗಿಳಿಗೂಟದಲ್ಲಿದ್ದಂತಹ ಒಂದು ಮುತ್ತಿನ ಸರ, ನಾನದನ್ನು ಕಾಣಲಿಲ್ಲ. ಈಗ ಆ ಸರವನ್ನು ಕೊಕ್ಕಿನಲ್ಲಿ ಕಚ್ಚಿ ಒಂದೊಂದೇ ಮುತ್ತುಗಳನ್ನು ನುಂಗುತ್ತಾ ನುಂಗುತ್ತಾ ಅದು ಆ ಇಡೀ ಮುತ್ತಿನ ಸರ ಹಂಸದ ಹೊಟ್ಟೆಯೊಳಗಾಯಿತು. ಈಗ ಮತ್ತೆ ಅದೇ ಹಂಸ ರೆಕ್ಕೆಗಳನ್ನು ಬಡಿಯುತ್ತಾ ಬಡಿಯುತ್ತಾ ಚಿತ್ರಪಟಕ್ಕೆ ಹೋಯಿತು. ಚಿತ್ರದಲ್ಲಿ ಒಂದು ಆಗಿ ಹೋಯಿ, ಸ್ಪಂದನೆಯೇ ಇಲ್ಲ. ಇದೆಲ್ಲವೂ ಶನಿರಾಯನ ಮಹಿಮೆ ಎನ್ನುವುದು ಸ್ಪಷ್ಟ. ನಾನು ನೋಡಿಯೂ ನೋಡದವನಾಗಿ ಇರುವುದು ಒಳ್ಳೆಯದು, ಹಾಗೇ ಮಲಗಿ ಬಿಡುತ್ತೇನೆ.
1: ಅಬ್ಬ, ನನಗೂ ನಿದ್ರೆ ಬಂದಿತ್ತು, ಎಚ್ಚರವಾಗಿ ನೋಡ್ತೇನೆ. ಓಹೋ, ಇವರಿಲ್ಲಿದ್ದಾರೆ. ಅಯ್ಯೋ, ನನ್ನ ಮುತ್ತಿನ ಹಾರ ಏನಾಯ್ತು, ಕಾಣಿಸ್ತಾ ಇಲ್ವಲ್ಲ? ಏ ಕಳ್ಳ,
0: ನನ್ನನ್ನು ಎಬ್ಬಿಸಿದ್ದು ನೀನಾ?
1: ನಾನೇ.
0: ನೀನ್ಯಾರು?
1: ನಂದಿ ಶೆಟ್ಟರ ಮಗಳು.
0: ಅಲೋಲಿಕೆ,
1: ಅಲೋಲಿಕಾ,
0: ನೀನು ಯಾಕೆ ಇಲ್ಲಿ ಬಂದಿ?
1: ಇಲ್ಲಿ ಮಾತಾಡಿಸೋಣ ಅಂತ ಬಂದೆ. ನೀನೊಬ್ಬ ಕಳ್ಳ ಅಂತ ಗೊತ್ತಾಗಿರ್ಲಿಲ್ಲ.
0: ಕಳ್ಳ?
1: ಈಗ ಮುತ್ತಿನ ಸರ ಎಲ್ಲುಂಟು?
0: ಮುತ್ತು
1: ನನಗೆ ಮುತ್ತು ಕೊಡು.
0: ಯಾವ ಮುತ್ತು?
1: ಮುತ್ತು ಕೊಡು.
0: ನಿನ್ನ ಮುತ್ತಿನ ಸರ ನಾನು ನೋಡ್ಲಿಲ್ಲ.
1: ನೋಡ್ಲಿಲ್ವಾ?
0: ನಾ ಕಾಣೆ.
1: ನಿನ್ಗೆ ಅಪ್ಪನಲ್ಲೇ ಹೇಳಿ ಬುದ್ಧಿ ಕಲಿಸ್ತೇನೆ. ಅಪ್ಪ.

0: ಇದುವರೆಗೆ ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಮೊದಲನೆಯ ಭಾಗ ಶನಿ ಪ್ರಭಾವ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಪ್ರಶಾಂತ ರೈ ಪುತ್ತೂರು, ಮದ್ದಳೆ ಪಿಟಿ ಜಯರಾಮ ಭಟ್, ಚೆಂಡೆ ಕೋಳಿಯೂರು ಭಾಸ್ಕರ, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ ರೈ ಕುಕ್ವಳ್ಳಿ, ಶನೈಶ್ಚರ ಗಣರಾಜ ಕುಂಬಳೆ, ಪಂಡಿತರು ಉಮೇಶಾಚಾರ್ಯ ಗೇರುಕಟ್ಟೆ ಮತ್ತು ಹರಿಶ್ಚಂದ್ರ ನಾಯಕ ಮಾಡೂರು, ನಂದಿಶೆಟ್ಟಿ ರಮೇಶ ಸಾಲ್ವನ್ಕರ್, ಅಲೋಲಿಕೆ ಎಂಕೆ ರಮೇಶಾಚಾರ್ಯ.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
3: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೆ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು

0: ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ರಾಹತ್ ಫತೇ ಅಲಿ ಖಾನ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಜೂಮ್ ಬರಾಬರ್ ಜೂಮ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಮುಂದೆ ಕೇಳೋಣ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಓಂ ಶಾಂತಿ ಓಂ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಕಭೀ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಆಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಮುಂದೆ ಕೇಳೋಣ ಫನಾ ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಮತ್ತು ಶಾನ್ ಹಾಡಿರುವ ಪ್ರಸೂನ್ ಜೋಶಿ ಅವರ ರಚನೆ, ಸಂಗೀತ ಸಂಯೋಜನೆ ಜತಿನ್ ಲಲಿತ್.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಕಲಿಯುಗ್ ಚಿತ್ರದ ಗೀತೆ. ಸಾಹಿತ್ಯ ಆಸಿಂ ಹಾಗೂ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಸುಧಾ ನಾಗೇಶ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ ಪಾಲಿಮರ್ಸ್ ಕೋಟೇಶ್ವರ, 9:05 ಝೇಂಕಾರ, ರಚನೆ ಚೆನ್ನವೀರ ಕಣವಿ, ವಿದ್ಯಾರ್ಥಿಗಳು ಮೈಸೂರಿನ ಗಾನಭಾರತಿ ಸಂಗೀತ, ಇಲ್ಲಿನ ಮಕ್ಕಳು, ಸಂಗೀತ ಜಿ ಪುಷ್ಪಲತಾ, 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರಿಂದ ಸಾರಂಗಿ ವಾದನ ರಾಗ್ ಬಸಂತ್ ಮುಖಾರಿ ಆಲಿಸುವಿರಿ, 10:30 ತುಳು ಕಾರ್ಯಕ್ರಮ, ತುಳು ಕಾದಂಬರಿ ಓದು ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿ ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ, ಬಳಿಕ ಕೋಸ್ಟಲ್ ಓಟ್ ಕಮ್ಮಿನ ತುಳು ಚಿತ್ರಕಲತ್ತ ಸಾಲ ಸಮ್ಮನ ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಣೆ, 11:00 ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ MS ಶೀಲಾ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ಬಳಿಕ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ ವರ್ಧಿನಿ ದೀಕ್ಷಿತ್ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಅಮರ ಮಧುರ ಕೇಳುಗರ ಸಂದೇಶಗಳನ್ನಾಧರಿಸಿದ ಹಳೆಯ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:40 ಕಾವ್ಯವಾಚನ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ವೀಣಾ ಪ್ರಸಾದ್ ಕಜೆ ಅವರಿಂದ. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ ನಾಳೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು ಸಂದರ್ಶನ ಸುರ್ಮಣಿ ಮಹಾಲಕ್ಷ್ಮಿ ಶೆಣೈ ಹಿಂದೂಸ್ತಾನಿ ಸಂಗೀತ ಕಲಾವಿದೆ ಕಾರ್ಕಳ ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ಹಿಂದಿ ಚಿತ್ರಗೀತೆಗಳು. 6:30 ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಶೀಲಾ ದಿವಾಕರ್ ಹಾಡಿರುವ ಭಾವಗೀತೆಗಳು. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಯರಾಜ್ ನಡ್ಕ ಅವರ ಕೃಷಿ ಅನುಭವ ಮತ್ತು ಮಳೆ ಕೊಯ್ಲು ಪದ್ಧತಿ ಈ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ

0: Gujarat State Cabinet Minister Jitubhai Vaghani said that various events will be organized at Somnath as part of the Somnath Amrit Parv, showcasing India's rich cultural and heritage traditions. And that is the end of this news bulletin.
1: ಆಕಾಶವಾಣಿ ಮಂಗಳೂರು ನಿಲಯದ ಇಂದಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:10:08. ನಮ್ಮ ನಾಳಿನ ಪ್ರಸಾರ ಬೆಳಗ್ಗೆ 5:55 ಆರಂಭ. ಎಲ್ಲ ಕೇಳುಗರಿಗೂ ನಿಲಯದ ಪರವಾಗಿ ಕಾವ್ಯ ಜಿ ಕೆ ಪೆರ್ಲಾ ಕೋರುವ ಶುಭರಾತ್ರಿ. ಜೈ ಹಿಂದ್.